0: 107.8 FM.
1: Radio Saturn 107.8 FM.
2: Radio Saturn. Iga app nalu kuda labhya.

107.8 FM Radio Siren 107.8 FM Radio Siren ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನನಗೆ ಸಾಮಾನ್ಯವಾಗಿ ಶಿಕ್ಷಕರ ಹತ್ರ ಮಾತಾಡುವಾಗ ತುಂಬ ಪ್ರೀತಿ ಹೆಚ್ಚಾಗುತ್ತೆ. ನಾನು 35 ವರ್ಷ ಮೇಷ್ಟ್ರಾಗಿ ಇರೋದರಿಂದ ಸಹಬಾಂಧವರನ್ನು ಕಂಡಾಗ ಪ್ರೀತಿ ಉಂಟಾಗೋದು ಸಹಜ. ನನಗೆ ಕೊಟ್ಟಂಥ ವಿಷಯ ತುಂಬ ಚೆನ್ನಾಗಿರುವಂಥದ್ದು, ಸಮರ್ಥ ಶಿಕ್ಷಕನ ಧ್ಯೇಯ ಮತ್ತು ದೃಷ್ಟಿ ಅಂತ. ವಿಷಯ ಮೂರು ಭಾಗ ಇದೆ ಅದರೊಳಗೆ. ಒಂದು ಧ್ಯೇಯ, ಒಂದು ದೃಷ್ಟಿ, ಇದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ಸಮರ್ಥ ಶಿಕ್ಷಕ ಯಾರು ಅಂತ ನನ್ನ ಮೇಷ್ಟ್ ಹೇಳ್ತಾ ಇದ್ರು. ಬಲ್ಬಿಂದ ಬೆಳಕು ಬರುತ್ತೆ ಅಂತ, ಬಲ್ಬ್ ಹಾಕಿದರೆ ಬೆಳಕು ಬರುತ್ತೆ ಅಂತ. ಆದರೆ ಏನಾಗಿದೆ ಅಂದರೆ ಬಲ್ಬ್ ಇದೆ, ಒಳಗಿನ ಫಿಲಮೆಂಟ್ ಇದೆಯಲ್ಲೋ ಗೊತ್ತಿಲ್ಲ ಅಂತ. ಬಲ್ಬ್ ಕಣ್ಣಿಗೆ ಕಾಣಿಸುತ್ತೆ, ಬಲ್ಬಿಂದ ಬೆಳಕು ಬರೋಲ್ಲ, ಒಳಗಿನ ಫಿಲಮೆಂಟಿಂದ ಬೆಳಕು ಬರುತ್ತೆ. ಆ ಒಳಗೆ ತಂತಿ ಕಾಯದೆ ಹೋದ ಅಂತ. ಶಿಕ್ಷಕ ಬಲ್ಬ್ ಇದ್ದ ಹಾಗೆ, ಆ ಒಳಗಿನ ಸಾಮರ್ಥ್ಯ ಒಳಗಿನ ಫಿಲಮೆಂಟ್ ಇದ್ದ ಹಾಗೆ. ಆ ಫಿಲಮೆಂಟ್ ಇಲ್ಲದೆ ಹೋದರೆ ಬಲ್ಬ್ ಕಾಣಿಸ್ತಾ ಇರುತ್ತೆ, ಡೆಸಿಗ್ನೇಷನ್ ಇರುತ್ತೆ, ಒಳಗಿನ ಶಕ್ತಿ ಮಾಯ ಆಗಿರುತ್ತೆ. ಆಗಲೇ ಚಕ್ರವರ್ತಿಯವರು ಹೇಳಿದರು, ನಾನು ತುಂಬ ಪ್ರೀತಿ ಹವ್ಯಾಸ ಅದು. ಸಾಮಾನ್ಯವಾಗಿ ಯಾರಾದರೂ ಮೇಷ್ಟ್ರು ಸಿಕ್ಕರೆ ಅಥವಾ ಯಾರಾದರೂ ಸಿಕ್ಕರೆ ನಾನು ಪ್ರಶ್ನೆ ಕೇಳೋದುಂಟು ಅವರಿಗೆಲ್ಲ, ನೀವು ತುಂಬ ಪ್ರಿಯವಾದಂಥ ಮೇಷ್ಟ್ರು ಯಾರು ಸ್ವಲ್ಪ ಹೇಳಿ ಅಂತ. ಈ ಸುಮಾರು ಒಂದು 6 ತಿಂಗಳ ಕೆಳಗೆ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಆಗ್ತಾಯಿತ್ತು. ಸುಮಾರು 500 ಜನ ಮೇಷ್ಟ್ರು ಇದ್ದರು. ಅವರಿಗೆ ಬೆಳಗ್ಗೆಯಿಂದ 9 ಸಾಯಂಕಾಲ 5:30 ನಾನು ಮಾತಾಡಬೇಕು ಅಂತ ಇತ್ತು. ಬೆಳಗ್ಗೆ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳಿದೆ, ಒಂದು 2 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಕಲಿಸಿದಂಥ ಎಲ್ಲ ಮೇಷ್ಟ್ರುಗಳ ಮುಖಗಳನ್ನು ಕಣ್ಣು ಮುಂದೆ ತೊಗೊಂಡು ಬನ್ನಿ. ನೀವು ಪ್ರೈಮರಿ ಕ್ಲಾಸಿಂದ ಎಲ್ಲಿವರೆಗೆ ಕಲ್ತಿದ್ದೀರೋ ಅಲ್ಲಿವರೆಗೂ ಎಷ್ಟೊಂದು ಜನ ಮೇಷ್ಟ್ರು ಪಾಠ ಮಾಡಿದ್ದಾರೆ, ಎಲ್ರದ್ದು ಹೆಸರು ನೆನಪಾಗತ್ತಾ ವಿಚಾರ ಮಾಡ್ಕೊಳ್ಳಿ, ಮುಖ ಕಣ್ಣು ಮುಂದೆ ತೊಗೊಂಬನ್ನಿ ಅಂತ ಹೇಳಿದೆ. 2 ನಿಮಿಷ ಆದಮೇಲೆ ಬರೀರಿ ಅಂತ ಹೇಳಿದೆ. ನಿಮಗೆ ಕಲಿಸಿದಂಥ ಎಲ್ಲ ಮೇಷ್ಟ್ರ ಹೆಸರುಗಳನ್ನು ಬರೀರಿ ಅಂತ ಹೇಳಿದೆ. ಭಾಳ ಆಶ್ಚರ್ಯ ಆಯಿತು. ಅವ್ರು ಹೇಳಿದ ಹಾಗೆ ಕೆಲವರು 8 ಬರೆದು ನಿಲ್ಲಿಸ್ಬಿಟ್ರು, ಕೆಲವರು 15 ಬರೆದ್ರು, ಇನ್ನು ಕೆಲವರು 30 ಬರೆದ್ರು, ಇನ್ನು ಕೆಲವರು 40 ಬರೆದ್ರು, ಅದಕ್ಕಿಂತ ಹೆಚ್ಚಿಗೆ ಆಗಲಿಲ್ಲ. ಇನ್ನು ನೆನಪಾಗ್ತಾಯಿಲ್ಲ ಸರ್ ಅಂದರು. ಹೋಗಲಿ ಬಿಡಿ ಅಂತ ಹೇಳಿದೆ. ನಾನು ಇದೊಂದು ಪ್ರಪಂಚದ ಎಲ್ಲ ಕಡೆಯೂ ಮಾಡಿದ್ದೇನೆ ಎಕ್ಸಸೈಸ್ ಇದನ್ನು. ಒಂದು ಸಲ ಮಾತ್ರ ಈ ಚೈನಾದ ಬೀಜಿಂಗ್ ಅಂತಿದೆ, ಬೀಜಿಂಗಲ್ಲಿ ಮಾತ್ರ ಒಬ್ಬರು ಮಹಿಳೆ 55 ಬರೆದಿದ್ರು. ಇದುವರೆಗೆ ನಾನು ಕಂಡಂಥ ಅತ್ಯಂತ ಹೆಚ್ಚು ಹೆಸರು 55.

0: You are listening to Radio Sarang 107.8 FM.
1: ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ ಕೇಳಬೇಕು. ನಮ್ಮ ಭಾರತದಲ್ಲಿ ಒಬ್ಬ ಮಗು ಪ್ರೈಮರಿ ಕ್ಲಾಸಿಂದ ಬಿ ಎಸ್ ಸಿವರೆಗೂ, ಎಮ್ ಎಸ್ ಸಿವರೆಗೂ ಅಥವಾ ಬಿ ಎಡ್ ಆಗೋವರೆಗೂ ಕಲ್ತಿದ್ರೆ ಸುಮಾರು ಎಷ್ಟು ಜನ ಮೇಷ್ಟ್ರು ಕಲಿಸಿರ್ತಾರೆ ಅನ್ನೋ ಕಡೆ ತಪಾಸ್ ಮಾಡಿದ್ದೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 100 to 125 ಜನ ಮೇಷ್ಟ್ರು ಕಲಿಸಿದ್ದಾರೆ ನಮಗೆ. ಸಂಗೀತದ ಮೇಷ್ಟ್ರು ಇರ್ಬೋದು, ಸ್ಪೋರ್ಟ್ಸ್ ಮೇಷ್ಟ್ರು ಇರ್ಬೋದು, ವ್ಯಾಯಾಮ ಮೇಷ್ಟ್ರು ಇರ್ಬೋದು, ಎಲ್ಲ ಮೇಷ್ಟ್ರು ಸೇರಿಸಿದರೆ ಸುಮಾರು 100 to 125 ಜನ ಮೇಷ್ಟ್ರು ನಮಗೆ ಕಲಿಸಿದ್ದಾರೆ. ನಮಗೆ ನೆನಪಿರೋದು ಎಷ್ಟು ಜನ ಅಂತ? ತುಂಬ ಸ್ವಲ್ಪ ಜನ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಬಹಳಷ್ಟು ಹೆಸರುಗಳು ನೆನಪಿನಲ್ಲಿ ಮಸುಕಿನಲ್ಲಿ ಮರೆಯಾಗಿ ಹೋಗ್ಬಿಟ್ಟಿದೆ, ಹೆಸರೇ ನೆನಪಿಲ್ಲ ಅವ್ರದ್ದು. ನೆನೆಸ್ಕೊಳ್ಳಿ ನೋಡಿ ಎಷ್ಟು ಜನ ನೆನಪಿದೆ. ಮನೆಗೆ ಹೋಗಿ ಮಾಡಿದ್ದೆ ಎಕ್ಸಸೈಸ್, ಭಾಳ ಚೆನ್ನಾಗಿರೋ ಎಕ್ಸಸೈಸ್. ಒಂದು ನೋಟ್ಬುಕ್ ಇಟ್ಕೊಂಡು ನೆನಪು ಆದಾಗಲೆಲ್ಲ ಹೋಗಿ ಬರೀರಿ ಹೆಸರು. ನಿಜವಾದ ಹೆಸರು ಇರಬೇಕು ಅಷ್ಟೇ, ಕಲ್ಪನೆ ಆದದ್ದು ಇರಬಾರ್ದು. ಬರೆದ್ರೆ ನೀವು ವಿಚಾರ ಮಾಡಿ ನೋಡಿ, ನೀವು ಎಷ್ಟೇ ಒದ್ದಾಡಿದ್ರು 35-40 ಹೆಸರು ನೆನಪಿರುತ್ತೆ, ಆಮೇಲೆ ನೆನಪಿರೋಲ್ಲ. ಯಾಕೇನಾಯಿತು? 125 35-40 ನೆನಪಿದೆಯಲ್ಲ, ಇನ್ನು 80 ಜನ ಗತಿ ಏನಾಯಿತು? ನೆನಪೇ ಇಲ್ಲ ಹೆಸರು ಅವ್ರದ್ದು, ಅವ್ರದ್ದೆಲ್ಲ ಹೆಸರು ಮರೆಯಾಗಿ ಹೋಗಿದೆ. ಇನ್ನು ಕೆಲವ್ರದ್ದು ಮುಖ ನೆನಪಿದೆ, ಹೆಸರು ನೆನಪಿಲ್ಲ. ಆ ಮೇಷ್ಟ್ ರಸ್ತೆಯಲ್ಲಿ ಸಿಕ್ಕರೆ, ಅಯ್ಯೋ ಇವರ ಮೇಷ್ಟ್ ಅಲ್ವಾ, ನಾನು 7ನೇ ಕ್ಲಾಸಿಗೆ ಕಾಟ ಮಾಡ್ತಿದ್ರು, ಹೆಸರು ಮರೆತು ಹೋಗಿದೆ ನನಗೆ. ಹೆಸರು ನೆನಪಿಲ್ಲ, ಮುಖ ನೆನಪಿದೆ. ಅಂದರೆ ಮುಖಕ್ಕೊಂದು ಹೆಸರಿಲ್ಲ. ಇನ್ನು ಕೆಲವ್ರದ್ದು ಹೆಸರು ಚೆನ್ನಾಗಿ ನೆನಪಿದೆ, ಮುಖನೂ ನೆನಪಿದೆ. ಅವ್ರು ನೆನಪಿಡೋ ರೀತಿ ಬೇರೆ ಬೇರೆ. ಕೆಲವ್ರನ್ನ ನೆನೆಸ್ಕೊಂಡಿದ್ದು ಗೊತ್ತಾ? ಅವ್ರ ಬಟ್ಟೆಗೋಸ್ಕರ. ಏನು ಚೆನ್ನಾಗಿ ಬಟ್ಟೆ ಹಾಕೊಂಡ್ಬರ್ತಿದ್ರಿ, ಸೊಗಸುಗಾರ ಶಾಮಿ ಇದ್ದಂಗೆ ಡ್ರೆಸ್ ಚೆನ್ನಾಗಿರ್ತಿತ್ತು ಮೇಷ್ಟ್ರದು ಅಂತ ಕೆಲವ್ರದ್ದು ಮೇಷ್ಟ್ರು ಚೆನ್ನಾಗಿ. ಇನ್ನು ಕೆಲವ್ರು ಬಟ್ಟೆ ಕೆಟ್ಟದಾಗಿತ್ತು ಅಂತೂ ಕೆಲವು ನೆನಪಿಡ್ತಾರೆ. ನಾನು ಮೊನ್ನೆ ಅಮೆರಿಕಕ್ಕೆ ಹೋದಾಗ ನನ್ನ ಸ್ಟೂಡೆಂಟ್ ಒಬ್ಬಳು ಸಿಕ್ಕಿದ್ದು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ಆಕೆ ಬಂದು ಕೇಳಿದ್ದು, ಆಕೆ ನನ್ನ ಸ್ಟೂಡೆಂಟ್ 20 ಇಲ್ದಿದ್ದು ಕಾಲೇಜಲ್ಲಿ, ಬಂದು ಕೇಳಿದ್ದು, ಸರ್ ಅಕೌಂಟ್ಸ್ ಮೇಷ್ಟ್ರು ಇನ್ನೂ ಇದ್ದಾರೆ ಸರ್ ಕಾಲೇಜಲ್ಲಿ ಅಂತ ಕೇಳಿದ್ದು. ಯಾರಮ್ಮ ಅಂತ ಕೇಳಿದೆ. ಹೆಸರು ನೆನಪಾಗ್ತಾ ಇಲ್ಲ ಸರ್, ಅವ್ರು ಟೈಟ್ ಶರ್ಟ್ ಹಾಕೊಂಡ್ಬರ್ತಾ ಇದ್ರು ನೋಡಿ ಸರ್ ಅಂದ್ಲು. ನೋಡಿ, ಆಕೆಗೆ ಮೇಷ್ಟ್ರ ಹೆಸರು ನೆನಪಿಲ್ಲ, ಅವ್ರು ಟೈಟ್ ಶರ್ಟ್ ನೆನಪಿದೆ. ನಾನು ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ದೆ ಅವ್ರು ಟೈಟ್ ಶರ್ಟ್ ಬಗ್ಗೆ ಅಂತ ಕೇಳಿದೆ. ಏನಿಲ್ಲ ಸರ್, ಅವರು ಬೋರ್ಡ್ ಮೇಲೆ ಬರೆಯೋಕೆ ಹೋದಾಗ ಎಲ್ಲಿ ಹರಿದು ಬಿಡ್ತದೋ ಅಂತ ಇಲ್ಲೇ ನೋಡ್ತಾ ಇದ್ವಿ ನಾವು ಅಂತ. ಅಂದರೆ ಆಕೆಗೆ ಅವ್ರು ಕಲಿಸಿದ ಅಕೌಂಟೆನ್ಸಿ ನೆನಪಿಲ್ಲ, ಅವ್ರು ಕಲಿಸಿದವ್ರ ಹೆಸರು ನೆನಪಿಲ್ಲ, ಆ ಟೈಟ್ ಶರ್ಟ್ ನೆನಪಿದೆ. ನಾವು ಹಾಗೇನೆ ಕೆಲವು ಮೇಷ್ಟ್ರನ್ನ ಕೆಲವೊಂದು ಗುಣಗಳಿಂದಾಗಿ ನೆನಪಿಟ್ಕೋತೇವೆ, ಅವ್ರ ಬಟ್ಟೆಯಿಂದಾಗಿ ಅಥವಾ ಅವರು ಸ್ಟ್ರಿಕ್ಟ್ ಇದ್ರು. ಕೆಲವರು ಭಾರಿ ಸಿಟ್ಟು ಜಾಸ್ತಿ ಮೇಷ್ಟ್ರಿಗೆ. ಗಮನ ಮಾಡ್ಕೊಳ್ಳಿ, ನೀವು ಜೊತೆಗಿದ್ದಂಥ ಅವ್ರು ಯಾರಾದರೂ ಒಂದೇ ಸ್ಕೂಲಲ್ಲಿ ಕಲಿತವ್ರು 20 ನಂತರ ಭೇಟಿ ಆದರೆ ಮಾತಾಡೋ ಸ್ಕೂಲ್ ಬಗ್ಗೆನೇ ಮಾತಾಡ್ತೀರಿ. ಮೇಷ್ಟ್ರು ಸಿಕ್ಕಿದ್ರೇನೋ ಯಾರು ಆ ಡಸ್ಟರ್ ಹೋಗ್ದಿದ್ರಲ್ಲ ನಿನ್ನ ಮುಖಕ್ಕೆ, ನೀನು ತಲೆ ಬಗ್ಸ್ಕೊಂಡು ಪಾರಾದಿಲ್ಲ, ನೆನಪಿದೆಯಾ ಹೆಸರು? ಅಂದರೆ ನಾ ಹೆಸರು ನೆನಪಿಡೋದು ಬೇರೆ ಬೇರೆ ಕಾರಣಕ್ಕೋಸ್ಕರ ನೆನಪಿಟ್ಕೊಂಡಿದ್ದೀವಿ. ಆದರೆ ಕೆಲವರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಬೆಚ್ಚಿಗಾಗ್ತದೆ. ಇವತ್ತೇನಾದರೂ ನಾನು ಬದುಕಿದ್ರೆ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದರೆ ಆ ಮೇಷ್ಟ್ರೇ ಕಾರಣ ಅನ್ನುವಂಥ ಗೌರವ ಭಾವನೆ ಬರುತ್ತೆ.

0: Radio Sarang 107.8 FM.
1: ಆದರೆ ಸ್ನೇಹಿತರು ನೆನಪಿಟ್ಕೊಳ್ಳಿ, ಇದು ನಾನು ಆರ್ಟಿಕಲ್ ಬರೆದಿದ್ದೆ, ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಅಂತ. ಸ್ಪೆಕ್ಟ್ರಮ್ ಅಂದ್ರೆ ದೊಡ್ಡ ಕಾಮನ್ ಬಿಲ್ ಇದೆ, ಹಾಗೆ ಎಡಗಡೆಯಿಂದ ಬಲಗಡೆ ದೊಡ್ಡ ಕಾಮನ್ ಬಿಲ್ ಇದೆ, ಶಿಕ್ಷಕರ ಕಾಮನ್ ಬಿಲ್ ಇದೆ. ಕಣ್ಣು ಮುಚ್ಕೊಂಡ್ರೆ ಅವ್ರ ಮುಖ ಚಿತ್ರಗಳ ಮೆರವಣಿಗೆ ಸಾಗತ್ತೆ ಕಣ್ಣು ಮುಂದೆ. ಎಡಗಡೆಗೆ ಬಹಳಷ್ಟು ಜನರ ಶಿಕ್ಷಕರ ಹೆಸರೇ ನೆನಪಿಲ್ಲ ನಮಗೆ, ಮರೆಯಾಗಿ ಹೋದಂಥ ಹೆಸರುಗಳು. ಕೆಲವ್ರ ಹೆಸರು ನೆನಪಿದೆ, ಕೆಲವ್ರು ನೆನಪು ಚೆನ್ನಾಗಿಟ್ಕೊಂಡಿದ್ದೀವಿ, ಕೆಲವ್ರ ಬಗ್ಗೆ ಗೌರವ ಇದೆ. ಕೆಲವ್ರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಭಾರ ಆಗುತ್ತೆ ಪ್ರೀತಿಯಿಂದ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ ದೂರ ಇದ್ದರೂ ಕೂಡ. ಆದರೆ ಪ್ರಶ್ನೆ ಬರೋದಿಲ್ಲಿ. ಆ ಕೊನೆ ಹೇಳಿದ್ನಲ್ಲ, ಬಲಗಡೆ ಭಾಗಕ್ಕೆ ಬರುವಂಥ ಶಿಕ್ಷಕರಿದ್ದಾರಲ್ಲ, ನೀವು ನೆನೆಸ್ಕೊಳ್ಳಿ, ಅಂಥ ಟೀಚರ್ ನಿಮಗೆ ಒಬ್ಬರು ಇರಬಹುದು, ಇಬ್ಬರು ಇರ್ಬೋದು, ನೀವು ಬಹಳ ಪುಣ್ಯ ಮಾಡಿದರೆ ಮೂರು ಜನ. ಅಂದರೆ ನಾನು ಯಾರಿಗೆ ಅವ್ರ ಹೆಸರು ನೆನೆಸ್ಕೊಂಡ್ರೆ ಧನ್ಯತೆಯಿಂದ ಜೀವ ಬಾಗತ್ತೋ ಅಂಥವ್ರ ಹೆಸರು ತುಂಬ ಕಡಿಮೆ ಇರುವಂಥದ್ದು, ಎರಡು ಮೂರು ಮಾತ್ರ. ಯಾಕೆ ಅಂಥವ್ರು ನೂರು ಜನ ಯಾಕೆ ಸಿಗಲಿಲ್ಲ ನನಗೆ, ಇಬ್ಬರು ಮೂರು ಜನ ಹೆಸರು ಯಾಕೆ ನೆನಪಾಗತ್ತೆ, ಬಹಳಷ್ಟು ಜನ ಹೆಸರು ಮರೆಯಾಕೆ ಹೋಯಿತು. ಆ ಇಬ್ಬರು ಮೂರು ಜನ ನೆನೆಸ್ಕೊಂಡ್ರೆ ಧನ್ಯತೆ ಯಾಕೆ ಬರುತ್ತೆ? ವೈ ದಿಸ್ ನಂಬರ್ ಈಸ್ ಆಲ್ವೇಸ್ ಸ್ಮಾಲ್, ಯಾವಾಗಲೂ ಕೇಳ್ತಾ ಇರ್ತೀನಿ. ಈ ನನಗೆ ಪ್ರೀತಿಯಾಗುವಂಥ, ನನ್ನ ಜೀವನಕ್ಕೆ ಧನ್ಯತೆ ಅಂತ ತಂದುಕೊಟ್ಟಂಥ ಮೇಷ್ಟ್ರ ಸಂಖ್ಯೆ ಕಮ್ಮಿ ಯಾಕೆ ಯಾವಾಗಲೂ ಅಂತ ನೆನೆಸ್ಕೊಳ್ಳಿ. ಮತ್ತೆ ನೀವು ಅದನ್ನು ನೆನೆಸ್ಕೊಳ್ಳಿ, ಮನೆಗೆ ಪ್ರಯತ್ನ ಮಾಡಿ, ಇದನ್ನು ಭಾಳ ಒಳ್ಳೆ ಅದ್ಭುತ ಪ್ರಯೋಗ ಇದು. ಯಾವ ಮೇಷ್ಟ್ರು ನೆನೆಸ್ಕೊಂಡ ಹೃದಯ ಆ ಪ್ರೀತಿಯಿಂದ ಬಾಗತ್ತೋ ಆ ಮೇಷ್ಟ್ರು ಕಲಿಸಿದ ವಿಷಯ ನೆನಪಿರಲಿಕ್ಕಿಲ್ಲ ನಿಮಗೆ ಇವತ್ತು, ಖಂಡಿತ ನೆನಪಿರಲಿಕ್ಕಿಲ್ಲ. ಆದರೆ ಮನುಷ್ಯ ಟೀಚರ್ನ ಮಾತ್ರ ಮರೆತಿಲ್ಲ ನೀವು, ಟೀಚರ್ ಕಲಿಸಿದ್ದು ಮರೆತು ಹೋಗಿದೆ ವಿನಃ ಆದರೆ ಟೀಚರ್ ವ್ಯಕ್ತಿತ್ವ ಮರೆತಿಲ್ಲ ನಿಮ್ಮ ಮನಸ್ಸಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಟು ಬಿ ಎ ಗುಡ್ ಟೀಚರ್ ಯು ಮಸ್ಟ್ ಬಿ ಎ ಗುಡ್ ಪರ್ಸನ್ ಫಸ್ಟ್. ಒಬ್ಬ ಒಳ್ಳೆ ಶಿಕ್ಷಕ ಆಗೋದಕ್ಕಿಂತ ಬದಲು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು. ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಳ್ಳೆ ಶಿಕ್ಷಕ ಆಗೋಕ್ಕೆ ಸಾಧ್ಯ ಇದೆ. ನಾನು ಪ್ರತಿ ವರ್ಷ ಬೇರೆ ಬೇರೆ ದೇಶಕ್ಕೆ ಪಾಠ ಮಾಡೋಕ್ಕೆ ಹೋಗ್ತೇನೆ. 2005 ಇಸ್ವಿಗೆ ಈ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದೀರಿ ಅನಿಸುತ್ತೆ, ಅಮೆರಿಕಾದಲ್ಲಿದೆ, ಭಾಳ ದೊಡ್ಡ ಯೂನಿವರ್ಸಿಟಿ ಅಂತ ಹೆಸರು. ಅಲ್ಲಿ ಹೋದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕ್ಲಾಸ್ ತೊಗೋತಾ ಇದ್ದೆ. ತೊಗೊಂಡ್ಮೇಲೆ ಅಲ್ಲಿ ಒಂದು ಪ್ರಯೋಗ ಮಾಡಿದರು, ಒಂದು ಸರ್ವೆ ಮಾಡ್ತಾರೆ ಪ್ರತಿ ವರ್ಷ ಅವರು, ನಮ್ಮ ಯೂನಿವರ್ಸಿಟಿ ಹೇಗಿದೆ ನೋಡ್ಕೋಬೇಕು ಅಂತ ಹೇಳಿ. ನಾವು ಅದನ್ನು ಮಾಡೋದು ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ತಪ್ಪಿದೆ ಅಂದರೆ ಹೆದರಿಕೆ ಆಗುತ್ತೆ ನಮಗೆ ಅಂತ. ಪ್ರತಿ ವರ್ಷ ಪರೀಕ್ಷೆ ಮಾಡ್ಕೋತಾರೆ ತಮ್ಮನ್ನವರು, ಹೇಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಕೊರತೆ ಇದೆ, ಏನಾದರೂ ಚೆನ್ನಾಗಿ ಆಗ್ಬೋದು ನಮ್ಮ ಯೂನಿವರ್ಸಿಟಿ ಅಂತ. ಅದರಲ್ಲಿ ಒಂದು ಪ್ರಶ್ನೆ ಇತ್ತು ಮಕ್ಕಳಿಗೆಲ್ಲ ಕೇಳಿದಂಥದ್ದು, ಸುಮಾರು 8500 ಜನ ವಿದ್ಯಾರ್ಥಿಗಳು ಓದುವಂಥ ಯೂನಿವರ್ಸಿಟಿ ಅದು. ಒಂದು ಪ್ರಶ್ನೆ ಕೇಳಿದರು, ಶಿಕ್ಷಕನ ವೈಯಕ್ತಿಕ ಜೀವನ ನಿಮ್ಮ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತಾ ಅಂತ. ಡಸ್ ದಿ ಪರ್ಸನಲ್ ಲೈಫ್ ಆಫ್ ಎ ಟೀಚರ್ ಅಫೆಕ್ಟ್ ಯುವರ್ ಲರ್ನಿಂಗ್ ಅಂತ. ನಾನು ಅಂದ್ಕೊಂಡೆ ಅವರೇನು ಚಿಂತೆ ಮಾಡಲಿಕ್ಕಿಲ್ಲ, ಛೇ ಅಮೆರಿಕನ್ಸ್ ವರಿ ಮಾಡೋದೇ ಇಲ್ಲ, ಅವರು ಪಾಠ ಸರಿಯಾಗಿದ್ದು ಸಾಕು, ವ್ಯಕ್ತಿತ್ವ ತೊಗೊಂಡು ಏನು ಮಾಡೋದಿದೆ ಅನ್ಕೋತಾರೆ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಆದದ್ದು ಸ್ನೇಹಿತರೆ, 91% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಮೆನ್ಷನ್ಡ್ ಯೆಸ್ ಇಟ್ ಡಸ್ ಮೇಕ್ ಎನ್ ಇಂಪ್ಯಾಕ್ಟ್ ಆನ್ ಅಸ್. 91% ಜನ ಹೇಳಿದ್ದಾರೆ ಶಿಕ್ಷಕನ ವೈಯಕ್ತಿಕ ಜೀವನ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಏನರ್ಥ ಹೇಳಿ, ನಾನು ಪಾಠ ಮಾಡುವಾಗ ಚೆನ್ನಾಗಿರ್ತೀನಿ, ಆಮೇಲೆ ನಾನು ಏನು ಮಾಡ್ತೀನಿ ನಿನ್ನ ಕಿವಿ ಸಾಬರಿ ಅಲ್ಲ, ನೀನು ಚಿಂತೆ ಮಾಡಬೇಡ.

0: You're listening to Radio Sarang, 107.8 FM.
1: ಶಿಕ್ಷಕನಿಗೆ ವೈಯಕ್ತಿಕ ಜೀವನ ಅಂತೊಂದಿಲ್ಲ, ವೈಯಕ್ತಿಕ ಜೀವನ ಅಂತಿಲ್ಲ. ನಾನೇನೋ ಮಾಡ್ಕೋತೀನಿ, ನಿನ್ನ ತಲೆ ಕೆಡಿಸ್ಕೋತೀಯ ನೀನು, ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಂಗಾದರೂ ಇರ್ಬೋದು, ಆದರೆ ಶಿಕ್ಷಕ ಹಾಗಿರೋಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಭಾಳ ಒಳ್ಳೆ ಮಾತಿದೆ ಇಂಗ್ಲೀಷಲ್ಲಿ ಸ್ನೇಹಿತರೆ, ಅದು ಇಂಗ್ಲೀಷಲ್ಲಿ ಹೇಳಿ ಅನುವಾದ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಭಾಳ ಚೆನ್ನಾಗಿ ಹೇಳ್ತಾರೆ, ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್. ನಾನು ಪ್ರಯತ್ನಪೂರ್ವಕವಾಗಿ ಕಲಿಸೋದೇನು ಗೊತ್ತಾ, ನಾನು ಏನು ಓದ್ಕೊಂಡು ಹೋಗಿದ್ದೇನೆ ಅದನ್ನು ಕಲಿಸ್ತೇನೆ. ನನಗೆ ಗೊತ್ತಿರೋದನ್ನು ಪ್ರಯತ್ನಪೂರ್ವಕವಾಗಿ ಕಲಿಸ್ತೇನೆ, ಅಪ್ರಯತ್ನವಾಗಿ ನಾನೇನಿದ್ದೇನೋ ಅದನ್ನು ಕಲಿಸ್ತೇನೆ ಅಂತ. ಅಂದರೆ ನಿಮ್ಮ ವ್ಯಕ್ತಿತ್ವ ನೀವು ಪಾಠದಕ್ಕಿಂತ ಹೆಚ್ಚು ಪ್ರಮುಖವಾಗಿರುವಂಥದ್ದು. ನೋಡಿ, ಅದೇ ಹೇಳಿದ್ನಲ್ಲ, ಶಿಕ್ಷಕರು ಕಲಿಸಿದ ವಿಷಯ ಮರೆತು ಹೋಗಿದೆ, ಶಿಕ್ಷಕನ ಮುಖ ಅವನ ಪ್ರೀತಿ ಅಂತ ಕಣ ಮರೆತಿಲ್ಲ ನಾವು. ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಣು ಮುಂದೆ ಬರೋದಿಷ್ಟು. ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ ಆಗ ಕೆಲಸ ಬೇಗ ಸಿಗ್ತಾ ಇತ್ತು. ಎರಡು ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಎರಡು ಒಂದು ದೊಡ್ಡ ಕಾಲೇಜ್ ಭಾಳ, APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು, ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು, ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ ಎರಡಕ್ಕೂ ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದರೆ ಒಳ್ಳೆಯದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರಲ್ಲಿ, ಎರಡೂ ಹಿಡ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ್ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿ ಇಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ. ಅದು ಅವರಿದ್ದರು, ಅಲ್ಲಿ ಹೈದರಾಬಾದಲ್ಲಿದ್ದವರು, ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ ಎರಡು ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, ಎರಡು ಪ್ರಶ್ನೆ ನಿಮಗಿದೆ. ಮೊದಲು, ನಾನು ಯಾವ ಕಾಲೇಜಿಗೆ ಹೋಗಲಿ ಎರಡರ ಪೈಕಿ? ಇನ್ನೊಂದು, ನಾನು ಮೇಷ್ಟ್ ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು. ನಾನು ಕಾಲೇಜಲ್ಲ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್, ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಬದಲೇದ್ದು ಗುಡಿಸಲ್ ಥರ ಇದೆ. ನಾನೇ ಮೊದಲೇ ಟೀಚರಲ್ಲಿ, ಪ್ರಿನ್ಸಿಪಾಲ್ ಬಿಟ್ಟರೆ ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೂ ರಂಗನಾಥಾನಂದಜಿ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂದರು. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ, ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು, ಆ ಸಣ್ಣ ಕಾಲೇಜಿಗೆ ಹೋದೆ, ಒಳ್ಳೆಯದಾಯ್ತು, ರಿಗ್ರೆಟ್ ಇಲ್ಲ. ಎರಡನೇ ಪ್ರಶ್ನೆ ಕೇಳಿದ್ನಲ್ಲ, ನಾ ಟೀಚರ್ ಆಗಲೋ ಬೇಡವ ಸ್ವಾಮೀಜಿ ಅಂತ ಕೇಳಿದೆ. ಅವರು ಅವ್ರ ಸ್ಟೈಲು ಅನ್ನು ನೆನೆಸ್ಕೊಂಡು ಕಣ್ಣು ಮುಂದಿದೆ, ಮರೆಯೋದೇ ಸಾಧ್ಯನೇ ಇಲ್ಲ, ಅದು ಬದುಕೋದ್ರಿಗೂ ಸಾಧ್ಯ ಇಲ್ಲ, ಅದು ಬರ್ಕಿರೋರ್ಗು. ನಾನು ಪ್ರಶ್ನೆ ಕೇಳಿದ್ದೆ ಅವರಿಗೆ, ಟೀಚರ್ ಆಗಲೋ ಬೇಡವೋ ಅಂತ. ಈ ದೊಡ್ಡವ್ರ ಹಣೆ ಬರ ಇಷ್ಟು, ಉತ್ತರ ಸರಿಯಾಗಿ ಕೊಡಲ್ಲ ಅವರು, ಭಾಳ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ನಾನು ಪ್ರಶ್ನೆ ಕೇಳಿದ್ದು ಉತ್ತರ ಕೊಡ್ಬಿಟ್ಟು ಮತ್ತೆ ಮೂರು ಪ್ರಶ್ನೆ ಕೇಳಿದರು ನನಗೆ ಅವರು. ಐ ಗಾಟ್ 3 more questions ಫಾರ್ ಯು ಅಂದರು. ನಾವು ಉತ್ತರ ಪ್ರಶ್ನೆ ಕೇಳಿದ್ದಕ್ಕೆ ಮೂರು ಪ್ರಶ್ನೆ ನಿನಗೆ ಕೇಳ್ತೇನೆ, ಆ ಮೂರು ಪ್ರಶ್ನೆಗೆ ಉತ್ತರ ಹೌದು ಅಂತಾದರೆ ಮೇಷ್ಟ್ರಾಗು, ಏನೂ ನಷ್ಟ ಇಲ್ಲ, ಸಂತೋಷವಾಗಿರ್ತೀಯ. ಆದರೆ ಮೂರು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತಾದರೆ, ಅಥವಾ ನಿನಗೆ ಗ್ಯಾರಂಟಿ ಇಲ್ಲ ಅನ್ನೋದಾದರೆ ಹೋಗಬೇಡ, ಮೇಷ್ಟ್ರಾಗದಿದ್ರೆ ಏನು ನಷ್ಟ ಇಲ್ಲ ನೀನು ಅಂದರು. ಆ ಮೂರು ಪ್ರಶ್ನೆ ಏನು ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನನಗನ್ಸುತ್ತೆ, ನಾನು ಯಾವಾಗಲೂ ಹೇಳ್ತಿರೋದು, ಈ ಮೂರು ಪ್ರಶ್ನೆಗಳು ಟು ಮೀ ದೇ ಫಾರ್ಮ್ ದಿ ಟ್ರೈಪಾಡ್ ಆಫ್ ದಿ ಎಥಿಕ್ಸ್ ಆಫ್ ಟೀಚಿಂಗ್. ಒಬ್ಬ ಶಿಕ್ಷಕ ಏನಿರಬೇಕು ಅಂತ ಪರೀಕ್ಷೆ ಮಾಡೋದಾದರೆ ಈ ಮೂರು ಪ್ರಶ್ನೆಗೆ ಉತ್ತರ ನಾವೇ ಕೊಟ್ಕೋಬೇಕು, ಹೊರಗಿನವ್ರು ಯಾರು ಹೇಳೋದು ಬೇಡ. ಉತ್ತರಕ್ಕೆ ಹೌದು ಅನ್ನೋದಾದರೆ ನಾನು ಸಮರ್ಥ ಶಿಕ್ಷಕ ಅಂತ ಆದಂಗಾಯ್ತು. ಮೂರು ಪ್ರಶ್ನೆ ಏನಪ್ಪ ಅವ್ರದ್ದು ಅಂದರೆ, ಮೊದಲನೇ ಪ್ರಶ್ನೆ, ಡು ಯು ಲವ್ ಯುವರ್ ಸಬ್ಜೆಕ್ಟ್, ನೀನು ಕಲಿಸುವಂಥ ವಿಷಯದ ಬಗ್ಗೆ ಪ್ರೀತಿ ಇದೆಯಾ ನಿನಗೆ ಅಂತ ಕೇಳಿದರು. ಉತ್ತರ ಭಾಳ ಸುಲಭ, ಹೌದು ಸ್ವಾಮಿ ನನಗೆ ತುಂಬ ಇಷ್ಟ ಇದೆ. ಅಷ್ಟು ಸುಲಭ ಇಲ್ಲ ಉತ್ತರ ಅದು. ನೀನು ಕಲಿಸುವ ಬಗ್ಗೆ, ಯಾಕೆ ವಿಷಯದ ಬಗ್ಗೆ ಪ್ರೀತಿ ಇದೆ ಅಂದರೆ, ಅದು ನಿನಗೆ ನೌಕರಿ ಕೊಟ್ಟಿದೆ ಅಂತಾನೋ, ಸಂಬಳ ಕೊಡ್ತದೆ ಅಂತಾನೋ ವಿಷಯ ಪ್ರೀತಿ ಮಾಡ್ತೀಯಾ, ಅಥವಾ ವಿಷಯ ಇಲ್ಲದೆ ಹೋದರೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟುವರೆಗೆ ನಿಂಗೆ ತಾದಾತ್ಮ್ಯ ಇದೆಯಾ ವಿಷಯ ಜೊತೆಗೆ ಅಂತ. ಬಸ್ಸಲ್ಲಿ ಆದಂಥ ಒಂದು ಘಟನೆ ಹೋಗಿ ನನ್ನ ಸ್ನೇಹಿತರ ಹತ್ರ ಹೇಳಬೇಕಾದ್ರೆ ಕಣ್ಣು ಅರಳಿಸ್ಕೊಂಡ್ಬಿಟ್ಟು ಹೇಳ್ತಿರ್ತೀವಿ, ಏನಾಯ್ತು ಗೊತ್ತಾ ಬಸ್ಸಲ್ಲಿ ಇವತ್ತು ಅಂತ ಅಷ್ಟು ಸಂತೋಷವಾಗಿ ಹೇಳ್ತಿರ್ತೇವೆ. ವಿಷಯ ಹೇಳುವಾಗ ಕ್ಲಾಸಲ್ಲಿ ಆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಆ ತಾದಾತ್ಮ್ಯತೆ ಬರುತ್ತಾ ನಿನಗೆ? ಎಷ್ಟರ ಮಟ್ಟಿಗೆ ಬರಬೇಕು ವಿಷಯ ಅಂದರೆ, ಆ ವಿಷಯ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು ನೀವು. ಅಷ್ಟು ವಿಷಯನ ಪ್ರೀತಿ ಮಾಡಬೇಕು. ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಲವ್ ಯುವರ್ ಸಬ್ಜೆಕ್ಟ್ ಯು ಕ್ಯಾನ್ ನಾಟ್ ಬಿ ಎ ಗುಡ್ ಟೀಚರ್. ಆ ವಿಷಯದ ಬಗ್ಗೆ ಪ್ರೀತಿ ಇಲ್ಲದೆ ಹೋದರೆ ಒಳ್ಳೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವು ಟೀಚರ್ ಕೇಳ್ತಿದ್ದೆ, ಅವ್ರು ಹೇಳ್ತಿದ್ರು, ಅಯ್ಯೋ ಏನು ಸಾರ್, ನಾನು ಮ್ಯಾಥಮೆಟಿಕ್ಸ್ ತೊಗೋಬೇಕಾಗಿತ್ತು ಸರ್, ಇದೇನೋ ಕನ್ನಡ ತೊಗೊಂಬಿಟ್ಟೆ ನಾನು. ಯಾಕ್ರಿ ಕನ್ನಡ ಚೆನ್ನಾಗಿತ್ತಲ್ಲ ಅಂತ ಕೇಳಿದ್ರೆ, ಇದೇನೋ ಸರ್, ಯಾರು ಟ್ಯೂಷನ್ಗೆ ಬರಲ್ಲ ಮತ್ತು ಕನ್ನಡಕ್ಕೆ, ಎಲ್ಲ ಮ್ಯಾಥಮೆಟಿಕ್ಸ್ ಟ್ಯೂಷನ್ಸ್. ಆ ಮ್ಯಾಥಮೆಟಿಕ್ ಟೀಚರ್ ಕೇಳಿ ನೋಡಿ, ಇದು ಯಾಕೆ ತೊಗೊಂಡೆ ಸರ್ ಮ್ಯಾಥಮೆಟಿಕ್ಸ್, ಇದು ಎಲ್ಲ ಮ್ಯಾನೇಜ್ಮೆಂಟ್ ಬರೋದು ಮ್ಯಾಥಮೆಟಿಕ್ಸ್, ರಿಸಲ್ಟ್ ಪೂರ್ ಆಗಿದೆ, ರಿಸಲ್ಟ್ ಪೂರ್ ಆಗಿದೆ, ಇಂಪ್ರೂವ್ ದ ರಿಸಲ್ಟ್ಸ್, ಇಂಪ್ರೂವ್ ದ ರಿಸಲ್ಟ್ಸ್, ಏನು ಇಂಪ್ರೂವ್ ಮಾಡೋದು, ನಾನೇ ಪರೀಕ್ಷೆ ಕೊಡ್ಬೇಕಷ್ಟೇ. ಆ ಹುಡುಗರು ನೋಡಿದರೆ ಬರೋ ಮ್ಯಾಥಮೆಟಿಕ್ಸ್ ಮರ್ತು ಹೋಗುತ್ತೆ, ನನಗೆ ಅವ್ರ ಮುಖ ನೋಡಿದರೆ ಅವ್ರು ಮ್ಯಾಥಮೆಟಿಕ್ಸ್ ಹೆಂಗೆ ಕಲಿಸ್ಬೇಕು ನನಗೆ ಗೊತ್ತಿಲ್ಲ. ನೋಡಿ, 30 ವರ್ಷ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ ಮ್ಯಾಥಮೆಟಿಕ್ಸ್ ಬಗ್ಗೆ ಪ್ರೀತಿ ಇಲ್ಲ ಅವ್ರಿಗೆ.

ಎಲ್ಲರೂ ಮದುವೆ ಆದಾಗ ನಾನು ಮದುವೆ ಆದೆ. ಆಗಿನ ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಇನ್ಸ್ಟಿಟ್ಯೂಷನ್ ಸೆಕ್ರೆಟರಿಯವರು ಅಲ್ಲಿ ಕನ್ನಡ ಒಬ್ಬರು ಮೇಸ್ಟ್ರನ್ನು ಕರೆದು ಹೊಸದಾಗಿ ಮದುವೆ ಆಗಿ ಬಂದು ದಂಪತಿಗಳನ್ನು ಕೂಡಿಸ್ಬಿಟ್ಟು ಸಂತೋಷವಾಗಿ ಒಂದು ಕಾರ್ಯಕ್ರಮ ಡಿನ್ನರ್ ಇಟ್ಕೊಂಡಿದ್ರು, ರಾತ್ರಿ ಊಟ ಇಟ್ಕೊಂಡಿದ್ರು, ಒಂದು ಮನೋರಂಜನೆ ಕಾರ್ಯಕ್ರಮ ಇರಲಿ ಅಂಥೇಳಿ ಆ ಹೆಣ್ಮಗಳು ಕನ್ನಡ ಪ್ರೊಫೆಸರ್ ಅವರು ಅವರಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಮೈಸೂರು ಮಲ್ಲಿಗೆ ಒಂದು ಹಾಡು ಚೆನ್ನಾಗಿ ಓದಿ ಅದನ್ನು ಒಂದು ಹಾಡು ಕೇಳಿರಬೇಕು. ಒಂದೇಳು ಕನಸಿನಲ್ಲಿ ಎನ್ನವಳು ಕೇಳಿದಳು ಚಂದ ನಿನಗಾಗುವುದೆಂದು ಅಂತ ಭಾಳ ಚೆನ್ನಾಗಿರೋ ಪದ್ಯ, ಅದನ್ನು ಓದಿ ಅಂತ ಹೇಳಿದರು. ಆಕೆ ಓದಿದ್ದನ್ನು ಕೇಳಿದ ಮೇಲೆ ದೇವರು ದೊಡ್ಡವನು ನರಸಿಂಹಸ್ವಾಮಿ ಅಲ್ಲಿ ಇರಲಿಲ್ಲ. ನರಸಿಂಹಸ್ವಾಮಿ ನಾನು ತುಂಬ ಆತ್ಮೀಯರಾಗಿದ್ದವರು, ತುಂಬ ದೊಡ್ಡವರು, ಅವ್ರು ಇರಲಿಲ್ಲ ಅಂತ ತುಂಬ ಸಂತೋಷ ಆಯಿತು ನನಗೆ. ಅವ್ರು ಇದ್ದಿದ್ರೆ ಇದನ್ನು ಯಾಕಾದರೂ ಬರೋದನ್ನ ಪದ್ಯ ಅನ್ನೋಂಗಾಗಿರುತ್ತೆ. ಆಕೆ ಓದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಮೇಷ್ಟ್ ಕನ್ನಡ ಪಾಠ ಓದ್ತಾರೆ ನೋಡಿ, ಕೆಲವು ಕೆಟ್ಟದಾಗಿ ಅಷ್ಟೇ ಓದ್ತು. ಒಂದಿರಳು ಎನ್ನವಳು ಕೇಳಿದಳು ಚಂದ ನಿನಗಾಗುವುದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಏನು ಚಂದ, ಓದೋದೇ ಚಂದ ಇಲ್ಲ ಅದು. ಅಂದರೆ ಓದಿದಾಗ ಹೇಗಿರಬೇಕು ಅಂದರೆ ಅಕ್ಷರಕ್ಕೆ ಬೆಲೆ ಇಲ್ಲ, ಅಕ್ಷರಕ್ಕೆ ಬೆಲೆಕ್ಕಿಲ್ಲ, ಅದ್ರ ಹಿಂದಿರುವಂಥ ಭಾವನೆಗೆ ಬೆಲೆ ಇದೆ. ಆ ಭಾವನಾತ್ಮಕವಾಗಿ ಓದುವಂಥ, ನನಗೆ ನೆನಪಿದೆ ನಾನು ಧಾರವಾಡದಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಗುರುಗಳು ವರದರಾಜ ಹುಯಿಲ್ಗೋಳ ಮೇಷ್ಟ್ರು, ಕನ್ನಡ ಮೇಷ್ಟ್ರು, ಅವ್ರು ಹರಿಶ್ಚಂದ್ರ ಕಾವ್ಯ ಹೇಳೋರು, ಪಾಠ ಮಾಡೋರು ನಮಗೆ. ನಾನು ಸೈನ್ಸ್ ಹುಡುಗ, ಆದರೆ ಅವರು ಓದಿದ ಹರಿಶ್ಚಂದ್ರ ಕಾವ್ಯ ಇದುವರೆಗೂ ಮರೆತಿಲ್ಲ. ಅವನು ಹುಲ್ ಕಿತ್ಕೊಂಬರೋಕೆ ಹೋಗಿ ಸತ್ತೋದ, ಮಗ ರೋಹಿತಾಶ ಸತ್ತೋದ್ರೆ ಆ ಚಂದ್ರಮತಿ ಹೆಣ ತೊಗೊಂಬಂದಾಗ ಹರಿಶ್ಚಂದ್ರ ಕಾಯ್ತಾ ಇದ್ದಾನೆ ಅಲ್ಲಿ. ಗೊತ್ತಾಯ್ತು ಅವನಿಗೆ ಕೊನೆಗೆ, ಅವನು ದುಡ್ಡು ಕೊಡೋದು ದುಡ್ಡಿಲ್ಲ ಅಂದಾಗ ಮಂಗಳಸೂತ್ರ ಒತ್ತೆ ಇಡು ಅಂತ ಹೇಳ್ದ. ಆಕೆ ಅಂದ್ಲು ಇದು ಗುಪ್ತ ಮಂಗಳ ಸೂತ್ರ, ಇದು ಯಾರಿಗೂ ಕಾಣಿಸ್ತಾನೆ, ನನ್ನ ಗಂಡನಿಗೆ ಮಾತ್ರ ಕಾಣಿಸ್ಬೇಕು, ಆಗ ನನ್ನ ಗಂಡನಿಗೆ ಅಪಾಯ ಆಗಿರಬೇಕು ಅಂದಾಗ ಹೇಳ್ತಾನೆ, ಇಲ್ಲ ನಾನೇ ನಿನ್ನ ಗಂಡ ಹರಿಶ್ಚಂದ್ರ ಅಂತ ಹೇಳಿ ಮಗ ಹೆಂಗೆ ಸತ್ತ ಅಂತ ಕೇಳ್ದ. ಹೇಳ್ತಾಳೆ ಹುಲ್ ತರೋಕೆ ಹೋದಾಗ ಹಾವು ಕಚ್ಚೆ ಸತ್ತು ಹೋದ ಅವನು ಅಂತ. ಅವನಿಗೆ ಮಗ ಸತ್ತು ಹೋದ ಅಂತ ದುಃಖ ಆಯಿತು ನಿಜ, ಅದಕ್ಕಿಂತ ಹೆಚ್ಚು ದುಃಖ ಆದದ್ದು ಆ ವರದರಾಜ ಹುಯಿಲ್ಗೋಳು ಹೇಳುವಂಥ ರೀತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಹೇಳ್ತಾರೆ ಋಷಿವರರ ಯಾಗವಂ ಕಾದಿ ಮಡಿದ ಆತನಲ್ಲ, ರಾಜರೊಡನೆ ಹೋರಾಡಿ ಮಡಿದ ಆತನಲ್ಲ ಮಗನೇ, ಒಣ ಹುಲ್ಲು ತರ ಹೋಗಿ ಬಡ ಹಾವು ಕಚ್ಚಿ ಮಡಿವರೇ ಕಂದ, ಹುಲ್ಲು ಕದಕ್ಕೆ ಹೋಗಿ ಹಾವು ಕಡೆ ಸಾಯ್ಬೇಕೇನಪ್ಪ ನೀನು ಅಂತ ಹೇಳ್ತಾನೆ. ಅವನು ಹುಲ್ಲು ಆ ಹುಡುಗ ಹುಲ್ಲು ತರಕ್ಕೆ ಹೋದಾಗ ಸೂರ್ಯವಂಶ ಇವಂದು ಸೂರ್ಯ ಅಂದ್ಕೊಂಡಂತೆ ನನ್ನ ಕುಲದ ಕುಡಿ ಮುಗೋಯ್ತಲ್ಲ ಅಂಥೇಳಿ ಸಮುದ್ರದಲ್ಲಿ ಬಿದ್ದ ಅಂತ ಹೇಳೋದನ್ನು ವರದರಾಜ ಶಿರುಗಳು ಹೇಳಬೇಕಾರು. ತನ್ನ ಕುಲದ ಕುಡಿ ಮುರುಡಿತೆ ಮುಮ್ಮಳಂ ತಾಳಲಾರದೆ ರವಿ ಬಿದ್ದನಂದು ಪಡುವಣ ಕಡಲಳು ಅಂತ ಹೇಳಿದ್ದನ್ನು ಕೇಳಿದ 30 ವರ್ಷದ ಹಿಂದೆ 35 ವರ್ಷದ ಹಿಂದೆ. ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಿ ಕನ್ನಡಕ ತೆಗೆದಿಟ್ಟು ಅಳೋರು, ಕಣ್ಣು ಒರೆಸ್ಕೊಂಬಿಡೋರು. ಅವ್ರು ಎಷ್ಟು ಬಾರಿ ಪಾಠ ಮಾಡಿದ್ರು ಹರಿಶ್ಚಂದ್ರ ಕಾವ್ಯ, ಎಷ್ಟು ಜನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಅವತ್ತು ಹೇಳಬೇಕಾದ್ರೆ ಹರಿಶ್ಚಂದ್ರ ಮುಂದೆ ಇದ್ದ, ಅವ್ರ ಕಣ್ಣು ಮುಂದೆ ಲೋಹಿತಾಶ ಸಾಯ್ತಾ ಇದ್ದ. ಈ ಭಾವನೆಯಿಂದ ಪಾಠ ಮಾಡಿದಾಗ ಯಾವ ಭಾಷೆ ಆಗಲಿ ಯಾವುದೇ ವಿಷಯ ಆಗಲಿ ಅದ್ಭುತ ಅನಿಸ್ಬಿಡುತ್ತೆ ಮಕ್ಕಳಿಗೆ.

ನಾನು ಕನ್ನಡ ಕಲ್ತಿಲ್ಲ, ಅಂದರೆ ಪಾಠ ಮಾಡಿದ್ದು ಅವು ಗಟ್ಟಿದ್ದು, ಮುಂದೆ ವಿಜ್ಞಾನ ಓದ್ಕೊಂಡು ಹೋದವನು ನಾನು. ಆದರೆ ವರದರಾಜ ಹುಯಿಲುಗೋಳು ಪಾಠ ಮಾಡಿದ್ದು ಹರಿಶ್ಚಂದ್ರ ಕಾವ್ಯ ಇನ್ನೂ ಕಣ್ಣು ಮುಂದೆ ಕೂತಿದೆ. ಅಂದರೆ ಯಾವ ವಿಷಯವನ್ನು ನಾನು ಎಷ್ಟು ಅನುಭವಿಸಿ ಹೇಳ್ತೇನೆ ಅನ್ನೋದ್ರ ಮುಖ್ಯ ಇದೆ. ನಮ್ಮ ರಂಗನಾಥಾನಂಜಿ ಪ್ರಶ್ನೆಯಲ್ಲಿ ಇರುವಂಥದ್ದು, ಡೂ ಯು ಲವ್ ಯುವರ್ ಸಬ್ಜೆಕ್ಟ್ ನಾಟ್ ಬಿಕಾಸ್ ಇಟ್ ಗಿವ್ಸ್ ಯುವರ್ ಸ್ಯಾಲರಿ, ಇಟ್ ಗಿವ್ಸ್ ಯುವರ್ ಜಾಬ್. ಡಸ್ ಇಟ್ ಮೇಕ್ ಯು ವೆರಿ ಹ್ಯಾಪಿ? ನಿಮಗೆ ವಿಷಯದ ಬಗ್ಗೆ ಅಭಿಮಾನ ಇದೆಯಾ, ಪ್ರೀತಿ ಇದೆಯಾ, ಓದಿ ಸಂತೋಷ ಆಗತ್ತಾ ಅಂದರೆ ಮಾತ್ರ ನಾನು ಆ ವಿಷಯವನ್ನು ಸಮೃದ್ಧವಾಗಿ ಚೆನ್ನಾಗಿ ಪಾಠ ಮಾಡಬಹುದು. ಮೊದಲನೇ ಪ್ರಶ್ನೆ. ಎರಡನೇದು, ಎರಡನೇ ಪ್ರಶ್ನೆ ಬಹಳ ಚೆನ್ನಾಗಿರುವಂಥದ್ದು, ಡೂ ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿಯ ಬಗ್ಗೆ ನಿಮಗೆ ಪ್ರೀತಿ ಇದೆಯಾ, ವಿಷಯದ ಬಗ್ಗೆ ಪ್ರೀತಿ ಇದೆಯಾ, ಆಗೋಯ್ತು. ಎರಡನೇದು ವೃತ್ತಿಯ ಬಗ್ಗೆ ಪ್ರೀತಿ ಇದೆಯಾ, ಅಂದರೆ ನನಗೊಂದು ಕೆಲಸ ಕೊಟ್ಟಿದೆ, ಜೀವನಕ್ಕೊಂದು ಮಾರ್ಗ ಕೊಟ್ಟಿದೆ ಅಂತ ಪ್ರೀತಿ ಅಲ್ಲ. ನನಗೆ ಮೇಷ್ಟ್ರ ಕೆಲಸ ಬಗ್ಗೆ ತುಂಬ ಪ್ರೀತಿ ಇದೆ, ಇದು ಬಿಟ್ಟರೆ ಬೇರೆ ವಿಷಯ ಚೆನ್ನಾಗಿಲ್ಲ, ನನಗೆ ಯಾವ ಕೆಲಸನೂ ಚೆನ್ನಾಗಿ ಅನಿಸಲ್ಲ, ಮೇಷ್ಟ್ರ ಕೆಲಸನೇ ಒಳ್ಳೆಯದು ಅಂತ ಅನಿಸುತ್ತಾ ನನಗೆ? ಸ್ನೇಹಿತರೆ ಹೇಳ್ತೀನಿ, ಕೆಲವು ಜನ ಮಾತಾಡ್ತಾರೆ ಟೀಚರ್ ಬೈ ಚಾಯ್ಸ್ ಆ್ಯಂಡ್ ಟೀಚರ್ ಬೈ ಚಾನ್ಸ್ ಅಂತ, ನನಗದಷ್ಟು ಇಷ್ಟ ಇಲ್ಲ. ಕೆಲವರು ಟೀಚರ್ ಆಗಲೇಬೇಕು ಅಂತ ಹೋಗಿ ಟೀಚರ್ ಆದವರು, ಇನ್ನು ಕೆಲವು ಕಾರಣಾಂತರವಾಗಿ ಏನೂ ಸಿಗದೆ ಟೀಚರ್ ಆದವರು ಅಂತ ತಮಾಷೆ ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಒಂದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವೆಲ್ಲ ಒಂದು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಹಿಮಾಲಯದ ಘಾಟ್ ಸೆಕ್ಷನಲ್ಲಿ ಬದ್ರಿಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಭಾರಿ ಕಷ್ಟ ಜರ್ನಿ, ಒಂದು 5-6 ಬಸ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಯಾರೋ ಒಬ್ಬರು ಕುತೂಹಲದಿಂದ ಹೋಗಿ ನೋಡಿದ್ರಿ ನೀವು, ಆ ಬಸ್ ಡ್ರೈವರ್ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ರಿ. ಆ ಡ್ರೈವರ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಏನಪ್ಪ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದೆಯಾ ನೀನು ಅಂತ, ಏನೋ ಸರ್ ಒಂದು 2 ವರ್ಷ ಆಯಿತು ಮಾಡ್ತಾ ಇದ್ದೀನಿ ಅಂದ. ಕಷ್ಟ ಅಲ್ಲೇನಪ್ಪ ಜರ್ನಿ ಇದು ಅಂತ ಕೇಳಿದ್ರಿ. ಭಾಳ ಕಷ್ಟ ಸರ್, ಒಂದು ಚೂರು ಎಚ್ಚರ ತಪ್ಪಿದರೆ ಬಸ್ಸು ಸಿಗಲ್ಲ, ಮನುಷ್ಯರು ಬಿಡಿ ಬಸ್ಸೇ ಸಿಗಲ್ಲ, ಅದು ಆ ಥರ ಇದೆ ಅಂತೆ. ನಿನಗೆ ಡ್ರೈವಿಂಗ್ ತುಂಬ ಇಷ್ಟನಾ ಅಂತ ಕೇಳಿದ್ರಿ. ಆ ಡ್ರೈವರ್ ಹೇಳ್ತಾನೆ, ಅಯ್ಯೋ ಈ ಡ್ರೈವರ್ ಕೆಲಸ ಯಾರಿಗೆ ಬೇಕು ಸರ್, ಇದು ನನಗೆ ಡ್ರೈವಿಂಗ್ ಅಂದ್ರೇ ಇಷ್ಟ ಇಲ್ಲ ಸರ್. ನಿಜ ಹೇಳಬೇಕು ಅಂದರೆ ಏನೋ ಧರ್ಮ ನನ್ನ ದೈವ ಚೆನ್ನಾಗಿಲ್ಲ ಸರ್, ಭಗವಂತ ನನ್ನ ಡ್ರೈವರ್ ಮಾಡಿಬಿಟ್ಟ, ನನಗೆ ಇಂಟ್ರೆಸ್ಟೇ ಇಲ್ಲ ಸರ್. ಎಷ್ಟರ ಮಟ್ಟಿಗೆ ಅಂದರೆ ಆ ಸ್ಟೇರಿಂಗ್ ವೀಲ್ ಹಿಂದೆ ಕೂತಲ್ಲಿ ನಿದ್ದೆ ಬರುತ್ತೆ ನನಗೆ ಅಂತ ಅವನು ಹೇಳಿದ ಅಂತ ಇಟ್ಕೊಳ್ಳಿ. ಆ ಬಸ್ಸಲ್ಲಿ ಹೋಗೋಕೆ ಧೈರ್ಯ ಬರುತ್ತಾ ನಿಮಗೆ? ಮೊದಲು ಆ ಡ್ರೈವರು, ಆ ರಸ್ತೆ, ಅವನಿಗೇನೇನು ಆಸಕ್ತಿ ಇಲ್ಲ, ಅವನ ಡ್ರೈವಿಂಗ್ ಕೆಲಸನೇ ಆಸಕ್ತಿ ಇಲ್ಲ, ಹೋಗಿ ಮನಸ್ಸು ಬರುತ್ತಾ? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಒನ್ ಬ್ಯಾಡ್ ಟ್ಯಾಕ್ಸಿ ಡ್ರೈವರ್, ಒನ್ ಬ್ಯಾಡ್ ಕಾರ್ ಡ್ರೈವರ್ ಕ್ಯಾನ್ ಪುಟ್ 5 ಲೈವ್ಸ್ ಇನ್ ಟು ರಿಸ್ಕ್. ಒಬ್ಬ ಚೆನ್ನಾಗಿ ಆಸಕ್ತಿ ಇಲ್ಲುವಂಥ ಕಾರಿನ ಡ್ರೈವರ್ ಇದ್ದರೆ 5 ಜೀವ ಅಪಾಯದಲ್ಲಿದೆ, ಅವನು ಸೇರಿಸಿ. ಒಬ್ಬ ಬಸ್ ಡ್ರೈವರ್ ಆಸಕ್ತಿ ಇಲ್ಲದೆ ಡ್ರೈವ್ ಮಾಡ್ತಾ ಇದ್ರೆ 50 ಜೀವ ಅಪಾಯದಲ್ಲಿದೆ. ತಾವು ನೋಡಿದ್ದೀರಿ ಪೇಪರ್ಲ್ಲಿ ಬರ್ತಾ ಇರುತ್ತೆ, ನೋಡಿದ್ದು ಕೇರ್ಲೆಸ್ ಆಗಿ ಡ್ರೈವ್ ಮಾಡಿದ ಅಂತೇಳಿ. ಒನ್ ಕೇರ್ಲೆಸ್ ಬಸ್ ಡ್ರೈವರ್ ಇದ್ರೆ 50 ಜನ ಜೀವ ಅಪಾಯದಲ್ಲಿದೆ. ಒಬ್ಬ ಪೈಲಟ್ ಸ್ವಲ್ಪ ಕೇರ್ಲೆಸ್ ಆಗಿಲ್ಲದೆ ಹೋದರೆ, ಕೇರ್ಲೆಸ್ ಆಗಿದ್ದರೆ 300 ಜೀವ ಅಪಾಯದಲ್ಲಿದೆ. ಒಬ್ಬ ಕೇರ್ಲೆಸ್ ಟೀಚರ್ ಆಗಿದ್ದಿದ್ರೆ 10,000 ಜೀವ ಅಪಾಯದಲ್ಲಿದೆ, 10,000 ಜೀವ ಅಪಾಯದಲ್ಲಿದೆ. ಒಬ್ಬ ಮೇಷ್ಟ್ರು 30 ವರ್ಷ ಪಾಠ ಮಾಡಿದರೆ ಅವನ ಕಡೆ ಕಲಿಯುವಂಥವ್ರು 10,000 ಜನ ಮಕ್ಕಳು. ನಾನು ಹೇಳ್ತಾ ಇರ್ತೇನೆ, ನೀವು ಚೆನ್ನಾಗಿ ಶಕ್ತಿಯಿಂದ ಟೀಚ್ ಮಾಡಿದರೆ ಒಬ್ಬ ಹುಡುಗ ರಾಷ್ಟ್ರಪತಿ ಆಗಬಹುದು, ಅಥವಾ ರಾಷ್ಟ್ರಪತಿ ಆಗುವಂಥ ಶಕ್ತಿ ಇರುವಂಥ ಹುಡುಗ ಅಟೆಂಡರ್ ಆಗಿ ಉಳ್ಕೋಬೋದು ಜೀವನದಲ್ಲಿ. ಅದೆರಡು ನಾವೇ ಮಾಡುವಂಥದ್ದು.

0: Radio Sarang 107.8 FM.
1: ஹாய், என் குரு கிரண் பார்த்துருந்துள்ள நிக்குல் கேனந்துள்ளாரு சாரங் எஃப்எம் 107.8 எஃப்எம் உந்து ரங் ரங்கத பதுக்கு
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
2: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು, ಸಮಯ 8:02. ಇವತ್ತು ನಾನು ರೋಷನ್ ಕುಲಶೇಖರ್, ತುಂಬ ಬಾನುಲಿ ಸ್ನೇಹಿತ. ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಮಾಧ್ಯಮಗಳು ಯಾವೆಲ್ಲ ವರದಿಗಳನ್ನು ಹೇಳಿವೆ ಎಂದು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಬಂಟ್ವಾಳದಲ್ಲಿ ಭಾರಿ ಮಳೆ ಹಿನ್ನೆಲೆ ಮರ ಬಿದ್ದು ಮನೆಗಳಿಗೆ ಹಾನಿ. ಬೆಲ್ಜಿಯಂನಲ್ಲಿ ಒಂದು ಅಂತಸ್ತಿನ ಅಪಾರ್ಟ್ಮೆಂಟ್ಗೆ ಬೆಂಕಿ ಅವಘಡ, ಹಲವಾರು ಮೃತಪಟ್ಟಿರುವಂತಹ ಶಂಕೆ. ಮಂಗಳೂರಿನಲ್ಲಿ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಆಂಧ್ರಪ್ರದೇಶದಲ್ಲಿ ಬಂಧನ. ಇನ್ನು ಮುಂದೆ ಫೋನ್ ನಂಬರ್ ನೀಡದೆ ಚಾಟ್ ಮಾಡಬಹುದು, ಇದು ಹೊಸ ಬದಲಾವಣೆ. ಅದೇ ರೀತಿ ನಾಗುರಿಯಲ್ಲಿ ಮನೆ ಮೇಲೆ ತಡೆಗೋಡೆ ಕುಸಿದು ಬಿದ್ದು 3 ಸಾವು. ಬನ್ನಿ ಈಗ ಸುದ್ದಿಗಳ ವಿವರ. ಬಂಟ್ವಾಳದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ನಿನ್ನೆ ಮರ ಬಿದ್ದು ಮನೆಗಳಿಗೆ ಹಾನಿ ಉಂಟಾಗಿದೆ. ಅಂಟಡಿಯಲ್ಲಿ ಈ ಘಟನೆ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಯ ಪರಿಣಾಮ ಬಂಟ್ವಾಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 3 ಮನೆಗಳಿಗೆ ಹಾನಿ ಸಂಭವಿಸಿದೆ. ಅನಂತಾಡಿ ಗ್ರಾಮದ ಗೋಳಿಕಟ್ಟೆ ನಿವಾಸಿ ಸೀತಾ ಅವರ ಮನೆಗೆ ಮರ ಬಿದ್ದು ಒಂದು ಹಾನಿಯಾಗಿದೆ. ಅಂಟಡಿಯಲ್ಲಿ ಈ ಘಟನೆ ನಡೆದಿದೆ. ವಿಟ್ಲದಲ್ಲಿ ಕೂಡ ಇನ್ನೊಂದು ಕಡೆ ಮರ ಬಿದ್ದಿದೆ, ಮನೆಗೆ ಹಾನಿ ಉಂಟಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಅಜಿಕಲ ನಿವಾಸಿ ಚಂದ್ರಶೇಖರ್ ಅವರ ಮನೆಗೂ ಮರ ಬಿದ್ದಿದೆ. ಇನ್ನೊಂದೇ ವಿಟ್ಲ ಕಸಬ ಗ್ರಾಮದ ವನಜ ಅವರ ಮನೆಗೂ ಮರ ಬಿದ್ದಿದೆ ಎಂದು ವರದಿ ಹೇಳಿದೆ. ಬೆಲ್ಜಿಯಂನಲ್ಲಿ ಕಟ್ಟಡಕ್ಕೆ ಬೆಂಕಿ ಮತ್ತು ಭಾರಿ ಸಾವು ನೋವುಗಳಾಗಿರುವಂತಹ ವರದಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಸೊ ಇದು ಆಕಸ್ಮಿಕವಾಗಿ ಬೆಂಕಿ ಅವಘಡ ಆಗಿದ್ದು, ಸೊ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದು ಎಂದು ಇಲ್ಲಿ ಹೇಳಲಾಗಿದೆ. ಇದು 10 ಅಂತಸ್ತಿನ ಕಟ್ಟಡ ಆಗಿದೆ. ಸೊ ಹೀಗಾಗಿ 200ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸವಾಗಿದ್ದರು ಎಂದು ಕೂಡ ವರದಿ ತಿಳಿಸಿದೆ. ಸಾವು ನೋವುಗಳ ಬಗ್ಗೆ ನಿಖರ ಮಾಹಿತಿ ಇಲ್ಲ ಈವರೆಗೆ. ಮಂಗಳೂರಿನಲ್ಲಿ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆಂಧ್ರಪ್ರದೇಶದ ಆರೋಪಿಯೊಬ್ಬನನ್ನು ಬಂಧಿಸಲಾಗಿದೆ ಎಂದು ವರದಿ ಹೇಳಿದೆ. ಕಳ್ಳತನ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಧರ್ಮಸ್ಥಳ ಪೊಲೀಸರು ಬಂಧಿಸಿದ್ದಾರೆ. ಈತನನ್ನು ಆಂಧ್ರಪ್ರದೇಶದ ಚಿತ್ತೂರು ನಿವಾಸಿ ಶ್ರೀನಿವಾಸುಲು ವಿ ಎಂದು ಗುರುತಿಸಲಾಗಿದೆ. ಸರಿಸುಮಾರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವೃಷಭ್ ಮತ್ತು ಚರಣ್ ರಾಜ್ ಅವರು ಇವನನ್ನು ಚಿತ್ತೂರಿನಲ್ಲಿ ಬಂಧಿಸಿದ್ದಾರೆ ಎಂದು ವರದಿ ಹೇಳಿದೆ. ಇವನನ್ನು ಜುಲೈ 1 ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಈಗ ವಿಧಿಸಲಾಗಿದೆ. ಇನ್ನು ಮುಂದೆ ಫೋನ್ ನಂಬರ್ ನೀಡದೆ ಚಾಟ್ ಮಾಡಬಹುದು ಎಂದು ಕೂಡ ವರದಿ ಹೇಳಿದೆ. ಮೆಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ವ್ಯಾಪ್ ವಾಟ್ಸಪ್ ತನ್ನ ಬಳಕೆದಾರರ ಗೌಪ್ಯತೆಯನ್ನು ಮತ್ತಷ್ಟು ಬಲಪಡಿಸಿ

ಟ್ವೆಂಟಿ ಪಂದ್ಯ ನಿನ್ನೆ ರದ್ದಾಗಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ ನಿನ್ನೆ 189 ರನ್ನಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ಸ್ಯಾಮ್ಸನ್ ಮತ್ತೊಮ್ಮೆ ಕಳಪೆ, 1 ರನ್ನನ್ನು ಗಳಿಸಿದರೆ ಕಿಶನ್ ಡಕ್ 0 ಔಟಾದರೆ ಅಭಿಷೇಕ್ ಶರ್ಮಾ 59 ರನ್ನನ್ನು ಗಳಿಸಿದ್ರು. ಶ್ರೇಯಸ್ ಅಯ್ಯರ್ 68 ರನ್ನನ್ನು ಗಳಿಸಿದ್ರು. ಜೊತೆಗೆ ತಿಲಕ್ ವರ್ಮ ಎಂದಿನಂತೆ ಕಳಪೆ ಬ್ಯಾಟಿಂಗ್, 13 ರನ್. ಶುಭಂ ದುಬೆ 42 ಅಜಯ ರನ್ನನ್ನು ಗಳಿಸಿದರು. ಮತ್ತೆ ಸೂರ್ಯವಂಶಿಗೆ ಒಂದು ಸ್ಥಾನವನ್ನು ನಿರಾಕರಿಸಲಾಗಿತ್ತು ಎಂದು ವರದಿ ಹೇಳಿದೆ. ಈ ಪಂದ್ಯ ಮಳೆಯಿಂದಾಗಿ ರದ್ದಾಯಿತು ಎಂದು ವರದಿ ಹೇಳಿದೆ. ಈ ಮೂಲಕ ಶ್ರೇಯಸ್ ಅಯ್ಯರ್ ಮತ್ತೆ ಮತ್ತೆ ಒಂದು ಸೂರ್ಯವಂಶಿ ಅವರನ್ನು ನಿರಾಕರಿಸ್ತಾ ಬಂದಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಒಂದು ವರದಿಗಳಲ್ಲಿ ನಾವು ನೋಡಬಹುದು. ಸದ್ಯಕ್ಕೆ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ, ದ್ವಿತೀಯ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ, ತೃತೀಯ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಮತ್ತು ಚತುರ್ಥ ಸ್ಥಾನದಲ್ಲಿ ಭಾರತ ಇದೆ. ಅದೇ ರೀತಿ ODI ರ್ಯಾಂಕಿಂಗ್ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ, ನ್ಯೂಜಿಲೆಂಡ್ ದ್ವಿತೀಯ, ಆಸ್ಟ್ರೇಲಿಯಾ ತೃತೀಯ, ದಕ್ಷಿಣ ಆಫ್ರಿಕಾ ಚತುರ್ಥ ಸ್ಥಾನದಲ್ಲಿದೆ. T20ಯಲ್ಲಿ ಭಾರತ ಅಗ್ರಸ್ಥಾನದಲ್ಲೇ ಮುಂದುವರೆದಿದೆ. ಐರ್ಲೆಂಡ್ ವಿರುದ್ಧದ ಸೋಲು ಕೂಡ ಭಾರತದ ಅಗ್ರಸ್ಥಾನಕ್ಕೆ ಧಕ್ಕೆ ತಂದಿಲ್ಲ. ಇಂಗ್ಲೆಂಡ್ ದ್ವಿತೀಯ ಸ್ಥಾನದಲ್ಲಿದೆ ಎಂದು ಸುದ್ದಿ ಹೇಳಿದೆ. ಈ ಸರಣಿಯಲ್ಲಿ ಇಂಗ್ಲೆಂಡ್ ಒಂದು ವೇಳೆ ಗೆದ್ದರೆ ಒಂದು ಭಾರಿ ಬದಲಾವಣೆ ಆಗಲಿದೆ. ಅದೇ ರೀತಿ T20 ರ್ಯಾಂಕಿಂಗಲ್ಲಿ ಏಕದಿನ ರ್ಯಾಂಕಿಂಗ್ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಜೋ ರೂಟ್ ಅಗ್ರಸ್ಥಾನದಲ್ಲಿದ್ದಾರೆ, ಹ್ಯಾರಿ ಬ್ರೂಕ್ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಭಾರತದ ಯಶಸ್ವಿ ಜೈಸ್ವಾಲ್ ಮಾತ್ರ ಅಗ್ರ 10 ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಶುಭ್ಮನ್ ಗಿಲ್ ಕೂಡ ಇದ್ದಾರೆ. ಬುಮ್ರಾ ಅಗ್ರಸ್ಥಾನದಲ್ಲಿ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಮುಂದುವರೆದಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಭಾರತದ ಇತರ ಯಾವುದೇ ಬೌಲರ್ ಅಗ್ರ 10 ಸ್ಥಾನ ಪಡೆದಿಲ್ಲ. ODIಯಲ್ಲಿ ವಿರಾಟ್ ಕೊಹ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ, ಡ್ಯಾರೆಲ್ ಮಿಚೆಲ್ ಪ್ರಥಮ ಸ್ಥಾನದಲ್ಲಿದ್ದಾರೆ, ರೋಹಿತ್ ಶರ್ಮಾ ಚತುರ್ಥ, ಶುಭ್ಮನ್ ಗಿಲ್ ಪಂಚಮ ಸ್ಥಾನದಲ್ಲಿದ್ದಾರೆ, KL ರಾಹುಲ್ 10 ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರತದ ಏಕದಿನ ಸಾಧನೆಯಲ್ಲಿ ಕುಲದೀಪ್ ಯಾದವ್ ಮಾತ್ರ 8 ಸ್ಥಾನದಲ್ಲಿದ್ದಾರೆ. ಜೊತೆಗೆ T20ಯಲ್ಲಿ ಅಭಿಷೇಕ್ ಶರ್ಮಾ ಮೊದಲ ಸ್ಥಾನದಲ್ಲಿದ್ದಾರೆ ಎಂದು ವರದಿ ಹೇಳಿದೆ. ತಿಲಕ್ ವರ್ಮಾ ಈಗ 6 ಸ್ಥಾನದಲ್ಲಿದೆ, ಈಶಾನ್ ಕಿಶನ್ 4 ಸ್ಥಾನದಲ್ಲಿದ್ದಾರೆ ಎಂದು ವರದಿ ಹೇಳಿದೆ. ವರುಣ್ ಚಕ್ರವರ್ತಿ ಮೊದಲ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ನಾಗೂರಿಯಲ್ಲಿ ಮನೆ ಮೇಲೆ ತಡೆಗೋಡೆ ಕುಸಿದು 3 ಸಾವು, ಮೃತರಲ್ಲಿ 2 ಮಕ್ಕಳು, 1 ಮಹಿಳೆ. ನಸುಕಿನ ಜಾವ, ಸಿಹಿ ನಿದ್ರೆಯಲ್ಲಿದ್ದಾಗಲೇ ಎರಗಿದ ಜವರಾಯ. ಇಬ್ಬರು ಬಿಹಾರ ಮೂಲದವರಾಗಿದ್ದಾರೆ. ಮನೆಯ ಬೃಹತ್ ತಡೆಗೋಡೆ ಕುಸಿದು ಬಿದ್ದು 2 ಮಕ್ಕಳು ಮತ್ತು ಮಹಿಳೆಯೊಬ್ಬರು ಮೃತಪಟ್ಟು 3 ಗಾಯಗೊಂಡ ಘಟನೆ ನಿನ್ನೆ ಕಂಕನಾಡಿ ಸಮೀಪ ನಾಗೂರಿ ಗರೋಡಿ ಸಮೀಪ ಬೆಳಗಿನ 4:45 ಹೊತ್ತಿಗೆ ಸಂಭವಿಸಿದೆ. ಮೂಲತಃ ಬಿಹಾರದವರಾಗಿದ್ದು ಮಂಗಳೂರಲ್ಲಿ 20 ವರ್ಷಗಳಿಂದ ವಾಸವಿರುವ ಲಾಲ್ ಬಾಬು ಪುತ್ರಿಯರಾದ ಅನಾಮಿಕ ಚೌರಾಸಿಯ 8 ಮತ್ತು ತನುಯಾನೆ ಪರಿ ಚೌರಾಸಿಯ ಅವರು ಮೃತಪಟ್ಟವರು. ಉಡುಪಿ ಉಚ್ಚಿಲದವರಾದ ಶಾಂತಾ ಮೃತರು. ಶಾಂತಾ ಅವರ ಪತಿ ಬಾಲಕೃಷ್ಣ 50, ಲಾಲ್ ಬಾಬು ಅವರ ಇನ್ನಿಬ್ಬರು ಪುತ್ರ ಅಲ್ಕ 14, ಅನುಷ್ಕಾ ನಂದು ಗಾಯಗೊಂಡಿದ್ದಾರೆ. ನಾಗೂರಿಯ ಹಳೆಯ ಒಂದೇ ಕಟ್ಟಡದಲ್ಲಿ 4 ಬಾಡಿಗೆ ಮನೆಗಳ ಮೇಲೆ ಹಿಂಬದಿಯಲ್ಲಿದ್ದ ತಡೆಗೋಡೆ ಭಾರೀ ಪರಿಣಾಮದಿಂದ ಕುಸಿದು ಮನೆಯ ಗೋಡೆಯ ಮೇಲೆ ಬಿದ್ದಿದೆ. ತಡೆಗೋಡೆ ಮತ್ತು ಗೋಡೆಯ ಮನೆಯಡಿ ಇವರು ಸಿಲುಕಿ ಮೃತಪಟ್ಟಿದ್ದಾರೆ. ಲಾಲ್ ಬಾಬು ಮತ್ತು ಅವರ ಪತ್ನಿ ಒಂದು ಕೋಣೆಯಲ್ಲಿ ಮಲಗಿದ್ರು, ಮಕ್ಕಳು ಅಡುಗೆ ಕೋಣೆಯಲ್ಲಿ ಮಲಗಿದ್ರು. ಬೆಳಗಿನ ಜಾವ ಕೋಣೆಯ ಬದಿಗೆ ತಡೆಗೋಡೆ ಬೃಹತ್ ಕಲ್ಲುಗಳು ಬಿದ್ದ ಪರಿಣಾಮ ಅನಾಮಿಕ ಮತ್ತು ತನ್ನ ಅದರ ಅಡಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಪಕ್ಕದ ಮನೆಯಲ್ಲಿ ಬಾಲಕೃಷ್ಣ ಮತ್ತು ಅವರ ಶಾಂತ ಮಲಗಿದ್ರು, ಅವರ ತಡೆಗಡೆಗೆ ಬಿದ್ದು ಶಾಂತ ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಬಾಲಕೃಷ್ಣ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು 2 ಬಾಡಿಗೆ ಮನೆ ಕೋಣೆಗಳ ಮೇಲೆಯೂ ತಡೆಗೋಡೆ ಬಿದ್ದು ಆದರೆ ಆ ಮನೆಯಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಒಟ್ಟು 4 ಮನೆಗಳಲ್ಲಿ ಒಟ್ಟು 19 ಜನರಿದ್ದು ಮಳೆಯಲ್ಲಿಯೂ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ವಿದ್ಯುತ್ ಖಾಸಗೀಕರಣ ತೀರ್ಮಾನ ಸದ್ಯಕ್ಕೆಲ್ಲ, CM DKಶಿಯನ್ನು ಭೇಟಿಯಾದ KERC ಅಧ್ಯಕ್ಷ ಸದಸ್ಯರು ಖಾಸಗೀಕರಣದ ಬಗ್ಗೆ ಚರ್ಚೆ ನಡೆದಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 183 ರೂಪಾಯಷ್ಟು ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಒಂದು ಹಂತದಲ್ಲಿ ಸ್ಥಗಿತಗೊಂಡ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಕಾಣ್ತಾ ಇದೆ. ಇದರ ಪರಿಣಾಮ ವಾಣಿಜ್ಯ ಸಿಲಿಂಡರ್ ಬೆಲೆ ಒಂದು ದರದಲ್ಲಿ 183 ರೂಪಾಯಿ ಅಷ್ಟು ಇಳಿಕೆಯಾಗಿದೆ. 19 KG ಸಿಲಿಂಡರ್ ದರ ಈಗ 3,021 ರೂಪಾಯಿಗೆ ಇಳಿಕೆಯಾಗಿದೆ. ಕರಾವಳಿ ಭಾಗದಲ್ಲಿ July 2 ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳು, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ದರ್ಶನ್ HV ಆದೇಶ ನೀಡಿದ್ದಾರೆ. ಕರಾವಳಿ ಭಾಗದಲ್ಲಿ ಇಂದು ಕೂಡ 204.5 mm ಅಧಿಕ ಮಳೆ ಆಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಈ ನಡುವೆ ರಾಜ್ಯದಲ್ಲಿ ಗುಟ್ಕಾ ಅಮಲು ಬೇಟೆ ಆರಂಭ. 32 ಪಾನ್ ಮಸಾಲ ಮಾದರಿ

0: ಸಂಗ್ರಹ ಪ್ರಯೋಗಾಲಯಕ್ಕೆ ಒಂದು ರವಾನೆ. ಅಮೆರಿಕ ಕೆನಡಕ್ಕೂ ಉರಿತಾಪ ಭೀತಿ. ಯುರೋಪ್ ಬಳಿಕ ಮತ್ತೆರಡು ದೇಶದಲ್ಲಿ ಹೆಚ್ಚಿದ ಆತಂಕ. ಸೆಕೆ ಹೆಚ್ಚುತ್ತಾ ಇದೆ, ಬಿಸಿಗಾಳಿ ಹೆಚ್ಚುತ್ತಾ ಇದೆ, ವಿಶ್ವಕಪ್ ಮೇಲೆ ಕರಿನೆರಳು ಇಲ್ಲಿ ಬೀಳ್ತಾ ಇದೆ ಎಂದು ವರದಿ ಹೇಳಿದೆ. ಮಹಾಕುಂಭ ವೇಳೆ ರಾಮನ ಕಾಣಿಕೆ ಲೂಟಿ, ಎಸ್ಐಟಿ ತನಿಖೆ ವೇಳೆ ಸತ್ಯ, ಬಾಯ್ಬಿಟ್ಟ ಆರೋಪಿಗಳು. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ಮುಂದುವರೆದಂತೆ ಹೊಸ ಮಾಹಿತಿ ಹೊರಬೀಳ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ 2025 ನಡೆದ ಮಹಾಕುಂಭ ಮೇಳದ ವೇಳೆ ಹೆಚ್ಚಿನ ಪ್ರಮಾಣದ ಚಂದಾ ಚೋರಿ ನಡೆದಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಬಂಧಿತ 8 ಸಿಬ್ಬಂದಿಗಳ ಪೈಕಿ ಲವಕುಶ್ ಮಿಶ್ರಾ ಮತ್ತು ಅನುಕಲ್ಪ ಮಿಶ್ರಾ ದೊಡ್ಡ ಪ್ರಮಾಣದಲ್ಲಿ ಹಣ ಕದ್ದಿದ್ದಾರೆ. 8 ಕುಂಭಮೇಳಕ್ಕೂ ಮೊದಲು ಹಣ ಕದ್ದಿದ್ದಾರೆ. ಕುಂಭಮೇಳದ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆ ರಾಮ ಮಂದಿರಕ್ಕೂ ಭೇಟಿ ನೀಡಿದ್ದು ಕಾಣಿಕೆ ಪ್ರಮಾಣ ಹೆಚ್ಚಾಗಿತ್ತು ಎಂದು ಪೊಲೀಸರು ಹೇಳಿದ್ದಾರೆ. ಹಣ ವಾಶ್ರೂಮ್ನಲ್ಲಿ ಪತ್ತೆಯಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ರಾಜ್ಯದ ಹುಂಡಿ ಹಣದ ಮೇಲೂ ಈಗ ನಿಗಾ ಎಂದಿದೆ ಇನ್ನೊಂದು ಸುದ್ದಿ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಸವಿ ನಿದ್ದೆ ಹೊತ್ತಲ್ಲಿ ಕಿಳಿಬಂದ ಕಹಿ ಸುದ್ದಿ, ಮಳೆ ಹೊತ್ತಲ್ಲೂ ನಿಲ್ಲದ ಕಾರ್ಯಾಚರಣೆ ಎಂದಿದೆ ವರದಿ. ಪರಿಹಾರದ ಚೆಕ್ಕನ್ನು ಕೂಡ ಇಲ್ಲಿ ವಿತರಿಸಲಾಗಿದೆ. ದುರಂತದಲ್ಲಿ ಗಾಯಗೊಂಡವರಿಗೆ ಮೃತಪಟ್ಟ ಕುಟುಂಬದ ಸದಸ್ಯರಿಗೆ ತಲಾ 5 ರೂಪಾಯಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗಿದೆ. ಗಾಯಗೊಂಡವರಿಗೆ ಸರ್ಕಾರ ಭರಿಸುವುದಾಗಿ ವೆಚ್ಚವನ್ನು ತಿಳಿಸಲಾಗಿದೆ. ಪ್ರಕೃತಿ ವಿಕೋಪ ನಿರ್ವಹಣೆ ಬಗ್ಗೆ ಮುಂಗಾರು ಪೂರ್ವದಲ್ಲೇ ಸಭೆಗಳನ್ನು ನಡೆಸಿ ಸೂಚನೆ ನೀಡಲಾಗಿದೆ ಎಂದು ವರದಿ ಹೇಳಿದೆ. ಸಚಿವ UT ಖಾದರ್ ಕೂಡ ಸಭೆ ನಡೆಸಿ ಸೂಚನೆ ನೀಡಿದ್ದಾರೆ. ಪುನರ್ವಸತಿ ಕಲ್ಪಿಸಲು ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕ್ಯಾಪ್ಟನ್ ಬ್ರಿಜೇಶ್ ಔಟ, ದಕ್ಷಿಣ ಕನ್ನಡ ಸಂಸದರು ಹೇಳಿದ್ದಾರೆ. ಇಂಥ ಘಟನೆಗಳು ಮರುಕಳಿಸಬಾರದೆಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಕೂಡ ಹೇಳಿದರು. ತುರ್ತು ಪರಿಹಾರ ಒದಗಿಸಲು ಕ್ರಮ ಎಂದು PV ಮೋಹನ್ ವಿಧಾನ ಪರಿಷತ್ ಸದಸ್ಯ ತಿಳಿಸಿದ್ದಾರೆ. ಅದೇ ರೀತಿ ಪ್ರಮುಖರು ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಹಿಂದೆ ಕೂಡ ಇಂಥ ಗುಡ್ಡ ಕುಸಿತ ಪ್ರಕರಣಗಳು ನಡೆದಿದ್ದು ಹಲವಾರು ಜನರು ಮೃತಪಟ್ಟಿದ್ದಂಥ ಘಟನೆ ನಡೆದಿದೆ. ಗುರ್ಪುರದಲ್ಲಿ 2020 ಬಂಗ್ಲೆಗುಡ್ಡೆಯಲ್ಲಿ ನಡೆದಿತ್ತು. 2 ಮಕ್ಕಳು ಮೃತಪಟ್ಟಿದ್ದರು. ಉಳ್ಳಾಲದಲ್ಲಿ ಕುತ್ತಾರು ಮದನಿ ನಗರದ ಒಂದೇ ಕುಟುಂಬದ 4 ಮೃತಪಟ್ಟಂಥ ಘಟನೆ 2024 ವರದಿಯಾಗಿತ್ತು. ಅರೆಕಾಲದಲ್ಲಿ 3 ತರಗತಿ ವಿದ್ಯಾರ್ಥಿನಿಯೊಬ್ಬರು ನ್ಯೂ ಪಡ್ಪುವಿನಲ್ಲಿ ಇಂಥದ್ದೇ ಘಟನೆಯಲ್ಲಿ ಮೃತಪಟ್ಟಿದ್ದರು. ಗುಡ್ಡ ಕುಸಿದು 3 ಮೃತಪಟ್ಟಂಥ ಘಟನೆ ಉಳ್ಳಾಲ ಮಂಜನಾಡಿ ಗ್ರಾಮದಲ್ಲಿ 2025 ಅಂದರೆ ಕಳೆದ ವರ್ಷ May 30 ಗುಡ್ಡ ಕುಸಿದು ಬಾಲಕಿಯೋರ್ವರು ಮೃತಪಟ್ಟಿದ್ದಳು. ಅದೇ ರೀತಿ ಕಣ್ಣೂರಿನಲ್ಲಿ ಕೂಡ ಪ್ರತಿ ಬಾರಿ ಇಲ್ಲಿ ಮಳೆಗಾಲದಲ್ಲಿ ಗುಡ್ಡ ಜರಿದು ಕೆಳಭಾಗದ ಮನೆಗಳು ಅಪಾಯಕ್ಕೆ ಸಿಲುಕ್ತವೆ. ರಾಷ್ಟ್ರೀಯ ಹೆದ್ದಾರಿ 169 ವಿಸ್ತರಣೆ ಕಾಮಗಾರಿಯಿಂದಾಗಿ ವಾಮಂಜರ್ ಕೆತ್ತಿಕಲ್ ಬಳಿ ಹಲವಾರು ಬಾರಿ ಇಂಥ ಘಟನೆ ನಡೀತಾ ಇದೆ ಎಂದು ಕೂಡ ವರದಿ ಹೇಳಿದೆ. ಉಳ್ಳಾಲ ಮನೆ ಮೇಲೆ ಕುಸಿದ ಕಂಪೌಂಡ್, ಕುಟುಂಬ ಸ್ಥಳಾಂತರದಿಂದ ತಪ್ಪಿದ ಭಾರೀ ದುರಂತ ಎಂದಿದೆ ಇನ್ನೊಂದು ಸುದ್ದಿ. ಮಂಜನಾಡಿ ಘಟನೆ ಕಳೆದ May 30 ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತ ಇಲ್ಲಿ ನಡೆದಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಗೋವಾದಲ್ಲಿ ಅನುಮಾನಾಸ್ಪದ ಸಾವು ಎಂದಿದೆ ಇನ್ನೊಂದು ಸುದ್ದಿ. ಗೋವಾದ ಕಲಗುಂಡ್ ಬೀಚ್ನ ಲಾಡ್ಜ್ ಒಂದರಲ್ಲಿ ಮಲ್ಪೆಯ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಂತಹ ಘಟನೆ ನಡೆದಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಹೆರೂರಿನಲ್ಲಿ ಬಸ್ಗೆ ಹಿಂದಿನಿಂದ ಕಾರು ಡಿಕ್ಕಿ, 1 ಸಾವು ಎಂದಿದೆ ವರದಿ. ಕಾರು ಡಿಕ್ಕಿಯಾಗಿ ಗಾಯಾಳು ವಿದ್ಯಾರ್ಥಿನಿಯವರು ಮೃತಪಟ್ಟಂತಹ ಘಟನೆ ನಡೆದಿದೆ. ಈಕೆ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ +2 ವಿದ್ಯಾರ್ಥಿನಿಯಾಗಿದ್ದಾರೆ. ಇನ್ನೊಂದು ಮಗುವಿಗೆ ತುರ್ತು ನಿಗಾ ವಿಭಾಗದಲ್ಲಿ ಮುಂದುವರೆದ ಚಿಕಿತ್ಸೆ. ಮುಳ್ಳೇರಿಯಾದಲ್ಲಿ ಈ ಘಟನೆ ನಡೆದಿದೆ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ಹೇಳುವುದಾದರೆ, ರಾಜ್ಯದಲ್ಲಿ ಅತ್ಯಧಿಕವೆನಿಸಿದ ಮಳೆ ಮುಲ್ಕಿಯಲ್ಲಿ ದಾಖಲಾಗಿದೆ. 26 ಮಳೆ ಸುರಿದಿದೆ ಎಂದು ವರದಿ ಹೇಳಿದೆ. ಜೊತೆಯಲ್ಲಿ ನಾವು ನೋಡಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಉತ್ತಮ ಮಳೆ ಬಂದಿದೆ. ಉಡುಪಿಯಲ್ಲಿ ಮುಂಗಾರು ಚುರುಕು ಕಂಡಿದೆ. ಗೃಹಜ್ಯೋತಿ ಈಗ ಫಲಾನುಭವಿಗಳ ಪರಿಶೀಲನೆ ಆರಂಭಗೊಳ್ತಾ ಇದೆ ಎಂದು ಕೂಡ ವರದಿ ಹೇಳಿದೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆಗೆ ಪರಿಶೀಲನೆ July 1 ಆರಂಭವಾಗಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಗೃಹಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ನಡೆಯಲಿದ್ದು ಮೆಸ್ಕಾಂನ ಮೀಟರ್ ರೀಡರ್ಗಳು ಸಿಬ್ಬಂದಿ ಗ್ರಾಹಕರ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲಿಸಿ ಅವರ ಮಾಹಿತಿ ಸಂಗ್ರಹಿಸಿ ಮೊಬೈಲ್ ಆ್ಯಪ್ ಮತ್ತು ಪ್ರಮಾಣಪತ್ರ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಆರಂಭಿಸುತ್ತಾರೆ. ಫಲಾನುಭವಿಗಳು ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು ಇವೆಲ್ಲವನ್ನು ಸಿದ್ಧಪಡಿಸಿಟ್ಟುಕೊಳ್ಳಬೇಕೆಂದು ಹೇಳಲಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇನ್ನು ಕೆಲವು ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ HM ಪೆರ್ನಲ್ ಅವರ ಜೊತೆಗಿನ ಸಂವಾದ, ಜೊತೆಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನಡೆಸಿದ ಕಾರ್ಯಕ್ರಮದ ಒಂದು ಧ್ವನಿಮುದ್ರಿತ ಪ್ರಸಾರದ ಮೊದಲ ಕಂತು ಇವತ್ತು ಪ್ರಸಾರಗೊಳ್ಳುತ್ತೆ. 9:00 ಮೈಲಾಂಜಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, 10:00 ತುಳು ಚಾವಡಿ, 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ಶನೀಶ್ವರ ಮಹಾತ್ಮೆ ಮೊದಲ ಕಂತು, ತುಳು ಕಾರ್ಯಕ್ರಮ ರಾಮಧನ್ಯ ಚರಿತ್ರೆ ಕಂತು 2, 11:30. ತುಳು ಹಾಡುಗಳು 12:00, 12:30 ಬಾವಲಾರಿ, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 6:00 ರೇಡಿಯೋ ಸಂಜೆ ಮೂಡಿಬರಲಿದೆ. ಬನ್ನಿ, ಇವಿಷ್ಟು ಇವತ್ತು ಮೂಡಿಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
4: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
5: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
6: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
7: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/2 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ. ಸಂಗಮ
1: ಪ್ರತಿ ಶನಿವಾರ ಬೆಳಿಗ್ಗೆ 10:00 AM-ನಿಂದ 10:30 AM-ವರೆಗೆ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ಟಫ್ ಪಾಟ್, ಮಾಪಿಲ ಪಾಟ್, ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ರೇಡಿಯೋ ಸಾರಂಗ್ 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ದಿವಂಗತ ಡಾಕ್ಟರ್ ಬಿ ಯಶೋವರ್ಮರ ಜನ್ಮದಿನದ ಪ್ರಯುಕ್ತ ನಡೆದ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ರದ್ಧಾ ಅಮಿತ್ ಇವರ ಮಾತುಗಳನ್ನು ಕೇಳೋಣ.
2: ಯಶಮಾಮನವರ ಬಗ್ಗೆ ಮಾತಾಡುವುದು ಒಂದು ರೀತಿಯಲ್ಲಿ ಅತ್ಯಂತ ಸುಲಭದ ಕೆಲಸ, ಆದರೂ ಅಷ್ಟೇ ಕಷ್ಟದ ಕೆಲಸ ಕೂಡ. ಅವರ ಬಗ್ಗೆನ ಮಾತು ಎಲ್ಲಿ ಶುರು ಮಾಡೋದು ಅಂತಲೂ ಕಷ್ಟ ಆಗ್ತದೆ, ಜೊತೆಗೆ ಹೇಗೆ ನಿಲ್ಲಿಸಬೇಕು ಅಂತಲೂ ಯೋಚನೆ ಮಾಡಿದರೆ ಬಹಳ ಕಷ್ಟ ಅನಿಸ್ತದೆ. ಅವರು ನಮ್ಮೆಲ್ಲರ ಮೇಲೆ, ನಮ್ಮ ಮನೆಯವರ ಮೇಲೆ, ನಮ್ಮ ಎಲ್ಲರ ಮೇಲೆ ಒಂದು ಆಕಾಶದ ಹಾಗೆ ಇದ್ದವರು. ತಲೆ ಎತ್ತಿ ನೋಡಬೇಕು ಅಂತಿಲ್ಲ, ಆದರೆ ಅವರು ನಮ್ಮೊಂದಿಗಿರುವ ಅರಿವು, ಅವರ ಪ್ರೀತಿ, ಅವರ ಬೆಂಬಲ ಸದಾ ನಮ್ಮ ಜೊತೆಗಿದೆ ಎನ್ನುವ ದೃಢವಾದ ನಂಬಿಕೆ ನಮಗೆ ಇರ್ತಿತ್ತು. ನಮ್ಮ ಬಾಲ್ಯದ, ನಮ್ಮ ಯೌವನದ ನೆನಪುಗಳಲ್ಲಿ ಅವರದ್ದು ಬಹಳ ಪ್ರಖರವಾದ ನೆನಪು. ಯಾಕೆಂದರೆ ನಾವು ಮೊದಲು ಅಜ್ಜಿ ಮನೆಗೆ ಹೋದಾಗ ಅಥವಾ ಧರ್ಮಸ್ಥಳದಲ್ಲಾಗಲಿ ಅವರ ಮನೆಯಲ್ಲಾಗಲಿ ಮಾಮ ಬಂದರು ಅಂತಂದರೆ ಅದರ ಜೊತೆಗೆ ಸಂಭ್ರಮ, ನಗು, ಮಾತು, ತಮಾಷೆ ಎಲ್ಲವೂ ಜೊತೆಗೆ ಬರ್ತಾ ಇತ್ತು. ಅವರ ಮನೆಗೆ ಹೋದರೆ ಒಂದು ಹೊಸ ರೀತಿಯ ನಮಗೆ ಸ್ವಾಗತ, ಯಾವಾಗಲೂ ನಗುಮುಖದ ಸ್ವಾಗತ. ಅವರ ಮನೆ ಯಾವಾಗಲೂ ತೆರೆದ ಮನೆ, ಜನ ಬಂದಷ್ಟು ಕಮ್ಮಿ, ಬಂದವರು ತಿಂದಷ್ಟು ಕಮ್ಮಿ, ಮಾತಾಡಿದಷ್ಟು ಕಮ್ಮಿ. ಅವರಿಗೆ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಅವರ ಸಾಧನೆಗಳಿಂದ ಅಳೆಯುವ ಪ್ರಯತ್ನ ಮಾಡ್ತೇವೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರ ಸ್ವಭಾವ ನಮ್ಮ ನೆನಪಲ್ಲಿ ಜಾಸ್ತಿ ಉಳಿಯುತ್ತದೆ ಅಂತ ನನ್ನ ಭಾವನೆ. ಮಾಮನವರ ಸಾಧನೆಯ ಪಟ್ಟಿ ಏನು ಕಮ್ಮಿ ಇಲ್ಲ, ಆದರೆ ಅವರು ಇಂದು ಇಷ್ಟೊಂದು ಜನರ ಮನಸ್ಸಿನಲ್ಲಿ ನೆಲೆಸಲು ಕಾರಣ ಅವರ ಸ್ವಭಾವ ಅಂತ ನನಗೆ ಅನ್ನಿಸ್ತದೆ. ಅವರು ಎಂದೂ ಜೋರಾಗಿ ಮಾತಾಡಿದವರಲ್ಲ, ಯಾರಿಗೂ ಬೈದದ್ದನ್ನು ಕೇಳೇ ಇಲ್ಲ, ಕೆಟ್ಟ ಮಾತು ಅವರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಎಷ್ಟು ದೊಡ್ಡವರಾದರೂ ಅವರ ಬಾಯಲ್ಲಿ ಯಾವತ್ತೂ ಮಕ್ಕಳೇ. ಜೀವನದ ಚಿಕ್ಕ ಚಿಕ್ಕ ಕ್ಷಣಗಳಲ್ಲಿ ದೊಡ್ಡ ಖುಷಿಯನ್ನು ಕಂಡವರು. ಬೆಳಗಿನ ಚಹಾ ಕುಡಿಯುವುದರಿಂದ ಹಿಡಿದು ಒಂದು ಒಳ್ಳೆಯ ಪುಸ್ತಕ, ಒಂದು ಒಳ್ಳೆಯ ಮಾತು, ಅವರ ತೋಟದಲ್ಲಿ ಒಂದು ಹೂ ಅರಳಿದರೂ ಕೂಡ ಅದನ್ನು ಸಂಪೂರ್ಣವಾಗಿ ಆಸ್ವಾದಿಸುವವರು. ಒಂದು ಊಟ ಮಾಡಿ ಎದ್ದೇಳುವಾಗ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು ಅಂತ ಅವರ ಬಾಯಿಂದ ಯಾವತ್ತೂ ಬರದೇ ಇರಲಿಲ್ಲ. ಇವತ್ತಿನ ಚಹಾ ಚೆನ್ನಾಗಿತ್ತು, ಇವತ್ತಿನ ಗಾಳಿ ಚೆನ್ನಾಗಿದೆ, ಇವತ್ತು ಎಲ್ಲ ಪ್ರತಿಯೊಂದು ಕ್ಷಣವನ್ನು ಅವರು ಆನಂದಿಸುವುದನ್ನು ನಾವು ಕಲಿತೇವೆ ಅವರಿಂದ. ಇಂದು ಅವರನ್ನು ಆರಿಸಿಕೊಂಡು ಬರುವ ಜನ ಬರುವಾಗ ಹೇಳುವುದು ಅದನ್ನೇ, ನಾವು ಯಶೋವರ್ಮ ಸರ್ ಅವರಿಂದ ತುಂಬ ಕಲಿತಿದ್ದೇವೆ, ಅವರ ಮುಖ ನೋಡಿದರೆ, ಅವರ ನಗು ನೋಡಿದರೆ ನಮಗೆ ಸಮಾಧಾನ ಆಗ್ತಾ ಇತ್ತು ಅಂತ. ನಾನು ಕಾಲೇಜಿಗೆ ಸೇರುವಾಗ ಅವರು ಪ್ರಾಂಶುಪಾಲರಾಗಿ ಕೆಲವು ವರ್ಷಗಳಾಗಿತ್ತಷ್ಟೇ, ಅವರ ಚಟುವಟಿಕೆಗಳು ಆಗಷ್ಟೇ ಶುರುವಾಗಿತ್ತು. ಕಾರಿಡಾರ್ನಲ್ಲಿ ಅವ್ರು ನಡ್ಕೊಂಡು ಬಂದರು ಅಂತಂದರೆ ಪೋಟಿಕೋ ಕೆಳಗೆ ಅವರ ಕಾರ್ ನಿಂತು ಅಂತಂದರೆ ಒಂದು ಹೊಸ ಸಂಚಲನ ಆಗ್ತಾ ಇತ್ತು ಕಾಲೇಜ್ನಲ್ಲಿ. ಅವತ್ತು ಯಾವ ಡ್ರೆಸ್ ಹಾಕ್ಕೊಂಡು ಬಂದರು, ಯಾವ ರೀತಿಯ ಟೈ ಹಾಕ್ಕೊಂಡು ಬಂದರು ಅಂತ ನೋಡಲಿಕ್ಕೆ ಮಕ್ಕಳಿಗೆ ಕುತೂಹಲ ಇರ್ತಿತ್ತು. ಎಲ್ಲರಿಗೂ ಅವರದೇ ಮಾತು, ಎಂಥ ತುಂಟ ವಿದ್ಯಾರ್ಥಿಯಾಗಲಿ, ಎಷ್ಟೇ ದೊಡ್ಡ ತಪ್ಪನ್ನು ಮಾಡಲಿ, ಅವರು ಯಾವಾಗಲೂ ಅವನನ್ನು ಕರೆದು ಬುದ್ಧಿವಾದ ಹೇಳಿ ಅವನಿಗೆ ಮತ್ತೊಂದು ಚಾನ್ಸ್ ಕೊಡುವಂತಹ ವ್ಯಕ್ತಿತ್ವ. ಯಾರೇ ಸಿಬ್ಬಂದಿ ಒಂದು ತಪ್ಪು ಮಾಡಲಿ, ಎಷ್ಟೇ ಘೋರ ಅಪರಾಧ ಆಗಲಿ, ಇಲ್ಲ ಅವನು ಮೂಲತಃ ಒಳ್ಳೆಯವನವನು, ಆದರೆ ಏನೂ ಗೊತ್ತಿಲ್ಲದೆ ಅವನಿಂದ ಅಚಾತುರ್ಯ ಆಯಿತು ಅಂತ ಅವನನ್ನು ಕರೆದು ಮತ್ತೆ ಮತ್ತೆ ಬುದ್ಧಿ ಹೇಳಿ ಅವನಿಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟು ಅವನನ್ನು ತಿದ್ದುವಂತಹ ಗುಣ, ಇನ್ನೊಬ್ಬರ ಕಷ್ಟ ಕೇಳುವ ಮೊದಲೇ ಅದನ್ನು ಅರಿತು ಸಹಾಯ ಮಾಡುವ ಗುಣ. ಅವರು ಎಂದು ಅವರು ಮಾಡಿದ್ದನ್ನು ಹೇಳಿಕೊಂಡವರಲ್ಲ. ಅವರು ತೀರಿಕೊಂಡ ಮೇಲೆ ಎಷ್ಟೋ ಜನ ಮನೆಗೆ ಬಂದು ಅವರಿಂದ ನನಗೆ ಈ ರೀತಿಯ ಸಹಾಯ, ಆ ರೀತಿಯ ಸಹಾಯ ಆಗಿದೆ ಅಂತ ಹೇಳುವಾಗಲೇ ನಮಗೆ ಅವರ ಕಾರ್ಯಕ್ಷೇತ್ರದ ಅಗಾಧತೆ ಗೊತ್ತಾಗಿದ್ದು. ಅವರ ಮನೆ ಅಂತಂದರೆ ಒಂದು ಪುಟ್ಟ ಗ್ರಂಥಾಲಯದ ಹಾಗೆ ಇತ್ತು. ಪುಸ್ತಕಗಳು ಅಂತಂದರೆ ಅತಿ ಹೆಚ್ಚಿನ ಪ್ರೀತಿ. ಅವರು ಓದು ಶುರು ಮಾಡಿದ್ದು ಬಹಳ ನಂತರ ಆದರೂ ಕೂಡ ಅವರ ಎಲ್ಲ ಕೆಲಸಗಳ ಹಾಗೆ ಓದು ಶುರು ಮಾಡಿದ ಮೇಲೆ ಅದರಲ್ಲಿ ಅತ್ಯಂತ ತನ್ಮಯತೆಯಿಂದ ಓದ್ತಾ ಇದ್ರು. ಯಾವ ವಿಷಯವೂ ಬೇಡ ಅಂತ ಇರಲಿಲ್ಲ. ಕೊನೆಯ ವರ್ಷದಲ್ಲಿ ಅವರು ಮನೆಯಲ್ಲಿದ್ದಾಗ ಪುಸ್ತಕ ಕಳಿಸ್ತಾ ಇದ್ದೆ. ಮೊದಲ ಪ್ರಾಬ್ಲಮ್ ಏನು ಅಂತಂದರೆ ಅವರು ಓದದೇ ಇರುವಂತಹ ಪುಸ್ತಕ ಹುಡುಕಿ ಕಳಿಸುವಂಥದ್ದು ಒಂದು ಕಷ್ಟ, ಆದರೆ 3-4 ಪುಸ್ತಕ ಕಳಿಸಿದ್ರು ಅದನ್ನು ಒಂದು ವಾರದಲ್ಲಿ ಮುಗಿಸಿ ನೀನು ಕಳಿಸಿದ ಎಲ್ಲ ಪುಸ್ತಕ ಮುಗೀತು, ಇನ್ನು ಮುಂದೇನಾದರೂ ಇದ್ರೆ ಕಳಿಸು ಅಂತ ಹೇಳಿದ್ರೆ ನನಗೆ ಚಿಂತೆ ಆಗ್ತಾ ಇತ್ತು. ಹಾಗಂತ ಸುಮ್ಮನೆ ಒಂದು ತಿರುಗಿಸಿ ಹಿಂದೆ ಕೊಟ್ಟವರಲ್ಲ. ಅವರ ಪುಸ್ತಕಗಳು ವಾಪಸ್ ಬಂದರೆ ಅದರಲ್ಲಿರೋ ಎಲ್ಲ ಮುಖ್ಯ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಆಗಿರ್ತಿತ್ತು. ಅವರಿಗೆ ಅರ್ಥ ಆಗದ ಪ್ರತಿ ಒಂದು ವಿಷಯವನ್ನು, ಶಬ್ದವನ್ನು ಡಿಕ್ಷನರಿಯಲ್ಲಿ ನೋಡಿ ಅದರ ಪಕ್ಕದಲ್ಲಿ ಅದರ ಅರ್ಥ ಬರೆದಿರ್ತಿತ್ತು. ಹಾಗಾಗಿ ಅವರಿಗೆ ಪುಸ್ತಕ ಕೊಟ್ಟು ಆಮೇಲೆ ಅದನ್ನು ಓದೋದು ನಮಗೆ ಬಹಳ ಸುಲಭ ಅನ್ನಿಸ್ತಾ ಇತ್ತು. ಆದರೆ ಮತ್ತೆ ಮತ್ತೆ ಪುಸ್ತಕ ಕಳಿಸ್ಬೇಕು ಅಂತಂದರೆ ಅದು ಬಹಳ ಕಷ್ಟ ಅನ್ನಿಸ್ತಾ ಇತ್ತು. ಅವರು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಬಗ್ಗೆ ಅವರಿಗೆ ಅಪಾರ ಗೌರವ. ಕೊನೆವರೆಗೂ ನಮ್ಮ ತಂದೆಯ ಫೋನ್ ಬಂದರೆ ಎದ್ದು ನಿಂತೇ ಅವರು ಮಾತಾಡ್ತಾ ಇದ್ದದನ್ನು ನೋಡಿ ನಾವು ಅವರಿಗೆ ತಮಾಷೆ ಮಾಡಿದ್ದಿದೆ. ಅವರು ರೂಮಲ್ಲಿ ಇಲ್ಲ ಇಲ್ಲ, ಬಾಬಾಜಿಯವರ ಫೋನ್ ಬಂದರೆ ಯಾವಾಗಲೂ ಎದ್ದು ನಿಂತೇ ಮಾತಾಡ್ತಾ ಇದ್ದದ್ದು ಅವರು. ಹಾಗೆ ನಮ್ಮ ಅಮ್ಮನವರನ್ನು ಕಂಡರೆ ತುಂಬ ಪ್ರೀತಿ, ನನಗೆ ಓದು ಕಲಿಸಿದವರು ಅವರು ಅಂತ ಹೇಳ್ತಾ ಇದ್ರು. ಒಂದು ಅಕ್ಕ ತಮ್ಮನ ಸಂಬಂಧಕ್ಕಿಂತ ಹೆಚ್ಚಾಗೇ ಇತ್ತು. ಅಮ್ಮನಿಗೂ ಹಾಗೆ, ಉಜಿರೆಯ ಮನೆ ಅಂತಂದರೆ ತವರು ಮನೆ ಹಾಗೆ ಇತ್ತು. ಅಲ್ಲಿ ಮಾಮ ಮಾಮಿಯ ಪ್ರೀತಿಯಲ್ಲಿ ಎಲ್ಲ ಮರೀತಾ ಇದ್ರು. ನನಗೆ ಎಷ್ಟೋ ಸಲ ಫೋನ್ ಮಾಡಿದ್ದಿದೆ, ನನಗೆ ಯಾಕೋ ಇವತ್ತು ಎಷ್ಟು ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಆಸಿಡಿಟಿ ಆಗದ ಹಾಗೆ ಇದೆ, ಇವತ್ತು ಉಜಿರೆಗೆ ಹೋಗ್ತೇನೆ ಅಂತ. ಸಂಜೆಗೆ ಫೋನ್ ಮಾಡಿ ಆರೋಗ್ಯ ಹೇಗಿದೆ ಅಂತ ಹೇಳಿದರೆ ಓ ಹೌದಲ್ಲ ಅಂತ ಅವರಿಗೆ ಕಾಯಿಲೆ ಮರೆತೇ ಹೋಗಿರ್ತಿತ್ತು. ಯಶಮಾಮನಿಗೆ ಬೆಳಗ್ಗೆ ಬೇಗ ಎದ್ದು ಓದುವ ಆಸಕ್ತಿ, ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗ್ತಾ ಇತ್ತು. ಎಚ್ಚರಾಗಿ ಓದು ಶುರು ಮಾಡಿದರೆ ಸಾಧಾರಣ 7 ಗಂಟೆಗೆ ಅವರು 7-8 ಗಂಟೆಗೆ ಟೆನ್ನಿಸ್ ಆಡಲಿಕ್ಕೆ ಹೋಗುವವರೆಗೂ ಅವರು ಓದ್ತಾ ಇದ್ರು. ಜೊತೆಗೆ ಏನಾದರೂ ಒಳ್ಳೆ ವಿಷಯ ಓದಿದರೆ ತಕ್ಷಣ ಅಕ್ಕನಿಗೆ ತಿಳಿಸ್ಬೇಕು, ಫೋನ್ ಮಾಡಬೇಕು. ಆದರೆ ಅಕ್ಕನಿಗೆ ಹೇಳಬೇಕು ಅಂತಂದರೆ 6 ಗಂಟೆವರೆಗೆ ಕಾಯಬೇಕಲ್ಲ ಅಂತ ಅವರಿಗೆ ಒಂದು ಚಡಪಡಿಕೆ ಆಗ್ತಾ ಇತ್ತು. ಇಬ್ಬರಿಗೂ ಮಾತು ಅಂತಂದರೆ ತುಂಬ ಇಷ್ಟ. ಆದರೆ ನಮಗೆ ಏನು ಕಷ್ಟ ಆಗ್ತಾ ಇತ್ತು ಅಂತಂದರೆ ಇಬ್ಬರಿಗೂ ಯಾವ ರೀತಿಯ ಗಾಸಿಪ್ ಇಷ್ಟ ಇಲ್ಲ. ಅವರ ಇವರ ಮಾತು ಹೇಳಬಾರ್ದು, ಟಿ ವಿಯಲ್ಲಿ ಸೀರಿಯಲ್ಗಳ ವಿಷಯ ಮಾತಾಡಬಾರ್ದು. ಮತ್ತು ನಮ್ಮ ಹತ್ರ ವಿಷಯ ಇರ್ತಿರ್ಲಿಲ್ಲ. ಅಮ್ಮ ಎಷ್ಟೋ ಸಲ ನನಗೆ ಫೋನ್ ಮಾಡಿ 5 ನಿಮಿಷದಲ್ಲಿ ನಿನ್ನ ಹತ್ರ ಏನೂ ಮಾತಿಲ್ಲ, ನಾನು ಇಡ್ತೇನೆ ಯಶನಿಗೆ ಫೋನ್ ಮಾಡ್ತೇನೆ ಅಂತ ಮಾಡಿದ್ದಿದೆ. ಅಮ್ಮನಿಗೆ ಏನೇ ಕಾರ್ಯಕ್ರಮ ಬಂದರೂ ಕೂಡ ಯಶಮಾಮನಿಗೆ ಫೋನ್ ಮಾಡ್ತಾಯಿದ್ರು. ಇವತ್ತು ಜ್ಞಾನ ವಿಕಾಸದ ಸಂಘದವರು ಬರ್ತಾ ಇದ್ದಾರೆ, ಇವತ್ತು ರೂರಲ್ ಡೆವಲಪ್ಮೆಂಟ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆ, ಇವತ್ತು ಆ ಸಮಾರಂಭಕ್ಕೆ ಹೋಗಬೇಕು, ನನ್ನ ಆರ್ಟಿಕಲ್ ಬರೆಯೋದು ತಡ ಆಗಿದೆ, ಏನಾದರೂ ಪಾಯಿಂಟ್ಸ್ ಕೊಡು ಅಂತಂದರೆ ಮಾಮನವರ ಬಾಯಿಂದ ನಿರರ್ಗಳವಾಗಿ ಪಾಯಿಂಟ್ಸ್ ಬರ್ತಾ ಇತ್ತು. ಅವರು ಓದದೇ ಇದ್ದ ವಿಷಯ ಇಲ್ಲ, ಆಸಕ್ತಿ ಇಲ್ಲದ ಪುಸ್ತಕಗಳಿರ್ತಿರ್ಲಿಲ್ಲ. ಜೊತೆಗೆ ಅಗಾಧವಾದ ನೆನಪಿನ ಶಕ್ತಿ ಕೂಡ ಇತ್ತು. ಸಂದರ್ಭೋಚಿತವಾಗಿ ಅವರಿಗೆ ಹೇಳುವ ಚಕಚಕ್ಯತೆಯೂ ಇತ್ತು. ಹಾಗಾಗಿ ಒಂದು 10 ಪಾಯಿಂಟ್ ನಿರರ್ಗಳವಾಗಿ ಹೇಳಿದರೆ ಅಮ್ಮ ಹೇಳ್ತಾ ಇದ್ರು, ಸಾಕು ಮಾರಯ್ಯ ಮುಂದಿನ ಫಂಕ್ಷನ್ಗೆ ಸ್ವಲ್ಪ ಇಟ್ಕೋ ಅಂತ ಹೇಳ್ತಾ ಇದ್ರು. ಅಷ್ಟು ವಿಷಯಗಳ ಅವರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಬ್ಬರು ಕೂತ್ಕೊಂಡು ಮಾತಾಡಿದರೆ ಮಾಮಿ ಹೇಳ್ತಾ ಇದ್ರು, ಒಂದು ಸತ್ಸಂಗದಲ್ಲಿ ಕೂತು ನಿಮ್ಮ ಮಾತು ಕೇಳಿದ ಹಾಗೆ ಅನ್ನಿಸ್ತಾ ಇದೆ ನನಗೆ ಅಂತ. ಅಷ್ಟೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರಿಗೆ ಧರ್ಮದ ಬಗ್ಗೆಯೂ ಬಹಳ ಆಸಕ್ತಿ ಇತ್ತು. ಅವರ ಎಲ್ಲ ಕೆಲಸದ ಹಾಗೆ ಅದರಲ್ಲೂ ಬಹಳ ಆಳವಾದ ಅಧ್ಯಯನ ಇತ್ತು, ಬಹಳ ಪಾಂಡಿತ್ಯವೂ ಇತ್ತು. ಹಾಗಾಗಿ ಅಮ್ಮನಿಗೆ ಒಂದು ತಮ್ಮ ಮಾತ್ರ ಅಲ್ಲ, ಒಬ್ಬ ಗೆಳೆಯ ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನಮ್ಮ ಎಲ್ಲ ನಿರ್ಧಾರಗಳಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ದಿನನಿತ್ಯದ ಎಲ್ಲ ಆಗುಹೋಗುಗಳಲ್ಲಿ ನಾವು ಮಾಮನ ಛಾಪನ್ನು ಕಾಣ್ತಾ ಇದ್ದೇವೆ. ಮದುವೆ ಊಟ ಮಾಡುವಾಗ ಎಲೆಯಲ್ಲಿ ಊಟ ಬಿಡಬಾರ್ದು, ಊಟ ವೇಸ್ಟ್ ಮಾಡಬಾರ್ದು ಅಂತ ಮಾಮನ ಮಾತು ನೆನಪಾಗಿ ಏನು ಎಲ್ಲ ತಿಂಡಿ ಖಾಲಿ ಮಾಡ್ತೇವೆ. ಒಂದು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಬಟ್ಟೆ ಚೀಲ ತೊಗೊಂಡು ಹೋಗಬೇಕು ಅಂತ ಮಾಮ ಹೇಳ್ತಿದ್ದಿದ್ದು ನೆನಪಾಗ್ತದೆ. ಇಲ್ಲಾದರೂ ಒಂದು ಒಳ್ಳೆಯ ಮಾತು ಕೇಳಿದರೆ, ಒಂದು ಒಳ್ಳೆಯ ವಾಕ್ಯ ಓದಿದರೆ ಬರೆದಿಟ್ಕೊಳ್ಳುವ ಮಾಮನವರ ಪರಿಪಾಠ ನೆನಪಾಗಿ ನಾವು ಬರೆದಿಟ್ಕೊಳ್ತೇವೆ. ಧ್ಯಾನ, ಪ್ರಾರ್ಥನೆ, ನಮ್ಮ ಶಾಸ್ತ್ರದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಹೊಸ ವಿಷಯಗಳನ್ನು ಚರ್ಚೆ ಮಾಡಿ, ಯೋಚನೆ ಮಾಡಿ ಅರಿತುಕೊಳ್ಳುವಂತಹ ಗುಣವನ್ನು ನಾವು ಅವರಿಂದ ಕಲ್ತಿದ್ದೇವೆ. ನಮ್ಮ ನಡೆ ನುಡಿಗಳಲ್ಲಿ ಮೃದುತ್ವ ಬೇಕು. ಯಾರ ಬಗ್ಗೆಯಾದರೂ ಕೆಟ್ಟ ವಿಚಾರ ಬಂದಾಗ ಮಾಮ ಈ ಥರ ಮಾಡ್ತಿರ್ಲಿಲ್ಲ ಅಂತ ನಮಗೆ ಮನಸ್ಸಿಗೆ ಯೋಚನೆ ಮಾಡಿ ನಮ್ಮ ನುಡಿಗಳು ತಂತಾನೆ ಮೃದುವಾಗ್ತದೆ. ಎಲ್ಲವೂ ಅವರಿಂದ ಕಲಿತ ನೆನಪು. ಅವರ ಜೊತೆಗೆ ಕಳೆದ ದಿನಗಳು ನಮಗೆ ಅತ್ಯಮೂಲ್ಯವಾದದ್ದು. ಅವರ ಮನೆ ಈಗಲೂ ಹಾಗೆ ಇದೆ. ಮಾಮಿ ಇದ್ದಾರೆ, ಪೂರನ್ ಮತ್ತು ಕೆಯೂರು ಅವರ ಪಡಿಯಚ್ಚಿನ ಹಾಗೆ ಇದ್ದಾರೆ. ಅವರ ನೆನಪುಗಳು ಸದಾ ಉಳಿಯುವ ಹಾಗೆ ಆ ಮನೆಯನ್ನು ಅವರು ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಇಷ್ಟು ವರ್ಷ ನಮ್ಮ ಜೊತೆಗೆ ಅವರು ಇದ್ದ ಸಾರ್ಥಕ ಭಾವನೆ ನಮಗಿದೆ.
1: ಇದುವರೆಗೆ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಶ್ರದ್ಧಾ ಅಮಿತ್ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್.
0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

பொறுத்து சரியாது 10:04 நிகழ் கிரண் உப்பினி ரேடியோ சாரங்குரான் 7.8 FM இந்த தொழிற்சாவடி நேர பிரசாரத காரியக்கிரம இனித்த ஈ காரியக்கிரமக்கு நிகழ்க்கு மாத்திரைக்கில் மோக்கி திஞ்சி சொல்மில்லு யான் நிகழ்ந்த மோக்கி தார்ச்சி பிந்தியா குலால் இனித்த ஈ காரியக்கிரமோட பாத்திரந்து துளுச்சாவடி பண்ணக்க துளுநாடுத ஆச்சார விச்சார சம்ஸ்கிருதி பரப்போக்குத நெம்புலு இஞ்ச பெத்தபேத்த மர்கெல்டு நம்ம பாத்திரந்து இனித்த துளுச்சாவடு வா விஷயத பக்கே பாத்திருவே பண் பிரஞ்சன எல்லிய மட்டுத ஒஞ்சி உமேது இனித்த ஈ காரியக்கிரம கேனந்து உப்பினக்கலைகுப்போம் இனி பாத்திரந்து பிரஞ்சன விஷயதாத பண்ணண்டா நம்ம துளுநாடு நம்ம துளுவேறு தாத பண்ணா ಕೆಲವೊಂದು ಸಂದರ್ಭಗಳು ನಮ್ಮ ಬೇತೆ ಬೇತೆ ರೀತಿಯ ಸಂದರ್ಭಗಳು ನಮ್ಮ ಪರಕ್ಕೆ ಪನ್ಪನಂಚಿನ ಕ್ರಮ ಉಂಡು ನಮ್ಮ ತುಳುವೇರು ನಮ್ಮ ಪಂದತ್ತು ನಮ್ಮ ತುಳುವೇರ್ನ ತುಳುವೇರು ಅಂಚಿನ ತುಳುನಾಡದಕ್ಕಲು ಅವೇಟು ಉಪ್ಪುನಂಚಿನ ಮಾತಾ ಜಾತಿ ಧರ್ಮಗಳ ಪರಕ್ಕೆ ಪನ್ಪನಂಚಿನ ಒಂದು ಕ್ರಮ ಉಂಡು ಈ ಪರಕ್ಕೆ ಪನ್ಪನಂಚಿನ ಕ್ರಮ ದಾದಪಂಡ ಬೇತೆ ಬೇತೆ ರೀತಿಯ ರೂಪೊಡುಪ್ಪು ವಸ್ತುದ ರೂಪೊಡುಪ್ಪು ಪ್ರಾಣಿಲನ ಕೊರ್ಪನ ರೂಪೊಡುಪ್ಪು ಅತ್ತಂಡ ಬೇತೆ ಬೇತೆ ರೀತಿದ ಒಂಜಿ ಪರಕ್ಕೆ ಪನ್ಪನಂಚಿನ ಕ್ರಮಕುಲುಲ್ಲ ಅವು ನಮ್ಮ ಹಿಂದೂ ಧರ್ಮಡಾದಿಪ್ಪು ಮುಸ್ಲಿಂ ಧರ್ಮಡಾದಿಪ್ಪು ಕ್ರಿಶ್ಚಿಯನ್ ಧರ್ಮಡಾದಿಪ್ಪು ಇಂಚ ಬೇತೆ ಬೇತೆ ಧರ್ಮಗಳಡು ಪರಕ್ಕೆ ಪನ್ಪನಂಚಿನ ಕ್ರಮ ಉಂಡು ಆಂಡ ನಮ್ಮ ತುಳುನಾಡು ತುಳುವೇರು ಪನ್ಪನಂಚಿನ ಒಂಜಿ ಜೋಕ್ಲೆಗೆ ಪನ್ಪನಂಚಿನ ವಿಶೇಷವಾಯಿನಂಚಿನ ಪರಕ್ಕೆ ದಾದ ಪಣಂಡ ಕಂಚಿಲ್ ಪರಕ್ಕೆ ಅಂತ ಒಂದು ತುಳುವೇರು ಪನ್ಪಿನ ಪರಕ್ಕೆದ ಒಂಜಿ ಕ್ರಮ ಪಿರಾಕಡು ಜೋಕ್ಲ ಆಯ್ಜಿಂಡ ಅದನ್ನ ಜೋಕ್ಲಿ ದಾದಾಣಲ ಸೀಕ್ ಸಂಕಡಲು ಬತ್ತಿಂಡ ಈ ಒಂಜಿ ಪರಕೆನ ಪನ್ಪನೆ ನಮ್ಮ ತೂವಲಿ ಕಂಚಿಲ್ ಪರಕೆ ಅದನ್ನ ಕಂಚಿಲ್ದ ಬಾಲೆ ಅಂದ್ರೆ ಪನ್ಪೇರು ಈ ತುಳುನಾಡದ ಆಚರಣದ ಒಂಜಿ ನಂಬೊಲಿಗೆದ ಭಾಗವಾದ ತೋಜುನಂಚಿನ ಈ ಕಂಚಿಲ್ದ ಬಾಲೆ ಆಚರಣೆ ದೈವ ಬೊಕ್ಕ ನಮ್ಮ ನಡುತ ಅಪ್ಪೆ ಬಾಲದ ಸಂಬಂಧನ ತೆರಿಪಾವುಂಡು ಬೇದಬೇತ ರೀತಿದ ಒಂಜಿ ಪರಕೆನ ಪುರ ಪನೊಂದಿತ್ತಿರ್ ಪಂಡ ಜೋಕ್ಲ ಅವೆರೆ ದುಮದಕ್ಲು ಮಡತ್ತಾನ ಮಲ್ತೊಂದಿತ್ತೆರಿಗೆ ಅಂಚನೆ ನಾಗಮುರಿ ಸೇವೆ ಮಲ್ತೊಂದಿತ್ತೆರಿಗೆ ಅಂಚನೆ ಇತ್ತ ಕೆಲವಂತಿ ಕಡೆ ನಾಗಮಂಡಲ ಮಲ್ಪಾವಿರು ಅವೇ ರೀತಿ ನಮ್ಮ ಕಜಂಬು ಪಡಪಾವನಂಚಿನ ಕ್ರಮಲ ಉಂಡು ಪಂಡ ಕೇಪು ಉಳ್ಳಾಲ್ದಿನ ಸನ್ನಿಧಾನಡು ಬಾಲಿನ ಅಂಗನಡು ಪಾಡ್ಪಾದು ನಾಪೊಕ್ಲು ಆಶೀರ್ವಾದ ಜೋಕ್ಲಿಗೆ ಮಲ್ಪಾವನೆಗೆ

ಹೆಚ್ಚಾದಿ ಒಂಜಿ ಆರಾಧನಾ ಕರೋಲಿಡ್ಡಿಲ್ಲೆಡ್ ಪುರ ಈ ಒಂಜಿ ಪರಕೆನು ತುಯರೆ ತಿಕ್ಕುಣಿ ಈ ರೀತಿದ ಪರಕೆಲು ಪುರ ಕಂಚಿಲ್ದ ಪರಕೆ ಪನ್ನ ನೆಕ ಪನ್ಪೆರು ಜೋಕ್ಲೆನ್ ಎಲ್ಲೆ ಜೋಕ್ಲೆನ್ ಪಂಡ ವಾಕಾರಣಕ್ಕೆ ಪನ್ಪೆರು ಪಂಡ ಜೋಕ್ಲ ಆವಂದನಂಚಿನ ಸಂದರ್ಭಡು ಅತನ ಜೋಕ್ಲಿದ ಅದಾರಣ ಒಂಜಿ ಸೀಕ ಸಂಕಡಲು ಬತ್ತಂಡ ಕಂಚಿಲ್ದ ಪರಕೆ ಒಪ್ಪಿಪಾವೆ ಪನ್ಪನಂಚಿನ ಪರಕೆನೆ ಹಿರಿಯಕ್ಕಲು ಪನೊಂದಿತ್ತೇರೆ ಅಂಚಿನ ಒಂಜಾತ್ ವಿಚಾರಲು ನಿಕ್ಲ್ದಲ್ಲ ಉಪ್ಪು ಕಂಚಿಲ್ದ ಪರಕೆನ ನಿಕ್ಲು ತೂಯಿನಕ್ಲ ಆದಿತ್ತನ ಆತನ ನಿಕ್ಲೆಗಲ ಆ ರೀತಿದ ಒಂದು ಪರಕೆನ ಪರ ಒಪ್ಪಿಪಾದ ಉಪ್ಪೇರು ನಿಕ್ಲನ ಅಂದೇಳ್ದಲ್ಲ ಅಂಚಾದಪ್ಪನಾಗ ಅಂಚಿನ ವಿಚಾರಲಿತ್ತು ನಿನ್ನತೆ ಈ ಕಾರ್ಯಕ್ರಮಡಲ್ಲಿ ಎಪ್ಪುಕೊರಲಿ ಒಂಜಾತ್ ಕಂಚಿಲ್ದ ಪರಕೆದ ಬಗ್ಗೆ ನಿನ್ನತೆ ಈ ಕಾರ್ಯಕ್ರಮದ ಪಾತೆರ್ವೆ ಅಂಚನ ನಿಕ್ಲ ಪಾತೆರ್ಲೆ ಪೊಂಜೋಕ್ಲೆಗೆ ಪಂಡ ಒಂಜಿ ಪೊಂಜೋ ಮದಿಮಲ್ಲಕ್ಕ ಸಿಂಗಾರ ಮಲ್ತದ್ದು ಜೋಕ್ಲೆನ ಕುಲ್ಲಾವೆರು ಅಂಚನ ಆನ್ ಜೋಕ್ಲಣ್ಣ ಮದಿಮಲ್ಲಕ್ಕ ಅಕ್ಲೇನ್ ಸಿಂಗಾರ ಮಲ್ತು ಕುಲ್ಲಾವೆರು ಕಂಚಿಲ್ದ ಪರಕೆಡ್ ಈ ಒಂಜಿ ಈ ಆರಾಧನೆ ಗರುಡಿಲೆಡು ಆಲಡಲೆ ಹೆಚ್ಚಾದ ಬೆರ್ಮೆರೆ ಗೋಪಿ ಸಾವನ ಸೇವೆ ಸಿರ್ಕ ಸಂಕಡ ಜೋಕ್ಲೆ ಬಂದಾಗ ಕಂಚಿಲ್ದ ಪರಕೆ ಪನ್ಪೆರು ಪೊಣ್ಣಗು ಜೋಕ್ಲಾಯಿಚಿಂದ ಅಪ್ಪಗ ಫಲವಂತಿಕೆಗಾದು ಆಲು ದೈವಲೆಗೆ ಪಟ್ಟ ಪರಕೆ ಪಂಡದು ಅಲ್ಲಿಗೆ ಜೋಕ್ಲೆ ಭಾಗ್ಯತೆ ಕೊಡು ಪನ್ಪು ನಂಚಿನ ಒಂಜಾತ್ ಪರಕೆ ಪಂಡ ಕಂಚಿಲ್ದ ಪರಕೆ ಹೆಚ್ಚಾದು ಇರ್ಲಿಡೆ ಆ ಒಂದಿತ್ತನು ಪಂಡ ಕತ್ತಲೆದ ಪೊರ್ತುಡ ಆ ಒಂದಿತ್ತು ನಂಚಿನವು ಕೊಂಡಾನದ ಕೊಡಿಯೇರ್ನಾಗ ಪಗೆಲ್ಡ್ ಕಂಚಿಲ್ದ ಸೇವೆ ನಡಪುಂಡು ಒಂದು ಒಂದು ಕಂಚಿಲ್ದ ಪರಕೆದ ಬಗೆಟ್ ನಿಕ್ಲೆಗಿಲ್ಲ ಇಂಚಿನ ಒಂಜಾತ ವಿಷಯ ಗೊತ್ತಿಪ್ಪು ಕಂಚಿಲ್ದ ಪರಕೆ ನಿಕ್ಲು ತೂದಿಪ್ಪರು ಅದನ್ನು ಆ ಬಗೆಟ್ ನಿಕ್ಲೆ ಗೊತ್ತಿಪ್ಪು ಆ ಒಂಜಿ ವಿಷಯಲಿತ್ತಂಡ ನಿಕ್ಲಿನ ಅನುಭವಲಿತ್ತು ನೀತಿ ಕಾರ್ಯಕ್ರಮದ ಲೆಪ್ಪು ಕೊಡ್ದು ಪಾತಿರ್ಲೆ ಒಂದು ದೈವಲೆಗೆ ಪನ್ಪು ನಂಚಿನ ಪರಕೆ ಇನ್ನಿತ ಈ ಕಾರ್ಯಕ್ರಮದ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತ್ರದಲ್ಲೇ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮುಜಿ ಆಜಿ 4240 ಈ ಒಂದು ಸಂಖ್ಯೆಗೆ ಕಂಚಿಲ್ ಪರಕೆ ಆತನ ಕಂಚಿಲ್ದ ಬಾಲೆ ಪಂದ ಪನ್ಪ ದುಮ್ಮ ಗೊಂಜಿ ಪೊರ್ಲ ಕಂಠದ ಪದ ಬರನುಂಡು ಕಂಚಿಲ್ದ ಬಾಲೆ ಪನ್ಪನಂಚಿನ ಬಾರಿ ಪೊರ್ಲುದ ಒಂಜಿ ಸಿನಿಮಾ ನಮ್ಮ ತುಳುವೆರು ಮಲ್ತದೇರು ಆ ಸಿನಿಮಾಡು ಬಾರಿ ಪೊರ್ಲುಡ ಆ ಕಂಚಿಲ್ದ ಬಾಲೆ ಪರಕೆ ಪಂಡ ದಾದ ಕಂಚಿಲ್ದ ಬಾಲೆ ಪಂಡ ದಾದ ಪನ್ಪನಿನ ಬಾರಿ ಪೊರ್ಲುಡು ಮುಡೆದ ಕೊಡ್ತೇರ ಆ ಒಂಜಿ ಸಿನಿಮಾಡು ಕಂಚಿಲ್ದ ಬಾಲೆ ಪನ್ಪನಂಚಿನ ಸಿನಿಮಾಡು ಎರಡ ನಿಕ್ಲು ತೂದಿಪ್ಪರ ಆ ಸಿನಿಮಾನ ಆ ಸಿನಿಮಾದ ಬಗ್ಗೆ ಇಟ್ಲ ಐಟ್ಲ ಒಂಜ ಅತ್ತ ತೆರಿಪಾವನಂಚಿನ ಒಂಜು ವೇಳೆ ಕಂಚಿಲ್ದ ಬಾಲೆ ಒಪ್ಪಿಸಾಯ್ದಿನ ದಾದ ಆಪುಂಡು ಆ ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ಅವೈಟ್ ತೆರಿಪಾದರೆ ದುಂಬಾಗ ಕಂಚಿಲ್ದ ಬಾಲೆ ಪನ್ಪನಂಚಿನ ಪೊರ್ಲ ಕಂಠದ ಒಂಜು ಸಿನಿಮಾದ ಪದ ಬರೋದುಂಡು ಕೇನೊಂದು ಬಲ್ಲೆ ಒಂದು ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕು.

ನಿಖಿಲ್ ಕೇನೊಂದು ಪನ್ನಿ ರೇಡಿಯೋ ಸಾರಂಗ್ ನಾಟ್ 7.8 FM ಇದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನೇ ಕೇನೊಂದಲ್ಲರೆ ಇನ್ನಿತ್ತೆ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ಪಾತ್ರನೊಂದು ಪನಂಚಿನ ವಿಷಯದಾದ ಪಂಡ ಕಂಚಿಲ್ದ ಪರಕೆ ಪನ್ಪನಂಚಿನ ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತ್ರ ನಿತ್ತೆ ಯಾಕಡೆ ಪನ್ನಿತ್ತೆ ನಮ್ಮ ತುಳುವೇರೆ ಬೇರೆ ಬೇತೆ ಬೇತೆ ರೀತಿಯ ಪರಕೆ ನಮ್ಮ ಪನ್ಪ ಒಂಚಿ ಪಾತ್ರ ಉಂಡು ಪರಕೆನ ಪನ್ನಿರ ಬಾರಿ ಸುಲಭಗೆ ಅಂಡ್ ಅವೇನ ಸಂದಾರ ಮಸ್ತ್ ವರ್ಷ ಪೋಪುಣಿಗೆ ಒಂದು ಲಂಚನೆ ಕಂಚಿಲ್ದ ಪರಕೆ ಪರ ಕೆಲವರು ಪನ್ಪೆರ ಅಂಡ್ ಎಲ್ಲಿಯೊಪ್ಪನ ಪನ್ನಂಚಿನ ಪರಕೆನ ಬೊಕ್ಕ ಸಂದಾಯರ ಮಸ್ತ್ ವರ್ಷನೇ ತಾಗುಣ ಪನೊಲಿ ಅಂಡ್ ಅವೇಕ ಒಂಚೂರು ದಾದ ಪನ್ಪೆರ ವರ್ಷದ ಒಂಜಿ ಮಿತಿ ಉಂಡು ಒಂದು ಪನೊಲಿ ಈತ ವರ್ಷದ ಉಲ್ಲ ಅವೇನ ಸಂದಾವುಡು ಪನ್ಪನಂಚಿನ ಒಂಜಾತ ಕಟ್ಟುಪಾಡಲು ಪುರ ಉಂಡು ಅಂಡ್ ಈ ದೈವಲೆಗೆ ಪರಕೆ ಪನ್ಪನಂಚಿನ ವಿಷಯಕ್ಕೆ ಅತನ ಈ ಕಂಚಿಲ್ದ ಪರಕೆಗೆ ಪನ್ನಗ ಈ ಪರಕೆ ದೈವಲೆಗೆ ಪನ್ಪನವು ಮುಖ್ಯವಾದ ತುಳುನಾಡದ ಮೂಲ ತಾಯಿ ತಾಳ ತಾಣ ಆಯ್ನಂಚಿನ ಆದಿ ಆಲಡೆಲೆ ಈ ಪರಕೆ ನಡೆತೊಂದು ಬರೋದುಂಡು ಅಂಚನೆ ಗರುಡಿಲೆಡು ಕೆಲವು ರಾಜನ ದೈವಲೆನ ಕೊಡಿಯಟ್ಟಿ ಇಟ್ಲ ಈ ಪರಕೆ ಕೊರ್ಪನಂಚಿನ ಕ್ರಮ ಉಂಡು ಆತೇ ಅತ್ತಂದೆ ಈ ಪರಕೆ ಕೊರ್ಪನಂಚಿನ ಒಂಜಾತ ಕ್ರಮಕುಲಿನ ಪುರ ನಮ್ಮ ತೂಪನಿ ಪನ್ಯತನ ಪಂಡಿ ಪರಕೆ ಸತ್ಯ ಆಯಿ ಬೊಕ್ಕ ಪಂಡ ಬಾಲೆ ಪುಟ್ಟಿ ಬೊಕ್ಕ ಅತ್ತಂಡ ಸೀಕ್ ಕಮ್ಮಿ ಆಯಿ ಬೊಕ್ಕ ಜೋಕ್ಲಿಗೆ 7 ವರ್ಷದ್ದು ಪದ್ರಾಡನೆ ಪ್ರಾಯ ಮುಟ್ಟ ಸಂದಾವನಂಚಿನ ಒಂಜಿ ಕ್ರಮ ಉಂದು ಅಂಚನೆ ಕಂಚಿಲ್ದ ಬಾಲೆ ಪೊಣ್ಣು ಪೋದು ಪೊಂಜೋ ಆಪಿನ ಎಡ್ದು ದುಂಬು ಅಂಚನೆ ಆಂಜೋವು ಆಂಜೋಕ್ಲು ಆಂಜೋ ಆಪಿನ ಲಚ್ಚನಲು ತೋಜಿನ ಎಡ್ದು ದುಂಬೆ ಪರಕೆ ಒಪ್ಪಿಪಾವನಂಚಿನ ಪಂಡ ಪರಕೆ ಒಪ್ಪಿಸಾವನಂಚಿನ ಕ್ರಮ ನಡತೊಂದು ಬತ್ತದನು ಯಾನೆ ಕಡೆ ಪನ್ನಿದ್ದೆ ಒಂಜಿ ನೆಕ್ಕಂಜಿ ಪ್ರಾಯದ ಒಂಜಿ ಮಿತಿ ಉಂಡಿ ಪ್ರಾಯದ ಉಲಯ್ಯೇ ಕೊರೋಡು ಪನ್ಪನಂಚಿನ ಅಂಚ ಅದುಪ್ಪನಾಗ ಪೊಣ್ಣು ಜೋಕುಲು ಈ 7 ವರ್ಷದ್ದು 14 ವರ್ಷ ಆತನ ಈ ಜೋಕ್ಲಿಗೆ 7 ವರ್ಷದ್ದು 14 ಪ್ರಾಯ ಮುಟ್ಟ ಸನ್ ಕ್ರಮ ಸ ಪಂಡ ಪರಕೆ ಸಂದಾವನಂಚಿನ ಒಂಜಿ ಕ್ರಮ ಅವಿಟ್ಟು ಪೊಂಜೋಕ್ಲು ಈ ಪ್ರಾಯ ಬನ್ನಗ ಅವೆಕ್ಕೆ ದುಂಬೆ ಕೊರಡಾಪುನು ಆಂಜೋಕ್ಲು ಅಂಚಿನ ಪ್ರಾಯಗ ಬರ್ಪನೆಗೆ ದುಂಬು ಆ ಒಂಜಿ ಪರಕೆನು ಒಪ್ಪಿಸಾವಡಾಪುಂಡು ಅಂಚಾದ ಈ ಪೂರ ಪರಕೆಲು ಒಂಜಾತ ಮಿತಿಲುಂಡ ಕೆಲವೊಂಜಿ ಪರಕೆ ದಾದಾಪು ಪಂಡ ಪುಟ್ಟಿ ಬೊಕ್ಕ ಏತೋ ವರ್ಷ ಆಯಿ ಬೊಕ್ಕ ಪರಕೆನ ಸಂದಾವೇರು ಪಂಡ ಸಂದಾಯರ ಬಾರಿ ಬಂಗಾಗೆ ವೇ ಒಂಜಿ ಪರಕೆನ್ಲ ನಿಕ್ಲೆಗ್ಲ ಗೊತ್ತಿಪ್ಪು ಒಂಜಿ ಪರಕೆ ಪನ್ಪ ಒಂಜಿ ಬಂಗದ ಕಾಲಡು ಅಪಗ ಅವನು ಸಂದ ಅವನು ಒಪ್ಪಿಸಾರ ಅಥವಾ ನಾವೇನು ಬೂಟಿಯರ ನಮ್ಮ ಪನ್ಪ ಆ ಬೂಟಿಯರ ಮಸ್ತ್ ವರ್ಷ ತಾಗುಣು ಅಂಚಾದುಪ್ಪುನಾಗ ಇಂಚಿನ ನಿಕ್ಲೆಗ್ ವಿಚಾರಲು ಗೊತ್ತಿತ್ತಂಡ ಲೆಪ್ಪು ಕೊಡ್ದು ಪಾತಿರುಲಿ ಕಂಚಿಲ್ದ ಬಾಲೆ ಅಥವಾ ಕಂಚಿಲ್ದ ಪರಕೆದ ಬಗೆಟ್ ನಿಖಿಲ ತೂದಿಪ್ಪರೆ ನಿಖಿಲ್ನಲ್ಪಲ ಕೆಲವೊಂಜಿ ತಿಕ್ಕಡಿ ಕಂಚಿಲ್ದ ಪರಕೆನ ಪುರ ಒಪ್ಪಿಸಾವನಂಚಿನ ಕ್ರಮಕುಲು ಪುರ ಉಪ್ಪು ಅಂಚಿನ ಒಂಜಾತ ವಿಷಯಲಿತ್ತಿನ ಇನಿತ ಕಾರ್ಯಕ್ರಮಗು ಲೆಪ್ಪು ಕೊಡ್ದು ಪಾತಿರುಳು ಪಂದಿತ್ತಿನ ಆಜಿ ಮೂಜಿ ಆಜಿ 4 2 0 4 4 4 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡ್ದು ಪಾತಿರುಲಿ ಅಂಚಿನ ಕೆಲವರಿಗೆ ಅಂದತ ಬಗೆಟ್ ಹೆಚ್ಚಿನ ಮಾಹಿತಿ ಉಪ್ಪಂದು ಅಂಚಾದುಪ್ಪನಾಗ ಇನಿತ ಈ ಕಾರ್ಯಕ್ರಮಗಳು ಒಂಚೂರು ಅಂದತ ಬಗೆಟ್ ಇಸಾಯನ ತೆರಿಪಾವನಂಚಿನ ಎಲ್ಲೇ ಪ್ರಯತ್ನ ಮಲ್ತೊಂದಿಲ್ಲೆ ಲೆಪ್ಪು ಕೊಡ್ದು ಪಾತಿರ್ಲೆ ಆಜಿ ಮೂಜಿ ಆಜಿ 4 2 0 4 4 ಈ ಒಂಜಿ ಸಂಖ್ಯೆಗೆ ಕೆಲವು ತಿಕ್ಕಡೆ ಜೋರುಡೆ ಬಡ್ಸ ಬರೋದು ಉಪ್ಪು ಕೆಲವು ತಿಕ್ಕಡೆ ಒಂಚೂರು ದೊಂಬು ಉಪ್ಪು ಅಂಡ ಈ ಒಂಜಿ ಬಡ್ಸೋಗಿತ್ತ ಏನಿತ್ತ ದಿನ ಜೋಕ್ಲೆ ರಜಲ ಉಂಡು ಶಾಲೆಗೆ ಶಾಲೆಗೆಲ್ಲ ಅಂಚನೆ ಕಾಲೇಜಿಗೆ ಪಣ್ಣ ಪಿ ಯು ಸಿ ಮುಟ್ಟ ಜೋಕ್ಲೆಗೆ ರಜೆ ಉಂಡು ಆಯ್ನಾತ ಜೋಕ್ಲಿನ ಇಲ್ಲದ ಉಲಾಯ್ಡೆನೆ ಕುಲ್ಲಾಲೆ ಬಡ್ಸ ಬರೋದು ಉಪ್ಪನಾಗ ಆತಂಡ ಜೋರು ಬಡ್ಸ ಗಾಳಿ ತೆಡ್ಲು ಇಂಚಪುರ ಉಪ್ಪನಾಗ ಅತ್ತಂಡ ಈ ಸುದ ಬರಿಟು ಪುರ ಉಪ್ಪನಂಚಿನ ಇಲ್ಲದ ಕ್ಲುಪ್ಪಿರು ತೋಡು ಬರಿಟು ಪುರ ಇಲ್ಲ ಉಪ್ಪನ ಇಲ್ಲ ಉಪ್ಪನ ಕ್ಲುಪ್ಪಿರು ಅಲ್ತ ಜೋಕ್ಲೆ ಪುರ ಬಾರಿ ಜಾಗ್ರತೆ ತೂವನ್ಲೆ ದಯಬಂಡ ಕೆಲವು ಜೋಕ್ಲೆಗೆ ರಜೆ ತಿಕ್ಕಿನ ಪಂದಿತ್ತಂಡ ಪಿದೈಡೆ ಪೋದು ಗೊಬ್ಬುಗ ಪಂದಾಪುಣು ನೀರಿಗೆ ಜಪ್ಪುಗ ಅಂದಾಪುಣು ಅಂಚಪ್ಪನಾಗ ಆಯ್ನಾತ್ ಜಾಗ್ರತೆ ಇಡು ಜೋಕ್ಲೆ ತೂವನ್ಲೆ ಪಂದು ಈ ಸಂದರ್ಭಡು ಪನೊಂದು ಅಂಚನೆ ಕೊಡದ ದಿನಲ್ಲ ಒಂಜಾತ ಅವಗಡಲ ಆತನ ನಾಗೂರಿದ ಕೈತಲು ಅವುಲ ಅಂಚನೆ ಎನ್ನಂದೇ ಆತನಂಚಿನ ಒಂಜಾತ ಅವಗಡಲು ಇಂಚಿನ ಅವಗಡಲು ಕೆಲವೊಂದು ತಿಕ್ಕಡ ಆನಾಗ ಬಾರಿ ಜಾಗ್ರತೆ ಮಲ್ಪುಡಾಪುನಂಚಿನ ಕಾಲ ಒಂದು ದುಂಪುರ ಕೇನೊಲ್ಲಿ ದುಂಪುರ ಬರ್ಸ ಬರೋಂದಿಜ್ಜಂಡ ಇಂಚ ಬರ್ಸ ಇಜ್ಜಂಡ ಏತೋ ಬರ್ಸ ಬರೋಂದಿತ್ತನು ಅಂಡ ಇಂಚಿನ ಅವಗಡಲು ಆತನ ಪುರ ಬಾರಿ ಕಮ್ಮಿ ಅಂಡ ಇತ್ತ ಒಂಜಿ ಬಡ್ಸ ಜೋರಾದ ಬತ್ತನು ಬಂದಿತ್ತಂಡ ಒಂಜಾತ ಇಂಚಿನ ಅವಗಡಲು ಪುರ ನಡತೊಂದುಂಡು ಬಾರಿ ಬೇಜಾರದ ಸಂಗತಿ ಒಂದು ಪನಿಯರ್ನೇ ಮಸ್ತ್ ಬೇಜಾರಾಪುಣು ಅಂಡ ನಮ್ಮ ಜಾಗ್ರತೆನು ನಮ್ಮ ಇಲ್ಲದ ಜಾಗ್ರತೆನು ನಮ್ಮನೆ ಮಲ್ಪುಡಾಪುನಂಚಿನ ಸಂದರ್ಭ ಒಂದು ಅಂಚಾದಪ್ಪನಾಗ ಇನಿತ ಈ ಕಾರ್ಯಕ್ರಮಡು ಕಂಚಿಲ್ದ ಪರಕೆ ಕಂಚಿಲ್ದ ಬಾಲೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತ್ರನಲ್ಲೇ ಲೆಪ್ಪು ಕೊರ್ಲೆ ಆಜಿ ಮೂಜಿ ಆಜಿ 4 2 0 4 4 ಈ ಒಂಜಿ ಸಂಖ್ಯೆಗೆ ನನ್ನಲಾತ ಪಾತ್ರಗ ಈ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂಚನೆ ಕಂಚಿಲ್ ಪಾಡು ನಾನು ವೃತ್ತಟು ಕುಲು ನಂಚಿನ ಒಂಜಾತ ಕ್ರಮ ಉಂಡು ಅಂಚನೆ ಪಾರ್ದನಲ್ಲಿಡ್ಲ ಈ ಒಂಜಿ ಕಂಚಿಲ್ದ ಬಾಲೆಗೆ ಸಂಬಂಧಪಟ್ಟದ್ದು ಅದನ್ನು ಕಂಚಿಲ್ದ ಪರಕೆಗೆ ಸಂಬಂಧಪಟ್ಟಿನ ವಿಷಯಲುಂಡು ಅಂಚನೆ ಕಂಚಿಲ್ ಪಾಡ್ನ ಗುಪ್ಪು ನಂಚಿನ ಒಂಜಾತ ನಿಯಮೋಲುದಾದ ಅವಿತ ಬಗೆಟ್ಲಿನಿತ್ತು ಈ ಕಾರ್ಯಕ್ರಮ
పనులు పన్పె అండ్ అవికి దుంబు నిఖిల్న ఒంజాత్ అనుభవాలు కంచిల్ద పరకేకి సంబంధపట్టది ఇత్తండ లెప్పు కొడుదు పాతేర్లే అతన పరకె అని పన్నగ బెత బేద రీతి పరకెన పర సందావనంచిన క్రమ ఉండు పరకెద బగేటి ఈ దుంబగ్ తుళుచావడ్డి అని పాతిరదిత్త అండ్ ఇనిత ఈ కార్యక్రమం ఉంటే కంచిల్ద పరకేకి సంబంధపట్టది నీ పాత్రందులే దాల విషయాలు ఇత్తండ లెప్పు కొర్లే పాతేర్లే ఆజి మోజి ఆజి నాలు రెడ్డిస్తో నే నాలుగు వరంబ నాలుగు వరంబ ఈ ఉంది సంఖ్యకి కేనొందు ప్లే రేడియో సారంగు 107.8 FM రంగ్ రంగ్ ద బదుక్

ಏನೊಂದು ಉಪ್ಪಿನ ರೇಡಿಯೋ ಸಾರಂಗ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಈತನೇಟ ಡಾಕ್ಟರ್ ಗಣೇಶ ಮಿನ್ಸಂಕಮಾರನ್ನ ಪಾತ್ರನಕ್ಕೆ ಏನೊಂದು ಬರ್ತಾರೆ ಏನದ ನಡೆಯಿಟ್ಟು ಮಂದಾರ ರಾಮಾಯಣದ ಬರ್ಪಿ ಮಂದಾರ ರಾಮಾಯಣದ ಬರ್ಪಿ ಸತ್ಯಲೋಕದ ಪೊರ್ಲು ಪನ್ಪನಂಚಿನ ಪೊರ್ಲ ಕಂಡದ ವಿಚಾರನ ತೆರೆಯೊಂದು ಬರ್ತಾರೆ. ಇನ್ನಿತೆ ಈ ತುಳುಚಾವಡ್ಡ ನಿಖಿಲ್ಲ ಪಾತ್ರರಲ್ಲಿ ಪಾತ್ರನಂಚಿನ ಪಾತ್ರೊಂದಿತ್ತಿನ ವಿಷಯದಾದ ಪಂಡ ಕಂಚಿಲ್ದ ಪರಕೆಡ್ ಬಗ್ಗೆ ಪಾತ್ರನಿತ್ತೆ. ಕಂಚಿಲ್ದ ಪರಕೆ ಪಂಡದಾದ ತಂಡಾವಿನ ಒಪ್ಪಿಸಾವನಂಚಿನ ಕ್ರಮ ಇಂಚ ಏರೆಗೆ ಪನ್ಪರಿ ಕಂಚಿಲ್ದ ಬಾಲೆ ಪಂಡ ಅದನ್ನು ಕಂಚಿಲ್ದ ಪರಕೆ ಪಂಡ ಈ ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ಪಾತ್ರನಿತ್ತೆ. ನಿಖಿಲೆಗಿಲೆ ಇಂಚಿನ ಒಂಜಾತ ವಿಷಯಲು ಉಪ್ಪು ಉಂದೆಟ್ಟು ಉಪ್ಪು ನಂಚಿನ ವಿಚಾರಲು ಪನಿಯರೆ ಲೆಪ್ಪು ಕೊರ್ಲೆ ಪಾತಿರ್ಲೆ ಆಜಿ ಮೂಜಿ ಆಜಿ ನಾಲ್ ರಟ್ಟು ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ ಈ ಒಂಜಿ ಸಂಖ್ಯೆಗೆ ಯಾಕಡೆ ಪನೊಂದಿತ್ತೆ ಕಂಚಿಲ್ದ ಪಾರ್ದನಲ್ಲಡು ಕಂಚಿಲ್ದ ವಿಚಾರಕ್ಕೆ ಸಂಬಂಧಪಟ್ಟದ್ದು ಬರ್ಪುಂಡು ಬಂದು ಕೋಟಿ ಚೆನ್ನೈಯರ್ನ ಪಾರ್ದನಡು ಅಂಚನೆ ಕಂಚಿಲ್ ಪಾಡ್ನಂಚಿನ ಜೋಕುಲು ಪರಕೆ ಈತನ ಜೋಕುಲು ಒಂಜಿ ವೃತಟ ಕುಲು ನಂಚಿನ ಕ್ರಮಲ ಉಂಡು ಅಂಚನೆ ಆತೆಯ ತಂದೆ ಈ ಒಂಜಿ ಎಕಡೆ ಪನೊಂದಿತ್ತೆ ಇಂದನ ಒಪ್ಪಿಸಾವನಂಚಿನ ಒಂಜಾತು ಪ್ರಾಯ ಪನಂಡ ಆಣಪೋದು ಆಂಜೋ ಆಪನಂಚಿನ ದುಂಬು ಅಂಚನೆ ಪೊಣ್ಣು ಪೋದು ಪೊಂಜೋ ಆಪನ ದುಂಬು ಪಂಡ ಜೋಕ್ಲಿಗೆ 16 ವರ್ಷ ಆಪನ ದುಂಬು ಕಂಚಿಲ್ದ ಪರಕ್ಕೆ ಒಪ್ಪಿಸಾವನ ಪನ್ಪಿನ ಒಂಜಿ ಕ್ರಮ ಉಂಡು ಆಂಡ ಇನಿತ ದಿನಕ್ಕುಲಡು ಸಂಪ್ರದಾಯ ಮೀರ್ದು ಪ್ರಾಯ ಕರಿಬೊಕ್ಕಲ ಪರಕ್ಕೆ ಸಂದಾ ಒಂದುಲ್ಲೇರು 25 ವರ್ಷ ಕರಿಬೊಕ್ಕಲ ಇತ್ತೆ ಕಂಚಿಲ್ದ ಪರಕ್ಕೆ ಒಪ್ಪಿಸಾವಿರು ತೆನ್ಕಾಯಿ ಭಾಗದ ತುಳುನಾಡು ಈ ಆರಾಧನೆ ಒಂತ ಕಮ್ಮಿ ದಯಪಂಡ ಮೂಲು ಆಲಡೆಲ್ಲು ತೂಯರ ತಿಕ್ಕೂಜ ಕಂಚಿಲ್ ಪನ್ಪಿನ ಪರಕ್ಕೆ ಕೊರ್ಪಿನ ಜೋಕ್ಲಿಗೆ ಪರಕ್ಕೆ ಒಪ್ಪಿಪಾವನ ದಿನತಾನಿ ದಿನಾಲ ತಿನ್ಪಿನ ತನಸಿಟ್ಟು ಕೆಲವು ವ್ಯತ್ಯಾಸಲು ಉಪ್ಪುಂಡು ಇಂಚ ಪರಕ್ಕೆ ಸಂದಾವನ ಜೋಕ್ಲಿಗೆ ಆನಿದ ದಿನ ರಾತ್ರಿ ಆನ್ಬಾಲೆ ಆದಿತ್ತಿಂಡ ಮದಿಮಾಯನ ಪೊನ್ನಾಂಡ ಮದಿಮಾಲೆನ ಒರಟು ಸಿಂಗಾರ ಮಲ್ಪಿರು ಇಂಚ ಸಿಂಗಾರ್ತಿನ ಜೋಕ್ಲಿನ ಕೈಟ್ ಬಚ್ಚಿರ ಬಜ್ಜೆಯಿ ಪುಡತಿನ ಪಾಲೆ ಪಿಂಗಾರದ ಪುರ್ಪನ ಕೊರ್ಪಿರು ಅಂಚನೆ ಮುಲ್ಪದಾಯಿ ಪಿಂಗಾರದ ಪುರ್ಪನ ಕೊರ್ಪಿರು ಪನ್ನಂಡ ಪಿಂಗಾರ ಫಲವಂತಿಕೆದ ಸಂಕೇತ ಆದಿಪುಂಡು ಪಂದು ಪನೊಲಿ ಬೊಕ್ಕ ದೇವಿರು ಬೆರ್ಮೆರು ಅತನ ಉಲ್ಲಾಯೆ ಈ ಆ ಜಾಗದ ಅಧಿಕಾರದ ಸತ್ಯದ ಬಲಿ ಪಿದರ್ನೆ ಪೊರ್ತುಗು ದಲ್ಯ ಪಣ ಬೊಲ್ದುಕೊಂಟು ಪಾಡದು ಎದುರುಡು ಒಂಜಿ ಕೊಡಿ ಬಾರದ ಇರೆಟ್ಟು ಒಂಜಿ ಸೇರು ಅರಿ ಒಂಜಿ ತಾರೈದಿದ್ ಎದುರುಡು ಒಂಜಿ ಸಾನಾದಿಗೆ ಅರ್ಲಾವಿರು ಕಂಚಿಲ್ ಪರಕೆ ಪಂತಿನ ಬಾಲಿಗೆ ಪರಕೆ ಸಂದಾವು ನೀಡಿದ ದುಂಬು ನಾಯಿ ತುಚ್ಚಿದಿತ್ತಂಡ ಅತನ ಆ ಬಾಲಿಗೆ ಕಟ್ಟದ ಪ್ರಕಾರ ಕಂಚಿಲ್ದ ಕಲಕು ಜಪ್ಪೆರೆ ಇಜ್ಜಿ ಅಂಚನೆ ಒಂಜಾತ ಕ್ರಮಕುಲುಪರ ಉಂಡು ಅವೆತ ಬದಲು ಪುಂಡಿ ಪಡ ಪನವು ಪಾಡ್ನಂಚಿನ ಕ್ರಮ ಉಂಡು ಆನಿದ ಕಡೇತ ಬಲಿಕ್ ಕಂಚಿಲ್ ಕುಲ್ಲುದಿನ ಜೋಕ್ಲಿನ್ ಲಕ್ಕಾವನ ಕ್ರಮ ನಡಪುಂಡು ಲಕ್ಕಿನ ಬಾಲಿನ ಬಾಲದ ತಮ್ಮಲೆ ಅತನ ಅಮ್ಮೆರ್ ಪುಗೇಲ್ಡು ಕುಲ್ಲಾದ ಅಪ್ಪೆ ಸಾನಾದಿಗೆ ಬುಕ್ಕ ಅರಿತಾರ ಈ ಪತ್ತೊಂದು ಬಲಿಕ್ ಎದುರು ಮೋನೆ ಪಾಡದು ಪಿರ ಪಜ್ಜದಿ ಒಂದು ಪಿರ ಬಲಿ ಬರ್ಪಿರು ಕಡೇಕ್ ಕೊಡಿಮರದ ಅಡಿಟ್ ಕಂಚಿಲ್ದ ಬಾಲ್ಯದ ಕೈಟ್ ಪುಂಡಿ ಪನವು ಪಾಡ್ನಾಗ ಪಾಡ್ನಂಚಿನ ಪರಕ್ಕೆ ಪಾಡಿಂಡ ಪರಕ್ಕೆ ಸಂದುಂಡು ಪನ್ಪನಂಚಿನ ಒಂಜಿ ಕ್ರಮ ಒಂದು ಈ ರೀತಿ ಕಂಚಿಲ್ದ ಪರಕ್ಕೆ ನಡಪು ನಂಚಿನ ಕ್ರಮ ಕುಡವರೇನು ಖಂಡಿತ ಪನ್ಪೆಯನ್ನು ಎಂಚ ಕಂಚಿಲ್ದ ಪರಕೆನ ಒಪ್ಪಿಸಾವನಂಚಿನ ಕ್ರಮ ಬಂದು ಅಣ ನಿಖಿಲೆಗೆ ಈ ಬಗ್ಗೆ ವಿಷಯಲು ಗೊತ್ತಿತ್ತಂಡ ಲೆಪ್ಪು ಕೊಡ್ದು ಪಾತಿರ್ಲೆ ಯಾಕಡೆ ಪನೊಂದಿತ್ತೆ ಉಚ್ಚು ತುಚ್ಚದಿತ್ತಂಡ ಆ ಬಾಲೆಗೆ ಕಂಚಿಲ್ದ ಪರಕೆ ಪಾಡ್ನಂಚಿನ ಕ್ರಮ ಇಜ್ಜಿ ಬಂದು ಕಂಚಿಲ್ದ ಬಾಲೆ ಆಚರಣೆ ಕೆಲವೊಂಜಿ ವಿಧಿ ನಿಷೇಧಲು ಉಲ್ಲ ಉಚ್ಚು ತುಚ್ಚದಿತ್ತಂಡ ಅತನ ನಾಯಿ ತುಚ್ಚದಿತ್ತಂಡ ಕಂಚಿಲ್ದ ಬಾಲಿನ ಅಂಗಣಗಲೆ ತೊಂದು ಬರ್ರೆ ಬಲ್ಲಿ ಬಂದು ಅಕ್ಲೇನು ಪಾಗರದ ಮಿತ್ತು ಅಂತಾದು ಅಪ್ಪೆ ಅಮ್ಮಿ ಆ ಪರಕೆದ ವಸ್ತುಲೇನು ದೈವದ ಕಡೆ ಬಲಿತ ಸುತ್ತುಡು ಒಪ್ಪಿಸಾವಡು ಇಜ್ಜಿಂಡ ಪುಂಡಿಪನವು ಬಾಲದ ಲೆಕ್ಕೊಡು ಕೊಡಿಮರತ ಮುದೇಳ್ದು ಪಾಡುಡು ಬಾಲೆಗೆ 7-16 ವರ್ಷದಲ್ಲಿ ಕಂಚಿಲ್ದ ಪರಕ್ಕೆ ಸಂದಾವನಂಚಿನ ಕ್ರಮ ಅಂಚನೆ ನಿಖಿಲೆಗಿಲೆ ಈ ಬಗ್ಗೆ ಗೊತ್ತಿಪ್ಪು ಒಂಜಾತ ವಿಷಯಲ್ಲಿ ತೆರೆದುಪ್ಪು ಗೊತ್ತಿತ್ತಂಡ ಲೆಪ್ಪು ಕೊಡ್ದು ಪಾತಿರ್ಲೆ ಅಂಚನೆ ನಿಂತೆ ಈ ತುಳುಚಾವಡಿ ಕಾರ್ಯಕ್ರಮಡು ಕಂಚಿಲ್ದ ಪರಕೆದ ಬಗ್ಗೆ ಪಾತ್ರನಿಲ್ಲೆ ಕೇನೊಂದು ಉಪ್ಪುಲೆ ರೇಡಿಯೋ ಸಾರಂಗ್ ನನಲಾತ ವಿಚಾರಲು ಖಂಡಿತ ಇನ್ನಿತ ಕಾರ್ಯಕ್ರಮ ಉಂಡು ಆಂಡ್ ಅವಕ್ಕೆ ದುಂಬು ನಿಖಿಲ್ನ ಒಂಜಾತ ವಿಚಾರನ್ನು ತೆರಿಪಾಡು ನಿಂತ ಲೆಪ್ಪು ಕೊರಲಿ ಕೇನೊಂದು ಉಪ್ಪುಲೆ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ರಂಗ್ ರಂಗದ ಬದುಕು.

0: ನಿಖಿಲ್ಗೆ ಏನೊಂದು ಪುನಿ ರೇಡಿಯೋ ಸಾರಂಗ್ 107.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಏನೊಂದುಲ್ಲಾರೆ ತುಳುಚಾವಡ್ಡು ಪಾತ್ರ ಒಂದು ಪ್ರಂಚಿನ ವಿಷಯದಾದ ಪಂಡ ಕಂಚಿಲ್ದ ಪರಕೆಡ ಬಗ್ಗೆ ಪಾತ್ರ ಅನ್ನೋಲ್ಲೇ ಕಂಚಿಲ್ದ ಪರಕೆ ಬಣ್ಣದಾದ ಏಪ ನೆನಪಿಸಾವಿರ ಏರೆಗೋಸ್ಕರ ನೆನಪನ್ಪೇರು ಅದು ನಂದು ಓಲೋಲ್ ನಡಪುಂಡು ಈ ಪೂರ ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತ್ರ ಅನ್ನೋಲ್ಲೇ ನಿಖಿಲ ಇಲ್ಲ ಈ ಬಗ್ಗೆ ಪನಿಯರ್ ಎತ್ತಂಡ ಅದನ್ನ ನಿಖಿಲ್ನ ಊರುಡಿಂಚ ಕಂಚಿಲ್ದ ಪರಕ್ಕೆ ಸಂದಾವನಂಚಿನ ಕ್ರಮ ಇತ್ತಂಡ ಅದನ್ನ ನಿಖಿಲ್ನ ಒಂಜಾತ್ ಅನುಭವಲು ಈ ಬಗ್ಗೆ ದಾಲ ಇತ್ತಂಡ ಲೆಪ್ಪುಕೊಡ್ದು ಪಾತ್ರಲ್ಲಿ ಆಜಿ ಮೋಜಿ ಆಜಿ 4024 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡ್ದು ಪಾತ್ರೋಡ್ ಹಾಕೊಂಡು ಅಂಚನೆ ಅನೆಕಡೆ ಪನೊಂದು ಇತ್ತೆ ಒಂಜಾತ್ ಕಂಚಿಲ್ದ ಕಂಚಿಲ್ ಪಾಡ್ನ ಗುಪ್ಪನಂಚ ನಿಯಮಲುದಾದ ವೃತಟುಕುಲುನ ಕ್ರಮಕುಲು ಎಂಚ ಈ ಬಗೆಟು ಪೂರ ಅಂಚನೆ ಈ ಬಗೆಟು ಒಂಜಿ ಸಿನಿಮಾಲ ಬತ್ತದ ನಮ್ಮ ತುಳುವೇರ್ನ ತುಳುನಾಡ್ ತುಳು ಸಿನಿಮಾ ಬತ್ತದ ನೊಂಜಿ ಕಂಚಿಲ್ದ ಪರಕೆದ ಕ್ರಮನು ಕನ್ನಡ ಸಿನಿಮಾ ವಾಯಿನ ರಘುನಾಥ್ ರೈ ಮೇರೆ ನಿರ್ದೇಶನ ಮಾಲ್ತಿನಂಚಿನ ಕಂಚಿಲ್ದ ಬಾಲಯ ಸಿನಿಮೋಡು ತೋಜಾದು ಕೊಡ್ತಿರು ಈ ಸಿನಿಮೋಡು ಬಾರಿ ಪೊರ್ಲುಡು ಅಂದಿನ ಕಂಚಿಲ್ದ ಪರಕೆ ಇಂಚ ಒಪ್ಪಿಸಾವೆರು ಅತಂಡ ಬಗೆಟು ಪುರ ತೆರಿಪಾದಿರು ನಿಖಿಲ್ ಏರಂಡ ತೂದಿಪ್ಪರು ಕಂಚಿಲ್ದ ಬಾಲಯ ಪನ್ಪನಂಚಿನ ಸಿನಿಮಾ ಅವೇಟು ಬಾರಿ ಪೊರ್ಲುಡು ಮುಡೆದು ಕೊಡ್ತಿರು ಅಂಚನೆ ಪನ್ಪನಿ ಬಂದಿದ್ದಾರೆ ಅಕಡೆ ಒಂದು ಜಾತ ಕ್ರಮಕ್ಕೂ ಪುರ ಪನೊಂದಿತ್ತೆ ಎಂಚಪುರ ಕಂಚಿಲ್ದ ಪರಕ್ಕೆ ಸಂದಾವೇರು ಬಂದು ಅಂಚನೆ ನಿಖಿಲ್ಲ ಇಂಚಿನ ಪೂರ ಒಂದು ಜಾತ ಪಂಡ ಜೋಕ್ಲಿಗೆ ಬೆತ್ತ ಬೆತ್ತ ಸೀಕ್ ಸಂಕಟ ಬಂದಾಗ ಪರಕ್ಕೆ ಪನ್ಪನಂಚಿನ ಕ್ರಮ ಉಂಡು ಅದನ್ನ ಜೋಕ್ಲ ಆಯ್ದಂಚಿನ ಆವಂದಂಚಿನ ಸಂದರ್ಭಡ್ಲ ಪರಕ್ಕೆ ಪನ್ಪೇರು ಇಂಚ ಬೆತ್ತ ಬೇತ ನಮ್ಮ ಪರಕ್ಕೆ ಪಂಡ ತುಲುವೆರೆಗೆ ಬಾರಿ ಕೈತಲ್ಲ ಪಂಡ ದೇವೆರೆಗೆ ಪರಕ್ಕೆ ಪನ್ಪನ ಮೂಲಕ ಒಂಜಿ ದಾದ ಪನ್ಪೇರು ಅಕಲ್ಲ ಒಂಜಿ ದಾದಣ್ಣ ಬೇಡಿಕೆ ನಿತ್ತಂಡ ಪರಕ್ಕೆದ ಮೂಲಕ ಸಂದಾವನ ಪಂಡ ಒವ್ಯ ಸಂದರ್ಭ ಬಂದಾಗ ಪರಕ್ಕೆ ಒಂಜಿ ನೆನಪಾಪು ನಮ್ಮ ತುಲುವೆರೆಗೆ ಬೆತ್ತ ಬೇತ ರೂಪಡುಂಡು ಪರಕ್ಕೆ ಪನ್ಪನ ಯಾಕಡೆ ಪನೊಂದಿತ್ತೆ ಕಾರ್ಯಕ್ರಮದ ಸುರುಕೆ ಬೆತ್ತ ಬೆತ್ತ ರೀತಿಯಿಟ್ಟು ಪರಕ್ಕೆನ ಒಪ್ಪಿಸಾವನಂಚಿನ ಕ್ರಮ ಪನವದ ರೂಪಡಾದಿಪ್ಪು ಅತಂಡ ಬಂಗಾರದ ರೂಪಡಾದಿಪ್ಪು ಅತನ ವಸ್ತುಲಿನ ರೂಪಡಾದಿಪ್ಪು ಇಂಚ ಬೆತ್ತ ಬೇತ ಪರಕ್ಕೆನ ಪುರ ನಮ್ಮ ಪನ್ಪ ಅಂಚ ಅದುಪ್ಪನಾಗ ಈ ಪರಕೆ ಅವೆಟ್ಲ ಕಂಚಿಲ್ದ ಪರಕೆದ ಬಗ್ಗೆ ಇನ್ನೀ ಪಾತ್ರ ಅಂದಿಲ್ಲ ಏನು ಎಕಡೆ ಪನೊಂದಿತ್ತು ಒಂಜಾತ್ ಕ್ರಮಕುಲು ಎಂಚ ಪಂದ ಏನು ಕೂಡ ಅವರ ಪನ್ಪುನಿ ಬಂದಿತ್ತಂಡ ಈ ಪರಕೆನ ಒಪ್ಪಿಸಾವನಂಚಿನ ಕ್ರಮ ಎಂಚ ಪಂಡ ಆನು ಪೋದು ಆಂಜೋ ವಾಪ್ನ ದುಂಬು ಪೊಣ್ಣು ಪೋದು ಪೊಂಜೋ ವಾಪ್ನ ದುಂಬು ಪಂಡ ಜೋಕ್ಲಿಗೆ 16 ವರ್ಷ ಆಪ್ನ ದುಂಬು ಕಂಚಿಲ್ದ ಪರಕೆ ಒಪ್ಪಿಸಾವಡ್ ಪನ್ಪನಂಚಿನ ಕ್ರಮ ಉಂಡು ಆಂಡ ಇನಿತ ದಿನಕ್ಕುಲೇಡು ಒಂದು ಜಾತಿ ಸಂಪ್ರದಾಯನ ಮೀಡ್ದು ಪ್ರಾಯ ಕರಿಬೊಕ್ಕಲ ಪರಕೆನ ಸಂದಾವೊಂದುಲ್ಲೇರು ಪಂಡ 25 ವರ್ಷ ಕರಿಬೊಕ್ಕಲ ಇತ್ತೆ ಕಂಚಿಲ್ದ ಪರಕೆ ಒಪ್ಪಿಸಾವನೆ ನಮ್ಮ ತೂವೋಲಿ ಅವೆತ ಒಟ್ಟುಕು ತೆನ್ಕಾಯಿ ಭಾಗದ ತುಳುನಾಡು ಈ ಆರಾಧನೆ ಒಂತೆ ಕಮ್ಮಿ ದಯಪಂಡ ಮೂಲು ಆಲಡಲು ತುಯ್ಯರ ತಿಕ್ಕುಜ ಕಂಚಿಲ್ದ ಪರಕೆ ಪನ್ಪಿನ ಕಂಚಿಲ್ ಪನ್ಪಿನ ಪರಕೆ ಕೊರ್ಪಿನ ಜೋಕ್ಲಿಗೆ ಪರಕೆ ಒಪ್ಪ್ಯಾವನ ದಿನ ತಾನಿ ದಿನಾಲ ತಿನ್ಪಿನ ತನಸಲೆಡು ಎಲ್ಲ ವ್ಯತ್ಯಾಸಲು ಇಪ್ಪುಂಡು ಇಂಚ ಪರಕೆ ಸಂದಾವನ ಜೋಕ್ಲಿಗೆ ಆನಿದ ದಿನ ರಾತ್ರಿ ಆನು ಬಾಲೆ ಆದಿತ್ಯನ ಮದಿಮಾಲಿನ ರೂಪಡು ಅಂಚನೆ ಪೊಣ್ಣ ಆದಿತ್ಯನ ಮದಿಮಾಲಿನ ಒರಟು ಸಿಂಗಾರ ಮಲ್ಪಿರು ಇಂಚ ಸಿಂಗಡ್ತಿನ ಜೋಕ್ಲಿನ ಕೈಟು ಬಚ್ಚಿರೆ ಬಜ್ಜಯಿ ಅಂಚನೆ ಪುಡತಿ ಪಾಲೆ ಪಿಂಗಾರ ಪಾಲದ ಪಿಂಗಾರದ ಪುರ್ಪನು ಕೊರ್ಪಿರು ಮುಲ್ಪ ಪಿಂಗಾರ ಪಂಡ ಫಲವಂತಿಕೆದ ಒಂಜಿ ಸಂಕೇತ ಅಂಚಾದ ವೆನ ಆಕಲನ ಕೈಟು ಕೊರ್ಪು ನಂಚನವು ಬೊಕ್ಕ ದೇವೆರು ಅತನ ಬೆರ್ಮೆರು ಅತನ ಉಲ್ಲಾಯೆ ಆ ಜಾಗದ ಅಧಿಕಾರದ ಸತ್ಯದ ಬಲಿ ಪಿದರ್ನ ಪೊರ್ತುಗು ದಲ್ಯ ಪಂಡ ಬೊಲ್ದು ಕುಂಟು ಪಾಡದು ಎದುರುಡು ಒಂಜಿ ಕೊಡಿ ಬಾರದ ಇರೆಟ್ಟು ಒಂಜಿ ಕೊಡಿ ಬಾರದ ಇರೆಟ್ಟು ಒಂಜಿ ಸೇರ ಅರಿ ಒಂಜಿ ತಾರ ಇದ್ದಿದ ಎದುರುಡು ಒಂಜಿ ಸಾನಾದಿಗೆನ ಅರ್ಲಾವಿರು ಈ ಕಂಚಿಲ್ ಪರಕೆ ಪಂತಿನ ಬಾಲೆಗೆ ಪರಕೆ ಸಂದಾವು ನೆಡ್ದು ದುಂಬು ನಾಯಿ ತುಚ್ಚಿದಿತ್ತಂಡ ಆತನ ಉಚ್ಚು ತುಚ್ಚಿದಿತ್ತಂಡ ಆ ಬಾಲೆಗೆ ಕಟ್ಟದ ಪ್ರಕಾರ ಕಂಚಿಲ್ದ ಕಲಕು ಜಪ್ಪೆರೆ ಇಜ್ಜಿ ಅವೆತ ಬದಲು ಪುಂಡಿಪನವು ಪಾಡುನಂಚಿನ ಕ್ರಮ ಉಂಡು ಆನಿದ ಕಡೇತ ಬಲಿಕ್ ಕಂಚಿಲ್ ಕುಲ್ದಿನ ಜೋಕ್ಲಿನ ಲಕ್ಕಾವನಂಚಿನ ಕ್ರಮ ನಡಪುಂಡು ಈ ಲಕ್ಕಿನ ಬಾಲಿನ ಬಾಲದ ತಮ್ಮಲೆ ಅತಂಡ ಅಮ್ಮೆರು ಪುಗೇಲ್ಡು ಕುಲ್ಲಾದ ಅಪ್ಪೆ ಸಾನಾದಿಗಿನ ಪತ್ತೊಂದು ಸಾನಾದಿಗೆ ಬೊಕ್ಕ ಅರಿತಾರ ಇಪ್ಪತ್ತೊಂದು ಬಲಿಕ್ ಎದುರು ಮೋನೆ ಪಾಡದು ಪಿರಪಜ್ಜದಿ ಒಂದು ಪಿರ ಬಲಿ ಬರ್ಪೆರು ಕಡೆಕ್ ಕೊಡಿಮರದ ಅಡಿಟ್ ಕಂಚಿಲ್ದ ಬಾಲದ ಕೈಟ್ ಪುಂಡಿಪನೋ ಪಾಡ್ ನಡೆಗ್ ಪರಕ್ಕೆ ಸಂದುಂಡು ಅಂಚಾದುಪ್ಪನಾಗ ಇಂದು ಯಾಕಡೆ ಪನೊಂದಿತ್ತೆ ಅಪ್ಪೆ ಸಾನಾದಿಗೆ ಬೊಕ್ಕ ಅರಿತಾರ ಇಪ್ಪತ್ತೊಂದು ಬಲಿಕ್ ಎದುರು ಮೋನೆ ಪಾಡ್ದು ಪಿರಪಜ್ಜದಿ ಒಂದು ಪಿರ ಬಲಿ ಬರ್ಪೆರು ಅಂದ್ ದಾಯ ಪಂಡ ದುಂಬು ಸಾನಾದಿಗೆದ ಬದಲು ಪಿರಾಕಡ್ ತೂಂಕನ ದೀಪ ಪತ್ತೊಂದುಲ ಪೋಪನ ಕ್ರಮ ಇತ್ತಂಡಿಗೆ ಅಂಚಾದುಪ್ಪನಾಗ ಇಂದು ಪರಕ್ಕೆ ಕಂಚಿಲ್ ಪರಕ್ಕೆ ಪಾಡ್ನಂಚಿನ ಕ್ರಮಕ್ಕುಲು ಇನ್ನಿತ್ತ ಈ ಕಾರ್ಯಕ್ರಮದ ಒಂಜಾತ ವಿಷಯ ನಿಖಿಲ ತೆರೆದಿಪ್ಪುಂದು ಅನ್ ಎನ್ನುವೆ ಅಂಚನೆ ಹೆಚ್ಚಿನ ಕ್ಲೇಂದದ ಬಗ್ಗೆ ಮಾಹಿತಿ ಉಪ್ಪ ಇಜ್ಜ ಗೊತ್ತುಜಿ ಅಂಡ ಇನ್ನಿತ್ತ ಈ ಕಾರ್ಯಕ್ರಮದ ತೆರಿಪಾವನಂಚಿನ ಪ್ರಯತ್ನ ಮಲ್ತದೆ ಲೆಪ್ಪು ಕೊರಿಯರು ಒಂಜಾತ ವಿಷಯ ತೆರಿಪಾಯರು ಅಂಡ ನನ್ನ ಎರೆಗಾಣಲ್ಲ ಪನಿಯರಿತ್ತನ ಈ ಬಗ್ಗೆ ಲೆಪ್ಪು ಕೊಡ್ದು ಪಾತ್ರರಲ್ಲಿ ಒಂಜಾತ ಮಾಹಿತಿ ನಿಖಿಲ ಹೆಚ್ಚಿನ ಮಾಹಿತಿ ಇತ್ತಂಡ ಲೆಪ್ಪು ಕೊರಡಾಯಿನಂಚಿನ ಸಂಖ್ಯೆ ಆಜಿ ಮೋಜಿ ಆಜಿ 4024 ಈ ಒಂದು ಸಂಖ್ಯೆಗೆ ಪಾತ್ರೆ ಉಪ್ಪನಾಗ ಒಂಜು ಬಿನ್ನೆರಲ್ಲಿ ರೇರ್ಪಂತೂಕ. ಹಲೋ ನಮಸ್ತೆ.
1: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ಪ್ರೇಮ್ ಪ್ರದೀಪ್ ದಾಸ್ ಪಾತೇರ್ನ ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿ ಮಂಜುನಾಥ ಸ್ವಾಮಿ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರದ್ದು ಪಾತೇರ್ನ. ಜಗನ್ನಾಥ ರಥಯಾತ್ರೆ ಮಹಾ ಮಹೋತ್ಸವದ ಶುಭಾಶಯ ಮಾತೇರ್ ನನ್ನ ಬರ್ತಿವಾರ ಮುಂಗಡ ಒಂದ್ ಶುಭಾಶಯ ಪನೊಂದುಲ್ಲೆ ಪೂರಿ ಜಗನ್ನಾಥ ರಥ. ಒಂದು ಈರೆ ಇತ್ತೆ ನೆತ್ತ ಪಂಡರತೆ ಮಾತಾಜಿ ನೆತ್ತ ಹೋಯ್ತ ಕಂಚಿಲ್ತ ಪರಕ್ಕೆ ಅಂದ್ರೆ ಯಾನ ಪಂಡ ಕ್ರಮ ಪಂಡರೆ ಬಾರಿ ಪೊರ್ಲಡೆ ಯಾನ ಒಂಜಿ ನನಂಜಿ ನಮ್ನೆ ಪರಕ್ಕೆ ಕೇಂದ್ರೆ ಅವು ಪಂಡ ಪುದರ ದೀಪುನ ಒಂಜಿ ಉಂದು ಬಾಲೆಗೆ ಬಾಲೆ ಇಂಚ ಪುಟ್ಟುಂಡ ಬಾಲೆ ಅಂಡ ಆಯ್ಕೆ ಇಂಚಿತ್ನ ಪುದರ್ ದಿ ಓಡು ಪನ್ಪುನ ಒಂಜಿ ಪರಕ್ಕೆ ಕೇಂದ್ರೆ ಐತ ಬಗ್ಗೆ ಒಂಜಿ ಕೇಂದ್ರ ಪನೋಲಿಯ ಪೌಬಂಡ ಒಂದು ಬಾಲೆ ಆಂಡ ಅಕ್ಲೆಗೆ ಇಂಚಿತ್ನ ಪುದರ್ ದೀವೋಡು ಒಂದು ದೇವರಡು ನಟ್ಟೊಂದು ಐದು ಬೊಕ್ಕ ಅವೇ ಅವೇ ನಮ್ ನಡಿ ಇತ ಉದಾಹರಣೆಗೆ ಪನ್ಪೋಂಡು ಪನೋಲಿ ಅವು ಪಂಡ ಇತ ಒಂದು ಘಟನೆ ನೆನಪಾವಂಡ ಅಂಚೆ ಇಂಕ್ ಬೊಕ್ಕ ತೆರಿತ್ನ ಏನ್ ಪನ್ಪುನ ಅಂಚ ಒಂದು ಪಂಡ ಈತೆ ಬೃಂದಾವನ ಒಂದು ಆಯ್ನ ಪಂಡ ಮೂಲ ಬೃಂದಾವನದ ಹೃದಯ ಭಾಗಡ ರಾಧಾ ದಾಮೋದರ ಮಂದಿರ ಉಂಟು. ಅಲ್ಲಿ ಪಂಡ ಆದಿ ಗೋಸ್ವಾಮಿ ಬ್ರಹ್ಮ ಮಧ್ವ ಶ್ರೀ ಕೃಷ್ಣ ಚೈತನ್ಯ ರೂಪಾನು ಗೌಡಿಯ ಪರಂಪರೆ ಮೂಲ ಸ್ಥಾನವು ಪಂಡ ರೂಪ ಗೋಸ್ವಾಮಿಯರ ಸಮಾಧಿ ಭಜನೆ ಕೊಟ್ಟಿರ ಅಲ್ಲಿ ಇಂಚ ಪಂಡ ಅಲ್ತ ಗೋಸ್ವಾಮಿಯರಿಗೆ ಜೋಕುಲ್ ಮತ್ತೆ ಸಮಯ ಪಾಕ ಸಮಯ ಆವನ್ನ ಪಗ ಅಕಲ್ ಇಸ್ಕೋ ಅಂತ ಸ್ಥಾಪನಾಚಾರ್ಯ ಭಕ್ತಿವೇದಂತ ಸ್ವಾಮಿ ಪ್ರಭುಪಾದಿರ ಪ್ರಾರ್ಥನೆ ಮಲ್ತಾರೆ ಇಂಚ ಇಂಚ ಇಂಕ ಪಂಡ ಇಂಚ ಸಂತಾನ ಪ್ರಾಪ್ತಿಗೆ ಐಕೆ ಆರ್ ಪಂಡರ್ ಆರ್ ಪಂಡ ಅಲ್ಪ ನೂದು ಕೋಟಿ ನಾಮ ಮಲ್ತದೆ ಸಾಕ್ಷಾತ್ಕಾರ ಮಲ್ತದೆ ಬೊಕ್ಕಾರ ಬೇತೆ ಇಡೀ ವಿಶ್ವದಾದ್ಯಂತ ಪ್ರಚಾರ ಪೋಯಿನ ಆರ್ ಪಂಡರ್ ಈ ನಿಕ್ಲೆ ನಮ್ಮ ಇಸ್ಕೋ ಅಂತ ಮೂಲ ದೇವರು ಕೃಷ್ಣ ಬಲರಾಮ ದೇವರನ್ನ ಪುದರ ದೀಲೆ ಪಂಡರ್ ಐದು ಬೊಕ್ಕ ಅಕ್ಲೆಗೆ ಅಕ್ಲೆ ಆ ವ್ರತ ಮತ ಪತ್ತದೆ ನಿಯಮ ನಾಮ ಸಾಧನೆ ಮತ ಆರ್ ಪಂಡ್ಲೆಕ್ಕ ಮಲ್ತದೆ ಅಕ್ಲೆಗೆ ಬೊಕ್ಕ ಜೋಕುಲು ಆಯ್ನ ಪಗ ಅಕ್ಲು ಬೊಕ್ಕ ಅವೇ ಅವೇ ನಮ್ನ ಪುದರ್ ದೀಯರಿಂದ ಅವು ಒಂಜಿ ಕೇಂದ್ರನೆ ಒಂದು ಪುದರ್ ದೀಪುನ ಒಂಜಿ ಐಕ್ ಕಂಚಿಲ ಪನ್ಪುಜಿಯರನ್ನು ತೋಜುಂಡು ಪುದರ್ ದೀಪುನ ಒಂದು ಪುದರ್ ಆ ದೇವರನ ಪುದರ್ ದೀಪುನ ಅಂದು ಪರಕ್ಕೆ ಒಂಜಿ ಒಂದು ಹಾರೈಕೆ ಬೊಕ್ಕೊಂಜಿ ಮಾತೇರ್ ಗೊತ್ತಿದ್ದ ಒಂದು ನಮ್ಮ ಕನಕದಾಸ ಅಂಚನೆ ಬಂತಾರೆ ಅಪ್ಪಮ್ಮೆ ಅವೇ ಜೋಕುಲಾವನ್ನ ಪಗ ಬಾಲಾಜಿ ದೇವರಿಗೆ ತಿರುಪತಿತ ಬಚ್ಚಮ್ಮ ಬೊಕ್ಕ ಅಪ್ಪನ ಪುದರ್ ಅಮ್ಮನ ಪುದರ್ ನಾಯಕ ಅಂತಾರೆ ಬೊಕ್ಕ ಅವೇ ಪುದರ್ ದೀಯರು ಎಂದು ಬಾಲೆಗೆ ಎಂದು ಪನ್ಪುನ ಕೇಂದ್ರ ಬೊಕ್ಕೊಂಜಿ ಘಟನೆ ಅವು ಬಂಡ ಹುಷಾರಿಗ್ ಜನ ಪಗ ಬಾಲೆಗೆ ಅಕ್ಲೆ ಒಂದು ನಮ್ಮ ಗೋವಿಂದ ಗೌಡಿ ಮಠ ಬೆಂಗಳೂರು ಐನೋ ಬರೀ ಬಂಡ ದೇವರನ ಬಾಲೆಗೆ ಮಸ್ತ್ ಹುಷಾರಿದ್ದಲ್ಲ ಪಗ ಅಕಲು ಬಂಡೇರ್ ಅವೇ ದೇವರ ಪುದರ್ ದೀವೋಡು ಒಂದು ಐದು ಬೊಕ್ಕ ಪುದರ್ ದೀವೋಡು ಒಂದು ಕನಕ್ ಕನಕ್ ಬರ್ತದ ಅದನ್ನ ಅಕ್ಲೆಗೆ ಒಂದು ಸ್ಫೂರ್ತಿ ಅಂಡ್ ಐದು ಬೊಕ್ಕ ಪುದರ್ ದಿ ಬೊಕ್ಕ ಬಾಲೆಗೆ ಹುಷಾರ್ ಹಾಪಣು ಬಾಲಾಜಿ ದೇವರನ್ನ ಅಂಚ ಅಖಿಲ್ ಅಂಚ ಅವಂಜಿಕೆಯಿಂದ ಅಂಚ ತುಳುನಾಡು ಅವಕ್ಕೆ ಬಾರಿ ಮಾನ್ಯತೆ ಉಂಟು ಅಂಚತೆ ಜೋಕುಲೆಗೆ ಆರಿಂಬೇರ್ ಪನ್ಪುನ ಒಳ್ಳೆ ಇದ್ದಿ ಇದು ಪೊರ್ಲು ತವಂಜಿ ಸಂಸ್ಕೃತಿ ದಾನೆ ಬಾಲೆ ಅಂಡ್ ಎಂಚೆಲ್ಲರಿ ಇರು ಎಂದು ಕೆನ್ನ ಅವು ಬಂಡ ದೇವರ ಒಂದು ಪ್ರತಿರೂಪ ಡೇ ತೂಕೇರು ಜೋಕುಲೇನೆ ಅದೆ ಅವನಿಗೆ ಬಾರಿ ಪೊರ್ಲುದ ಸಂಸ್ಕೃತಿ ಬಾರಿ ವಿಶೇಷವನ್ನು ಓಕೆ ಎಂಕ್ ತೆರಿತ್ನ ತಪ್ಪನ ಸಮಯ ಅಲ್ಪ ಹರೇ ಕೃಷ್ಣ ಹರೇ ಕೃಷ್ಣ ರಾಧೆ ರಾಧೆ ಹರೇ ಕೃಷ್ಣ ರಾಧೆ ರಾಧೆ.
0: ಓಕೆ, ಇಂದು ಪ್ರೇಮ್ ಪ್ರದೀಪ್ ದಾಸ್ ಸರ್ ಒಂಜಾತ ವಿಷಯ ತೆರಿಪಾಯರು ವಾ ರೀತಿ ಪುರ ಪರಕೆಲು ಉಂಡು ಒಂದು ಕಂಚಿಲ್ಲ ಪರಕೆ ಅತ್ತಂದೆ ಪುದರ್ ದೀಪನಂಚಿನ ಒಂಜಾತ ಪರಕೆ ಪಂಡ ಜೋಕ್ಲಾವಂದ ನಂಚಿನ ಸಂದರ್ಭಡ್ ಅತನ ಬೇತೆ ಬೇತೆ ರೀತಿದ ಒಂಜಿ ಕಷ್ಟದ ಸಂದರ್ಭಡ್ ಪುದರ್ಲ ದೀಪನಂಚಿನ ಒಂಜಾತ ಪರಕೆಲ್ಲ ಉಂಡು ಒಂದು ಕೆಲವೊಂದು ಕೆಲವೊಂದು ತಿಕ್ಕಡಿಂಚಿನ ಪರಕೆಲ್ಲ ಉಂಡು ಸಾಮಾನ್ಯವಾದ ಮುಖ್ಯ ತೂಪಿನಿ ಬಂದಿತ್ತು ನಮ್ಮ ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟದ ಕೆಲವರು ಪರಕೆ ಪನ್ಪೇರು ಜೋಕ್ಲಾಂಡ ಆಟಗೊಬ್ಬವ ಅಂಚಿನ ಪರ ಪರಕೆ ಪನ್ನಾಗ ಶ್ರೀಕೃಷ್ಣ ಲೀಲೆ ಅಂಚಿನ ಪರ ಆಟೋನು ಪುರ ಗೊಬ್ಬಾಯಿನಂಚಿನ ಉದಾಹರಣೆಲು ಯಾನ್ಲ ಕಣ್ಣ ತುಂಬ ತೂತೆ ಅಂಚಿನ ಪುರ ಐದು ಬೊಕ್ಕ ಬಾಲೆಗೆ ಕೃಷ್ಣೇನ ಅಂಚಪುರ ಪುದರ್ ದೀಪಿರು ಅತನ ದೇವಿಗೆ ಸಂಬಂಧಪಟ್ಟದೆಲ್ಲ ಪರಕೆ ಪನ್ಪೇರು ನಮ್ಮ ದೇವಿನ ಒಂಜಾತ ಆಟೋಲಿನ ಪುರ ಗೊಬ್ಬಾಯಿರು ಐದು ಬೊಕ್ಕ ದೇವಿನೇ ಪುದರ್ ಜೋಕ್ಲಿ ದೀಪನಂಚಿನ ಪುರ ಕ್ರಮ ಉಂಡು ಇಂದು ಪುದರ್ ದೀಪನಂಚಿನ ಒಂಜು ಪರಕೆ ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಕಂಚಿಲ್ದ ಪರಕೆದ ಬಗ್ಗೆ ಪಾತಿರೊಂದಿತ್ತೆ ಒಂಜಾತ ಮಾಹಿತಿನ ನಿಕ್ಲೆಗಳ ತೀಕುದು ಪೋದ್ ಪಂದಿ ಎನ್ನೊಂದು ಇನ್ನಿತ ಈ ಕಾರ್ಯಕ್ರಮದ ಪಿದಡ್ ನಂಚಿನ ಪೊರ್ತು ಏರ್ಪುರ ಈ ಕಾರ್ಯಕ್ರಮಕ್ಕೆ ஏண்டரா ஏற்புரை காரியக்கிரம லெப்பு கொடுத்து பாத்திரியரா நிகளை மாத்திரைகளை சொல்மெல்லு சந்தா வந்து நனஞ்சு விஷயத்தொட்டுக்கு தும்புத துளிச்சாவட்டு கண்டித்த உப்பு அண்ட் அவைக்கு தும்பு கேனந்துப்புல ரேடியோ சாரங் 107.8 FM ரங்கு ரங்கு த பதுக்கு

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೊದಲನೇ ಕಂತು.
1: ಶ್ರೀ ದುರ್ಗಾ ಬಲಗೊಂಡು ಭಕ್ತಿ

ದೇವ ಸನಾತನ ಒಂದು ತೆರೆದಿನಗಲು ಪಲ್ಪಿನ ಜನ ಪಾತ್ರ ನಮ್ಮ ಶರೀರ ಪಲ್ಪನವು ದೇವಲ್ಯ ಅವಳಿಗೆ ಅಂಚಾಣ ಮಾತ್ರ ಆಯ್ತ ಉಲಯಿತಿನ ಜೀವಾತ್ಮೆ ಪರಮಾತ್ಮೆ ಆಪಿ ಪಂಪಿನಂಚಿನ ಪಾತೆರ ಏತು ಸತ್ಯ ಸುಳೆ ನಮ್ಮ ತಿನ್ಪುನ ತಿನಸಿಡು ಭಕ್ತಿನ ನಮ್ಮ ಜೋಡಿ ಆಂಡ ಅವು ಪ್ರಸಾದ ಆಪುಡಿಗೆ ಪರ್ಪಿನಂಚಿನ ನೀರಿಗೆ ಭಕ್ತಿನ ಬೆರೆಸಾಂಡ ಅವು ತೀರ್ಥ ಆಪುಡಿಗೆ ಅಂಚನೆ ಈ ಶರೀರಡು ನಮ್ಮ ಭಕ್ತಿನ ಸೇರ ಉಂಡ ಅವು ದೇವಾಲಯ ಆಪುಡು ಉಲಯಿತ್ತಿನ ಪರಮಾತ್ಮ ಜಾಗೃತ ಅದು ಯಾಪಲ ನಮನ ಆಶೀರ್ವಾದ ಮತ್ತೊಂದು ಪಂಪಿನ ಬರ್ತ ಐಕೇ ಪಂಡಿನ ತೆರಿದಿನ ಜಂತೂನಾಂ ನರಜನ್ಮ ದುರ್ಲಭಂ ಮಾತಾ ಜೀವಾದಿ ಈ ಮನುಷ್ಯ ಜನ್ಮ ಬಾರಿ ಮುಖ್ಯವಾಯಿನವ ದಯಪಂಡ ಪಾತ್ರದ ಶಕ್ತಿ ಜ್ಞಾನದ ಶಕ್ತಿ ಧರ್ಮ ಕಾರ್ಯಗಳು ಮಾಡ್ಕೊಂಡಿನ ಆ ಒಂದು ಅವಕಾಶ ಒಂದು ಪಾತ ಶರೀರ ಮಾಧ್ಯಮ ಸರ್ವಧರ್ಮ ಸಾಧನ ನಂಕುಪ್ಪುನಂಚಿನ ವಿಶೇಷವಾಯಿನಂಚಿನ ಯೋಗ್ಯತೆ ಅಂಡ ಹುಟ್ಟಿನಂಚಿನ ನರಮಾನ್ಯ ಜನ್ಮನು ಸಾರ್ಥಕ ಮಾಡ್ಕೊಂಡ ಅಂಡ ಆಯಾಯ ವಾವ ಕ್ಷೇತ್ರ ಬೆನ್ನಿ ಬೆನೊಂದುಳ್ಳೆನ ಅಲ್ಪ ಪ್ರಾಮಾಣಿಕವಾದಿಪ್ಪುದ ಅರ್ಥ ಎನ್ನ ಬಗ್ಗೆ ಆಲೋಚನೆ ಮಾಡ್ಕೊಂಡಾಗ ಭಾರಿ ಸಂತೋಷ ವಿಶಾಲವಾಯಿನಂಚಿನ ಮಾಳವ ದ್ವೇಷ ಈ ಮಾಳವ ದೇಶ

0: ಎನ್ನ ಓಲಗ ಶಾರದ ಕುಳ್ಳಿನಂಚಿನ ಎನ್ಮ ಜನ ಪಂಡಿತರ ನಕಲೇಗಳು ಸ್ವಾಮಿ ತೋಲೋಯಿತ್ತದಂಗ್ಲೇ ಸ್ವಲ್ಪ ಮೇಸಂದ ಒಂದುಲ್ಲೆ ಜಾತಿಡು ನೂಲು ಪಾಟ ಬಿರಣೆರು ನಿಕ್ಕಳು ಏಕಲಂಚಿನ ಕ್ಷತ್ರಿಯರು ಬಿರಣೆರು ದೇವರಿಗೆ ಸಮ ಅಂದು ದೀಪ ಇಂಗ್ಳು ಅಂಜಿ ಪಾತ್ರ ಉಂಡತ್ತಿ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೇವತಾ ತನ್ ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ
1: ಅಂದ ಆತ ಶ್ರದ್ಧೆ ಇತ್ತು ಮಾತ್ರ
0: ಎಂಕ್ಳು ಗುರುಕುಲು ಪಾಠ ಅದ್ರಿಂಚ ಬ್ರಾಹ್ಮಣರೇ ಭೂಲೋಕದ ದೇವರು ಅಂದ್ರೆ ಲೆಕ್ಕ ಕಣ್ಣಿಗೆ ತೋಜಿರ ದೇವರು ಏರುಕೊಂಡು ಒಂಜಿ ನಾಗೆಗೆ ಕೊಂಚ ಬ್ರಾಹ್ಮಣರಿಗೆ ಅಂಚೆತ್ತಿನ ಉನ್ನತ ವರ್ಣೋಡು ಪುಟ್ಟಿನ ಜನ ನಿಖಿಲೆಗೆ ಶ್ರದ್ಧಾವಂತೆ ಆಯ್ನಚಿನ ಯಾನ ಯಾಪಲೋ ಗೌರವ ಸಂದಾಯ ಮಲ್ಪುವೆ
1: ಸರಿ
0: ಯಾಪಲ ವಿಶೇಷವಾದ ಚರ್ಚೆ ನಿಖಲು ಮಲ್ಪು ನಕಲು ನಿಖಲು ನಿಖಲಾತಿಗೆ ಬಿಡುದು ಯಾನ ಕೊಂಡೆ ಕಬಿ ಮಾಡೋದು ಏನು ನೀ
1: ಚರ್ಚೆ ಇದ್ದಂದ್ರೆ ಎಂಗಳನ್ನ ಜೀವನದೇ ಇತ್ತು
0: ಅಂದಪ್ಪ ಅದು ಚರ್ಚೆ ಎಡ್ಡೆ ಚರ್ಚೆ ಅನ್ನಕ್ಕೆ ಏನಿರಲ್ಲ ಖುಷಿ ಆಗ್ಬೋದು
1: ಸುಳಿತು ಸುಳಿತದೆ ನೀ ಬರ್ಪ ಲೆಕ್ಕ ವಿಷಯಗಳು ಅಂಚನೆ ಬರೋಳು ಚರ್ಚೆ ಮಲ್ತದೆ
0: ಅಲ್ಲ ಅಂದ್ರೆ ನಮ್ಮ ಈ ನಿಖಲ್ ವರ್ಮ ಜನ ಉಂಡತ್ತೆ ಪಾತ್ರೆ ಎಲ್ಲ ಶುರು ಮಲ್ತಂಡ ದಾಸಿಬಿ ಬುಂಡಲ ಶಬ್ದ ಅಂಚಿತ್ತಿನ ಸಭೆ ಅಜಪ್ಪ ಅದಕ್ಕೆ ಏನು ಉಪ್ಪನಂಚಿನ ರೀತಿ
1: ಪೂರ ಕಾಶಿ ಇಡಬಹುದು ನಕ್ಕಳ
0: ಅತ್ತ ಸ್ವಾಮಿ ಅಂಡ್ ಇನಿ ವಿಶೇಷವಾಗಿನ ಒಂದು ಸಂಗತಿ ನನಗೆ ಗಿಡಕ್ಕೆ ಕೇನು ಉಂಡು
1: ದಾದವ
0: ಈ ನರಮಾನ್ಯ ಒಂದು ಗ್ರಹಚಾರದ ಉಂಡಿಗೆ ಅತ್ತ
1: ಅಂದ್ರೆ
0: ಪ್ರತಿ ಒರಿಲ ಪುಟ್ಟಿನಂಚಿನ ನರಮಾನಿ ಈ ಗ್ರಹಗತಿದ ಅನುಸಾರವಾದ ಬೇತೆ ಬೇತೆ ಫಲನು ಅನುಭವ ಮಲ್ಪಿ ಅಂತೀನಿ ಅನ್ಕೇಂದೆ
1: ಅಂದ್ರೆ
0: ನಮ್ಮ ಹಿರಿಯಕ್ಕೆಲ್ಲ ಬಂತೀರು ನಂಕಲ ಅನುಭವ ಬರ್ತಂಡು
1: ಸರಿ
0: ಜನ್ಮರಾಶಿಡು ಈ ಗ್ರಹ ಸಂಚಾರ ಆಪಿನಂಚಿನ ಪುರ್ತುಡು ಎರ್ತೆ ತಗ್ಗು ಬಂದ್ರೆ ಆ ಜೀವನೋಡು ಆಪುಂಡು ಒಂದು ಅಪಗಡೆ ಎನ್ನ ಮನಸ್ಸು ಗುಂಜಾಡು ಕೂದರಿಗೆ ಒರುಂಬ ಗ್ರಹಗಳು ಉಂಡತ್ತೆ
1: ನಮ್ಮ ಗ್ರಹ
0: ಸೂರ್ಯೋಡ್ದು ಸುರುವಾಣ ಕೇರಿ ಮುಟ್ಟ ಅತ್ತ
1: ಅಂದ
0: ರಾಹು ಕೇತು ಮುಟ್ಟ ಅತ್ತ ಈ ಒರುಂಬ ಗ್ರಹಗಳ ಫಲ ಅತನ ಪರಿಣಾಮ ಒಂಜೇ ಲೆಕ್ಕ ಉಪ್ಪುಂಡ ಅತ್ತ ಈಗ ದಾನ ಎಲ್ಲ ಎತ್ವಾಸಿ ಉಪ್ಪುಂಡ ಮಾತ್ರ ಆತು ನೆಟ್ಟು ಒಂತೆ ಪ್ರಧಾನ ಬುಕ್ಕ ಒಂತೆ ಮಧ್ಯಮ ಅಂದ್ಬಿಟ್ಟು ಅಲ್ಲ ಉಂಡ ಒರುಂಬ ಗ್ರಹ ಶ್ರೇಷ್ಠವಾಗಿನ ಒಂದು ರಾಜಗ್ರಹ ಅಂದಿತ್ತು ನಾವು ಏರು ರಾಜಗ್ರಹ ಅಂದ ತೋಜಿನ ಮಟ್ಟಕ್ಕೆ ನಮ್ಮ ಸೂರ್ಯ ಅನುಭವ ಆಂಡ ಮಹಿಮೆಡು ಮಹಾತ್ಮೆಡು ಪರಿಣಾಮಡು ಶ್ರೇಷ್ಠ ಪಡೆದು ತೋಜಾಯಿನ ಏರು ಅತ ಏರ್ನ ಪ್ರಭಾವಡು ನರಮಾನೆಗೆ ಕಷ್ಟ ಕೋಟಲ್ಲಿ ಬತ್ತದು ಕಡೆಗಾಗಿ ಸುಖ ತಿಕ್ಕುನಂಚಿನ ಒಂದು ಪರಿಸ್ಥಿತಿ ಉಂಡೋ ಆಗ ಸರ್ವ ಸೌಭಾಗ್ಯನ ಕೊರಪುನಂಚಿನ ಒಂದು ವ್ಯಕ್ತಿತ್ವ ಉಂಡೋ ಅಂಚಿತ್ತಿನ ಗ್ರಹ ಏರು ಪನ್ಪಿನಡು ತೆರೆಯೋಡು ನಿಂಗೆ ಆಸೆ ಮಾತಲ ಒಂದು ಲೆಕ್ಕ ಉಪ್ಪಿರ ಸಾಧ್ಯ ಜತಿ ನಮ್ಮ ಕೈ ತಿತ್ತಿನ ಬೇರೆ ಅಲ್ಲ ಅತ ಉದ್ದೆ ಉದ್ದೆ ಉಪ್ಪಡಿ
1: ಕುಂಜಲಕ್ಕಿತ್ತಿನ ಪ್ರಯೋಜನ
0: ಅರ್ಥ ಅಂಚಾತಿ ಹೆಚ್ಚಿಗೆ ಕಮ್ಮಿ ಖಂಡಿತ ಉಪ್ಪುಡು
1: ಉಂಡೇ ಉಂಡು
0: ಪ್ರಧಾನವಾಯಿನ ಅಂಚನೆ ಏನು ಕಮ್ಮಿ ಇದು ಬಿಡ್ಜಿ ಅಂಡ ಪ್ರಧಾನವಾಯಿನ ಗ್ರಹ ಅವು ಈಗ ಬೋಡು ಅವು ಬೋಡು ನಾಂಡ ಒರಿಯೊರಿಯನ ಒರಿಯೊರಿಯನ ಶ್ರೇಷ್ಠತೆದಾದ ಮಹತ್ವದಾದ ಅವು ದಿಂಜಿದಿ ಸಭೆಗೂ ಗೊತ್ತಾವಡು ಪನುಳಿ
1: ಇಂದು ಪಂಡಿತ ಸಭೆಗೆ ಪುನಃ ಪ್ರಶ್ನೆ
0: ಅಂದ
1: ಎಂಕ್ಲೆ ಎಂಕ್ಲೆ ಉಳಿಯೇ ಚರ್ಚೆ ಮಾಡ್ತದೆ ಏರು ಶ್ರೇಷ್ಠ ಅಂದಿತ್ತೆ ಬಣ್ಣ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: 107.8 FM ರೇಡಿಯೋ ಸಾರಂಗ. 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಮಕ್ಕಳು ಅತಿ ಗಟ್ಟಿ ಸತ್ವದ ತಿರ್ಲಿತಿ ಗಲದಾಯೇರು, ಮೊಕುಲಡು ಅತಿ ಗಟ್ಟಿ ಸತ್ವದ ತಿರ್ಲುತಿ ಗಲದಾಯ ಏರಿಂದು ನಾಡೊಂದೇ ಕೇಡೆ ಆಯ ಅವಳು ಸೇರ್ದಿನ ಮಹಾಮುನೀಶ್ವರ ಎರಡ ಮುನೀಶ್ವರಡ.
1: ಆ ಗೌತಮರು ಉಜಂಜೆ ಧಾನ್ಯಗಳನ್ನು ಬಟ್ಟಿದ ದಿಂಜಾದು ಶಿಷ್ಯರಡ ಕನರ ಹೊಂಡರಿಗೆ ಅವನು ಪೂರಾಗಲು ಕೊನತು ದಿನಾಗ ಆಯ್ತ ಪರಿಚಯ ಮಲ್ಪಿರು ಗೌತಮರು. ಒಂದು ನರೆ ತರೆ ತಾಯಿ, ನರೆ ತರೆ ತಾಯಿ ಬಂಡ ರಾಗಿ, ಅವು ರಾಗಿ ಒಂದೆ ಕೆಂಚು ಉಂಡು ತುಯ್ಯಾರಾಗ ಈಗ ನರೆ ತರೆ ತಾಯಿ ಅಂದರೆ ಆಗ್ಬೋದ. ಬುಕ್ಕ ಅವು ಕೆಯ್ತ ಬಾರು ಮುಲ್ಪ ಅರಿ ಅವಳು ಕೆಂಜೋಳ ಇಂದು ಕಳಮೆದಾರಿ ಇಂಥ ಬೇತೆ ಬೇತೆ ಧಾನ್ಯವನ್ನ ಪರಿಚಯ ಮಲ್ಪೇಗೆ ಇನ್ನೇನು ಮಾ ಅಂತ ತೂದು ರಾಮಗ ಒಂಜಿ ಯೋಚನೆ ಅಂಡ್ ಈತ ಮಾತ ಧಾನ್ಯಲು ಉಂಡತ್ತ ಒಂದೆಡು ಬಿಗುತ್ತ ಧಾನ್ಯ ಓವು ಗಟ್ಟಿ ದಿಗಲದೇ ಏರು ಪಂಡ ಶ್ರೇಷ್ಠ ಓವು ಒಂದು ಪರ್ಪಣೆಯನ್ನು ತೆರೆಯೋಡು ಒಂದು ರಾಮಗ ಮನಸಾಡು. ಅಂಚಾದಾಯ ಕೇಂಡೆಗೆ ಅಲ್ಪಸೇರಿನ ಮಹಾಮುನೀಶ್ವರಡ ಅದೇ ಸ್ವಾಮಿ ಒಂಜೆಡ್ದೊಂಜಿ ಬಾರಿ ಗಟ್ಟಿಗವಾಯಿನಂಚಿನ ಧಾನ್ಯಲು ಮುಲ್ಪ ಕೊನತಾರು ಈ ನವಧಾನ್ಯಲು ತುನಗ ಮನಸ್ಸಿಗೆ ಭಾರಿ ಸಂತೋಷ ಆಪುಂಡು ಅಂಡ ಈ ನವಧಾನ್ಯಲು ಬಿಗಿನಾಯ ಏರು ಗಟ್ಟಿ ಸತ್ವ ಇತ್ತಿನ ಏರುದು ತೆರೆಯೋಡು ಅಂದ ಕೊಂಚ ಆಸೆ ಉಂಡು ನಿಖಿಲ್ ಪನ್ಪರ ತುಳಿತದ. ಅಪಾಗ ಉರಿ ಉರಿ ಒಂಜೊಂಜಿ ಬಂಡೇರಿಗೆ ಕೆಲವರು ಗೋಧಿನ ಬಂಡೇರು, ಕೆಲವರು ಸಾಮೆದರಿನ ಬಂಡೇರು, ಕೆಲವರು ಅರಿಜೋಳನು ಬಂಡೇರು. ಅಂಚನೆ ಬೇತೆ ಬೇತೆ ದಾನಿಗಳನ್ನು ಒಂಜೊಂಜಿ ಋಷಿಕಲು ಅವು ಮಲ್ಲೆ ಮಲ್ಲೆ ಬಂಡೇರಿ, ಕೆಲವರು ಅರಿನ ಬಂಡೇರು, ಕೆಲವರು ರಾಗಿ ಅವು ಎಡ್ಡೆ ಸತ್ವದ ಒಂದು ಬಂಡೇರು. ಇಂಚ ಮಾತ ಪನ್ನಗ ಕಡೆಗೆ ರಾಮೆ ಅವಿನ ಕೆಬಿ ಕೊರದು ಆಯನೇ ಆಯನ ಒಂದು ಅಭಿಪ್ರಾಯ ಪನ್ಪೆ.
0: ದಾಶರಥಿ ಕೆಬಿ ಕೊರ್ದು ಕೇಳ ಈ ಎಂಕ್ಲೆನ ದೇಶೋಗೆ ಮಲ್ಲ ನರೆ ತರೆ ತಾಯೇನೇ. ದಾಶರಥಿ ಕೆಬಿ ಕೊರ್ದು ಕೇ

0: ತರಬೇದೋ ಮಲ್ತಿನ ದೋಷದಾಂತಿನ ಈರಿಂಚ ತರಬೇದೋ ಮಲ್ತಿನ ಸರಿಯ ಪನ್ಲೆ ಶಿವ ಶಿವಾಂದ ಪಂಡ ಅರಿರಾಯ ಶಿವ ಶಿವಾಂದ ಪಂಡ ಅರಿರಾಯ.
1: ಸೇರ್ದಿನ ಋಷಿಕಲ್ನ ನಡುಟ್ಟು ಒರಿ ಒರಿ ಒಂಜಂಜಿ ಬಂಡೇರು ಒರಿ ಅರಿಮಲ್ಲೆ ಮಲ್ಲೆಡ ಒರಿ ಬಾರು ಮಲ್ಲೆ ಒರಿ ರಾಗಿ ಮಲ್ಲೆ ಒರಿ ಜೋಳ ಮಲ್ಲೆ ಇಂಚನೆ ಬಂದೊಂದು ಪೋಯಿರತ್ತಂದೆ ಮಾತೆಟ್ಲ ಮಲ್ಲವು ಅತ್ತಣ ಮಾತೆಟ್ಲ ಶ್ರೇಷ್ಠವಾಯಿನ ಬಿಗಿನವು ಒಂದು ಬಂದ ತೀರ್ಮಾನವು ಬರೆಯಲು ಸಾಧ್ಯ ಆಯ್ತು. ಏರ್ನ ಪಾತ್ರೆಗಳು ದೆತ್ತು ದಕ್ಕುಲಕ ಇಜ್ಜಿ ಅಪಗ ರಾಮೆ ಪಂಡೆಗೆ ಸ್ವಾಮಿ ಗೌತಮೇರೆ ಇಂದು ಇಂಚಲ ಈರ್ನ ಆಶ್ರಮಗಳು ನಡಪು ನಂಚಿನ ಒಂದು ಚರ್ಚೆ ಬೇತೆ ಬೇತೆ ಅಭಿಪ್ರಾಯಗಳು ಮುಳು ಬತ್ತಂಡು ಈ ಅಭಿಪ್ರಾಯಗಳು ಮಾತ್ರ ದೆತ್ತು ಒಂದು ಈರೊಂಜಿ ತೀರ್ಮಾನ ಬನ್ನಲಿ ಇತ್ತ ಮಾತ ಈರೇ ಗೊತ್ತುಂಡತ್ತೆ ಈರೇ ರೂಢಿ ಮಾಡ್ತಾನ ಧಾನ್ಯೊಲತ್ತೆ ಅಂಚ ಅದು ಈತ ಧಾನ್ಯೊಲಡು ಒಂಜಿ ಬಿಗಿನ ಆಯ್ನ ಎಡ್ಡೆ ಆಯ್ನ ಧಾನ್ಯ ಓವು ನೀರು ಬನ್ನಲಿ ಎಂದು ಅಪಗ ಗೌತಮೇರ ಬನ್ಪೇರಿಗೆ ಆಲೋಚನೆ ಮಲ್ದದು ರಾಮದೇವರೇ ಬಹುಶಃ ಎನ್ನ ತೆರಿಯುವ ಮಟ್ಟಿಗೆ ಮುಲ್ಪ ಇತ್ತನಂಚಿನ ಮಾತಾ ಧಾನ್ಯಲ ಎಡ್ಡೇನೆ ಅಂದು ಆಂಡ್ ಆಯ್ತ ಆಕಾರಡು ಆಯ್ತ ಬಲಿಕೇಡು ಅವು ಎಡ್ಡೆ ಅಂದು ಪಣ್ಯರ ಸಾಧ್ಯ ಆಪುಜಿ ಎಡ್ಡೆ ಸತ್ವ ಇತ್ತಿನ ಒವು ಒವೆಕ್ ದಿಂಜ ಬಾರ್ಕೋಡಿ ಉಂಡೊಂದು ಪಣ್ಣಂಡ ಎನ್ನ ಮನಸ್ಸಿಗೆ ಪನ್ಪುಂಡ ಅವು ನರೆ ತರೆತಾಯಿ ನರೆ ತರೆತಾಯಿ ಉಂಡ ರಾಗಿ ರಾಗಿದಾದ ಒಂಜಿ ಎಡ್ಡೆ ಸತ್ವ ದಿಂಜಿನಂಚಿನ ಬೇತೆ ಧಾನ್ಯ ಇಜ್ಜಿ ಬುಕ್ಕದ ಪೂರ ಎರಡು ಬುಕ್ಕ ಅಂದು ಪಂಡೆಗೆ ಆತು ಪಂಡದ ಗೌತಮೇರು ಬಾಯಿ ಮುಚ್ಚುನ್ನೇ ಸರಿ ಅರಿ ಇಲಕೊಂಡೆಗೆ ಅರಿರಾಯಿ ಈತ ಮಾತ ಸಬೆಟ್ಟು ಎನ್ನಂಚಿನ ಉಪ್ಪುನಗ ಆ ನರೆತರೆತಾಯ ಮಲ್ಲೆ ನೀರು ಪನ್ಪರತ್ತ ವಾತರು ನೀರು ಪಂಡರು ಮಂಡ್ದು ಬೊಬ್ಬೆ ಪಾಡುವಿಗೆ ಮಾತ್ರ ಬೊಬ್ಬೆ ಪಂಡದ ಆರೇನ ಜೋರು ಮಲ್ಪಿರಾಪ ಜಾರು ಋಷಿಕುಲತ್ತ ಪಾಪ ಮೇ ಮನಿಪದಕುಲು ಒಂದಿ ನರೆತರೆತಾಯಿ ರಾಗಿ ಆಯನ ದಾಳ ತಪ್ಪಿಜ್ಜಿ ಆಯ ಮಲ್ಲೆ ಪಂತಿನಿ ಗೌತಮೇರು ಆಂಡ ಅಮ್ಮನ ಕೋಪ ಗೌತರ್ನ ಬದಲು ಆ ನರೆ ತರೆತಾಯಿ ರಾಗಿ ತಮಿತ್ತು ತಿರುಗಿಂಡು ರಾಗಿನ ಜೋರು ಮಾಡ್ಕ ಶುರು ಮಾಡಿದೆ ಎಂಜಿನ ಬೆಂದು
0: ಏನಂಬೆ ನರ ತರತಾಯ ಎಂಕಿ ಸಮನಂಬೆ ರಕ್ಕಸರ ವೈರಿ ತೆರಿದ ಎಂಕ್ಲೆನ ಹೆಚ್ಚಿ ಕಮ್ಮಿನು ಜಾನಕಿ ರಮಣನ ದುಂಬುಡು ಹೆಚ್ಚಿ ಕಮ್ಮಿನು ಜಾನಕಿ ರಮಣನ ದುಂಬುಡೆ ಮಲ್ಲಾದಿಗೆ ತೋಜ ಒಡಂಬೆ ಹೀನ ಕುಲತಾಯ ಈ ಮಲ್ಲಾದಿಗೆ ತೋಜ ಒಡಂಬೆ ಹೀನ ಕುಲತಾಯ ಅಹಂಕಾರಡು ಗುಮೆಲಡ ಗತಿಮತಿದ ಅಂತಿನಾಯೇ ಈ ಗತಿಮತಿದ ಅಂತಿನಾಯೇ ಸುಡು ಸುಡು ಪಿಸಿರೇರ್ದು ಮಾನದೆತ್ತದು ನೆರಿಯೇ.
1: ಈ ಬಂಜಿ ಭಾಗಡು ಕನಕದಾಸರನ ರಚನೆ ಒಂದು ದಾಯ ಬತ್ತಿನ ಬಣ್ಣದ ತೂನಗ ಬಹುಶಃ ಆರೇ ನಿಜ ಜೀವನನು ಅನುಭವ ಮಾಡ್ತೀನಂಚಿನ ಒಂಜಿ ತರಬೇದನು ತೋಜಾದ ಕುರ್ಪಣೆಗೆ ಬೋಡಾದು ಈ ಒಂಜಿ ಕಾವ್ಯನು ಬರೆತಿರಂದಲ್ಲ ಪನ್ಪಿರು ವಿಮರ್ಶಕರು ದಯಪಂಡ ಸಮಾಜಡು ಆ ಕಾಲಡು ಮೇಲು ಕೀಲದ ಭಾವನೆಗಳು ಹಿಂಜ ಇತ್ತುಂಡು ಅಂಚ ಅದು ಅವೇನು ಅರಿಲ ಬುಕ್ಕ ಈ ರಾಗಿದವಲ ಒಂಜಿ ಕಥಿತ ಮುಖಾಂತರವಾದ ಲೋಕವು ತೆರಿಪಾವನೆ ಬೇರೆನು ಕನಕದಾಸರಿ ಮಲ್ದಿರು ಅಂಚ ಅದು ಇತ್ತೆ ಅರಿ ಪಿಸುರುಡು ಲಕ್ಕದ ಪನ್ಪೆಗೆ ಈ ನಂಬೆ ನರೆ ತರೆತಾಯ ಈತ ಆತ ಮಲ್ಲ ಜನನ ಈ ಎನ್ನ ಎದುರಲ್ಲ ಈ ಒಂಜಿ ಮಲ್ಲ ಜನೇಂದು ಪಂಡ ರಾಮನ ಎದುರು ಗೌತಮೇರು ಪಂಡೇರು ಪಂಡದು ಈ ಮಲ್ಲ ಜನದಾಲ ಆವುಡು ನಿಜ್ಜಿ ನಿನ್ನ ಹಣೆವರ ಹೆಂಗು ಗೊತ್ತುಂಡು ಯಹಂಕಾರುಡು ಈ ಗುಮ್ಮೆಲ್ನ ಬುಡ್ಚಿ ಪಂಡದು ಆ ರಾಗಿನ ಜೋರು ಮಲ್ಪೆಗೆ ಯಾನು ಏರು ಬೀರಣರೆ ನೂಲ ಮದಿಮೆಗು ಋತನೇ ಮೊಲೆಗು ಮಂಗಲ ಕಾರ್ಯೊಲೆಗು ಔತಣ ಕೂಟೊಲೆಗು ಪೂರ ಯಾನು ಬೋಡು ಯಜ್ಞ ಪೂಜರಡು ಯಾನುಲ್ಲೆ ನೈವೇದ್ಯ ಮಲ್ಪಿರಗೆ ಯಾನು ಬೋಡು ಅರಸರಿಗೆ ಬಾಲೆಲೆಗು ಬಂಧು ಬಾಂಧವ್ಯರಿಗೆ ಇರೆಕ್ಕೆ ಬೆರ್ಮೇರನ ಸಮಾರಾಧನೆಗೆ ಪೂರ ಯಾನು ಬೋಡು ಅಂಚಿನಲ್ಪ ಎನಡ್ದು ಮಲ್ಲೆ ಇಂಚಾಪ ಪಣ್ಣು ದೂರು ಮಲ್ಪಿರ ಸುರುಮಲ್ದೆಗೆ ಎಂಚಾಣ್ ಗೊತ್ತುಂಡ ನೀನು ಎನಡ್ದು ಮಿತ್ತು ಮಲ್ತಿನವು ಎಂಚಾಣ್ ಗೊತ್ತುಂಡ ಐಗೊಂಜಿ ಕೆಲ ಉದಾಹರಣೆ ಕೊರ್ಪೆ
0: ಕಮ್ಮೆನದ ಸಿರಿಗಂಧದ ಮರಕ್ಕೆ ಸಮನಾಪನ
1: ನುಂಗೆಲು ಕಣಕ್ಕೆ
0: ಕಮ್ಮೆನದ ಸಿರಿಗಂಧದ ಮರಕ್ಕೆ ಸಮನಾಪನ ನುಂಗೆಲು ಕಣಕ್ಕೆ ಕಬೆತ್ತಿ ಪೆತ್ತದ ಬೊರಿತಿ ಪೇರಿಗಿಲ ಕುರಿತ ಪೇರಿಗಿಲ ನುಗ್ತೇನೆ ಕೇಗೇ ನುಗು ಬಿರು ರಾಮೆ ಬಂಟೆ ಅಂಕ ಬೀರೆ ಹನುಮಂತಗ ಮರತ ಮಿತ್ತಿಡು ಲಾಯಿ ಬಿ ಮಂಗೆ ತಾನು ಸಮನಾಪನ ಮರತ ಮಿತ್ತ

0: ಎನರ್ದ ಮಿತ್ತು ನಿನಾನಂದ ಪಂಡಿನ ಎಂಚಾನು ಗೊತ್ತುಂಡ ಮೂಂಕು ಗಮೆಸುನ ಕಮ್ಮೆನದಂಚಿನ ಒಂಜಿ ಸಿರಿಗಂದೋನು ಒಂಜಿ ನುಂಗೇಲು ಕಣಕ್ ಹೋಲಿಸಾಯಿಲೆ ಕಾಂಡು ಈ ನುಂಗೇಲು ಕಣಕ್ ಯಾನು ಸಿರಿಗಂದ ಕಬೆತ್ತಿ ಪತ್ತದ ಪೇರು ಆ ಪೇರಿಗೆ ಕುರಿತ ಪೇರು ಯಪಾನಲ ಸರಿಯಾಯರ ಉಂಡ ಬಿರುರಾಮೆ ಬಂಟೆ ಹನುಮಂತೆ ಬಂಡ ಲೋಕ ಪುಕಾರತೆ ಪಡೆಯನಾಯೆ ಆಯ ಕೊಂಚ ಮಲೆ ಮರಟಿತ್ತಿನ ಮಂಗೆ ಆಯಕ ಸರಿನ ಪಂಡ ಎಂಚಾವು ಅಂಚಾಂಡ ನಿನ್ನಲ್ಲ ಏನಲ್ಲ ಮುಲ್ಪ ಹೋಲಿಕೆ ಮಲ್ತಿನಂಚಿನ ವಿಷಯ ಗಂಗಾ ಸುದೆಕ್ ಸಮನ ಪಣ ಕಾಡಿಡು ಪರಪುನಂಚಿನ ಪಳ್ಳದ ನೀರು ಗರುಡ ಕಿನ್ನಿಗಲ ಒಂಜಿ ಪುದತ್ತ ಕಿಡಿಕಲ ಸರಿಯಾಪುಂಡ ಹಂಸದ ಎದುರುಡು ಕೊರುಂಗು ಓಲುಂಡು ಪನ ಕೋಕಿಲದ ಸೊರಕ್ಕು ಕಕ್ಕೆದ ಸೊರ ಸರಿಯಾ ಅಂಚ ಅದು ಯಾನು ಕೋಗಿಲೆ ಈ ಕಕ್ಕೆ ನಿನ್ನಂಚಿನ ಯಾನು ಪುಗರುಣಂಚಿನಾಗ ಯಾನು ಏಪಲ ಒಪ್ಪಾಯೆ ಯಾನು ಮಲ್ಲೆ ಮಲ್ಲೆ ನಿನ್ನಡ್ದು ಏಪಲ ಯಾನು ಮಲ್ಲೆ ಪಂಡದು ಲಕ್ಕದು ದರಿಪೆರ ಸುರು ಮಲ್ದೆಗೆ ಹರಿ ಮುಂದೆನಕ್ಕೆ ಏನಾಗ ಪಾಪ ಅಂಚನೆ ಕುಲ್ಲುದಿತ್ತನ ಆ ರಾಗಿಗಳ ತಡೆ ಅರತಿದ್ದೀಗೆ ಆಗಲ ಬಿಸಿರು ಬತ್ತನು
1: ತೆಂಡಿನೇ ಸರ್ಕ ಬಿಸಿರೇರ್ದು ನೆತ್ತಿಗು ಗುಮೆಲ್ದಿ ಕೆಂಡೊಲನೆ ಕಣ್ಣುಡರ್ಲಾದು ಕೆಂಡಿನ ಸರ್ಕ ಬಿಸಿರೇರ್ದು ನೆತ್ತಿಗೆ

0: ನಿಜವಾದ ರಾಗಿದ ದಾಲ ತಪ್ಪುಜ್ಜಿ ಗೌತಮರೆ ಬಣ್ಣೆ ರಾಗಿ ಎಡ್ಡೆ ಸತ್ವದಿಂಜಿನವು ದಾತೆ ಅವು ಗೌತಮರೆಡ ಪ್ರಶ್ನೆ ಮಾಲ್ಪಡ್ದ ಏನನ ಈ ಕೊಂಗಿ ಕಟ್ಟವನ್ನುಲ್ಲತ್ತ ಅದು ಪಂಡದು ಪಿಸಿರು ಬತ್ತನಿಗೆ ಕೆಲವು ಸಲ ಸಜ್ಜನರಿಗೆ ಪಿಸಿರು ಬತ್ತನ ಬುಕ್ಕಾಗ್ಲಿಕ್ಕೆ ಇನ್ನು ಸಹಿಸೋನಿರ ಸಾಧ್ಯ ಆಬುಜಿ ಅಂಚ ಒರೋನೆ ಸರ್ಕ ಪಿಸಿರುಡಿನ ಎತ್ತಿಗೆ ಏರಿದು ಗಗ್ಗೆಲರ ಸುರುಮಲ್ದೆಗೆ ಆಯನ ಕಣ್ಣು ಪೂರ ಗೆಂಡೋದ ಉಂಡೆದಲೆಕ ಆಂಡಿಗೆ ಅಂದಯ್ಯ ನಿಕ್ ನಗೆ ನಾಸಿಕೆ ಬಂದ್ಬಿಡೋ ದಾಲ ಇಜ್ಜ ಯಾನೋಲ್ಲ ಪಾತೆರ್ಯರ ಸುರುಮಲ್ತೆ ಅಂದು ಪಂಡ ನಿನ್ನ ಮಾನಲ ಉರಿ ಅಂದು ಈ ಮಿತ್ತು ಉಬಿದು ನಿನ್ನ ಮೋನೆನೇ ಹಾಲು ಮಲ್ತೋಣಿ ಪಟಪೋಳಿ ಪಜಿ ಪಜಿ ಪೆದ್ಮೆದಿಗು ಪಜಪತ್ತಿನ ರೋಗಿಲೆಗು ಗಂಜಿದ ಇರ್ಬೋಡು ನಿನ್ನ ನಿನ್ನಡೆಂಜಿನ ಸತ್ವ ಉಂಡು ಆಂಡ ನಿನ್ನ ಹಣೆ ಬರ ಹೆಂಗು ಗೊತ್ತುಂಡು ದಾದನ ಪನಡ ಪಂಡದು ಆ ಒಂಜಿ ಅರಿತ ಬಗೆಟ್ಟು ಒಂಜಿ ರೀತಿಯ ಕುಚ್ಚನದ ಪಾತ್ರನು ರಾಗಿಲ ಪಂಪೆ ಎಂಚ
1: ಸೈತಿ ಸತಿಗು ಪುನತ ಬಾಯಿಗು ಅರಿ ನೀರು ಬುಡ್ಪೆರು ಸೈತಿ ಸತಿಗು ಪುನತ ಬಾಯಿಗು ಅರಿ ನೀರು ಬುಡ್ಪೆರು
0: ಯಾತೆಗಾವ
1: ಬೊಕ್ಕ ಕರ್ಮ ಪತ್ತುನ ನರಮಾನಿಲೆಗು ಈಯ ಕರೆಪಿ ಕಕ್ಕೆ ಕುಲನು

0: ಪಟ ನಿನಡ ನನ ಪಾತೆರಿನಿ ದಂಡಯ ಪಂಡೆ ನರೆ ತರೆತಾಯೇ.
1: ಏಪಲ ದೀಪದಡಿ ಕತ್ತಲೆ ಲೋಕಕ್ಕೆ ಪೂರ ಬಲ್ಪು ಗೊರ್ಪೆ ಅಂಡ್ ತನ್ನ ಅಡಿನ ಬುಳ್ಳಗಾರ ಸಾಧ್ಯ ಆಗುಜಿ. ಈ ಅಂಚಿನೈ ನಿನ್ನ ಬಗ್ಗೆ ಪನ್ಯರ ಪೋಂಡ ನಿನ್ನ ಹಣೆ ಬರ ಪೂರ ಊರು ಗೊತ್ತಾವಳು. ಸೈತಿ ಸಾತ್ಗೆ ಪುಣತ ಬಾಯಿಗೆ ಪಾಡ್ನೆ ಅರಿ ಈ ಆತೆಗೆ ಅವ ಬೊಕ್ಕ ಕರ್ಮ ಬತ್ತುನ ನರಮಾನಿ ಆಯ ಕರೆಪಿ ಕಕ್ಕೆಲೆಗೆ ಪೋತು ಪಿಂಡ ದೀಪೆತ್ತ ಕಕ್ಕೆಲೆ ದಿನ್ನಡ್ದಕ್ಕ ನರಮನೆಗೆ ಸಮಾರದಾನೆ ಅಂಚಾದ ಈ ಆತೆಗೆ ಉರಿಯನ ಸಾವುದ ಬೇಲೆಗೆ ಆಪತ್ತಂದೆ ಬೇತೆ ವಾ ಪ್ರಯೋಜನ ನಿನ್ನಡಜ್ಜಿ ಬುಕ್ಕ ಬಂಜಿದಿಜ್ಜರ ಈ ಲಾಪುಂಡು ಬುಕ್ಕೋರಿ ಲಾಪುಂಡು ಅಂಚಾದ ದಾಯೆ ಗಗ್ಗೆಲು ಏನಡ ಚಲ್ಪಟೆ ನಿನ್ನಡ ಪಾತ್ರದ ಆಲ ಪ್ರಯೋಜನ ಇಜ್ಜಿ ಪಂಡದು ಆ ರಾಗಿಲ ಬಾರಿ ಪಿಸುರಿಡು ಪಾತ್ರ ಸುರುಮಲ್ತಣಿಗೆ ಇಂಚ ಒಯ್ಯ ಕೈಯಾಂಡ ಆಯನ ಬಿಯ ದೂರನೇ ಮೇನು ಆಯ ದೂರನೇ ಇಂಚ ಪಾತ್ರ ಹೋದು ಅಕೇರಿಗೆ ಮೇಕ ಕೈ ವಾಡು ನಂಚಿನ ಪರಿಸ್ಥಿತಿ ಬತ್ತನು ರಾಮದೇವರ ರಸ ಬಿಟ್ಟು ಅವು ಆಯರ ಸಾಧ್ಯ ಉಂಡ ಅಡೆಗು ರಾಮೇ ಅಕಲಿನ ಮಾತ ತಡೆತದ ಮುಂತಾಯಿಗೆ ನನ ಮನಪೇ
0: ಮಚ್ಚರದ ಪರ್ಕತ್ತಿನ ತಿಗಲೆಡು ಕೂಟ.

0: ಭತ್ತೆರಕುಲು ದೇವಿನ ಬೆತ್ತಡಿಡೆ, ಭತ್ತೆರಕುಲು ದೇವಿನ ಬೆತ್ತಡಿಡೆ.
1: ತುಂಬು ಅಯೋಧ್ಯೆ ಪಿದಡ್ದು ಲಂಕೆಗೆ ಮುಟ್ಟ ಎತ್ತುನಂಚಿನ ಪೊತ್ತುಡು ರಾಮ ಲಕ್ಷ್ಮಣರು ಸೀತೆ ವಾವಾ ಜಾಗೆಲೆಗೆ ಬಂದ ಪೋತೆರೋ ಇತ್ತೆ ತೀರ್ಥದಾಗಲ ಮಿತ್ತು ಪೋನಗಲ ಆ ಜಾಗೆಲೆಗೆ ಪೂರ ಪೋಡ ಅದು ಬಂದಿನಿಗೆ ಆ ಜಾಗೆಲೆಗೆ ಬಂದ ಪೋನಗ ಪಂಚವಟಿ ದಾಡಿಗೆ ಮುಟ್ಟ ಬತ್ತಿನೇಟ ಸೀತೆ ಇತ್ತಲು ಐದು ತೀರ್ಥ ಬಂದಾಗ ಸೀತೆ ಇದ್ದಲು ರಾವಣೆ ಕಣ್ಣೊಂದು ಪೋತೆ ಐಕೆ ಪೋಡದು ಆ ಜಾಗೆಲನ ಪೂರ ಸೀತೆಗೆ ತೋಜಾಪೆಗೆ ರಾಮಚಂದ್ರಿ ಒಂದು ನಮ್ಮ ಬತ್ತಿನಂಚಿನ ಜಾಗೆಲು ಹೂ ಮಾತ ನಿನ್ನ ನಾಡೊಂದು ಬತ್ತಿನ ಜಾಗೆ ಒಂದು ಒಂದು ಪಂಚವಟಿ ಪ್ರದೇಶ ಒಂದು ಕಿಷ್ಕಿಂದೆ ಮುಲ್ಪ ಕಪಿನಕಲ್ ಮಾತ ಇತ್ತು ನಂಚಿನ ಜಾಗೆ ಅಂತ ಪಂಡಗ ಸೀತೆಗೆ ಕಿಷ್ಕಿಂದೆನೆಲ್ಲ ತೂಡ್ದು ಮನಸಾಡಿಗೆ ನಪ್ಪ ಮುಲ್ಪ ಜಪ್ಪಡಾಕಲ್ಲ ನಮ್ಮ ಅಂದು ಅಂಚ ಕಿಷ್ಕಿಂದೆಗಾಗಲು ಪೋಯರು ಅಲ್ಪ ಈ ವಾನರನ್ನ ಪೂರ ಬುಡೆದೆಲ್ಲು ಮಾತ ಕಾತೊಂದುಳ್ಳೆ ಮೆಗ್ಲು ಏಪ ಬರ್ಪೇರು ಕೊಂಡದು ಮೆಗ್ಲಲ್ಲಿ ತೂನಾಗಲಿ ಭಾರಿ ಸಂತೋಷ ಅಂಡಿಗೆ ಭಾರಿ ಪೊಲ್ಲ ಕಡಲೆ ಎದ್ಕೊಂಡು ಇರು ಸೀತೆಗೆಲ್ಲ ಭಾರಿ ಖುಷಿ ಆಂಡು ಅಕ್ಲೇನು ಆ ವಾನರನ್ನ ಪೊಂಜೋಕ್ಲೇನು ಮಾತ ಭಾರಿ ಗೌರವ ಇದ್ದದು ತಮ್ಮಾನಿತ್ತದು ಅಕ್ಲೇನ ಸುಖ ಕಷ್ಟ ವಿಚಾರ ಮಾಡ್ತದೆ ಅಕ್ಲೇ ಬೋಡಿತಿನ ಮಾತ ಪೊಂಜಿ ಸಂತೋಷದ ಆತಿರುವ ಮಾತ ಪಂಡಲಿಗೆ ಸೀತೆ ಅಕ್ಲ ಭಾರಿ ಸಂತೋಷ ಆಂಡು ಆಯ್ತು ಬೊಕ್ಕ ಎಂಕುಲ್ಲ ಬರ್ಬ ಅಯೋಧ್ಯೆ ಅಕ್ಲ ಬಿದಾಡಿ ಅಂಚ ಕೂಡ ವಾನರನ್ನ ಸಂಸಾರವನ್ನ ಸೇರೊಂದು ಅಲ್ಪಡ್ದು ದುಂಬು ದುಂಬು ಪೋದು ಕಡೆಗೆ ಭಾರದ್ವಾಜ ಆಶ್ರಮಗೆ ಬತ್ತೇರಿಗೆ ಭಾರದ್ವಾಜ ಆಶ್ರಮ ಪಂಡ ರಾಮ ಲಕ್ಷ್ಮಣರು ಕಾಡಿಗೆ ಪೋಪಿನಂಚಿನ ಸಂದರ್ಭಡು ಗಂಗಾ ಸುಧೇನ ಗುಹೆ ಕಡಪಾಯಿ ನಿಡಿದ ಬುಕ್ಕ ಸುರುಗಗಲು ಪತ್ತಿನಂಚಿನ ಆಶ್ರಮ ಅವು ಅವು ಭಾರದ್ವಾಜ ಆಶ್ರಮ ಅಲ್ಪ ಒಂದಿನ ರಾಮಚಂದ್ರ ಉಪ್ಪುವೆ ಐದುಕ್ಕ ಏ ಚಿತ್ರಕೂಟಕ್ಕೆ ಪೋಪಿನಿ ಭರತೆ ರಾಮನ ನಾಡೋದು ಮನ್ನಗಲ ಸುರುಗು ಗಂಗೆಯನ್ನು ಕಡತದು ಅವೇ ಭಾರದ್ವಾಜಾಶ್ರಮಡು ಒಂದು ದಿನ ಉಪ್ಪುವೆಗೆ ರಾಮಿ ಜೆತ್ತಿನ ಜಾಗೆಯನ್ನು ಮಾತ ತೂದು ಅಲ್ಪ ಪುಡ್ಡಿ ಆಡೋದು ಮಾತ ಅಯ್ಯ ರಾಮನ ನೆನೆತ್ತು ಮಲ್ತೊಂಡಂಚಿನ ಕತೆ ಉಂಡು ವಾಲ್ಮೀಕಿ ರಾಮಾಯಣಡು ಅಂಚ ಆ ರಾಮನ ಒಂಜಿ ಅಯನುಡು ಜೊತೆ ಆಯಿನಂಚಿನ ಆಶ್ರಮ ಅವು ಭಾರದ್ವಾಜ ಆಶ್ರಮ ಅಡಿಗೆ ಬತ್ತದು ಒಂತೆ ಸಮಯ ಅಲ್ಪ ಕುಲ್ಲುಗ ಅಂದು ರಾಮಗ ಮನಸಾಂಡಿಗೆ
0: ಅರಸು ಕೇಂದು ಆ ಮುನಿನ ನುಡಿತ ಕರುಣೆ ರಸದ ಬರ್ಸಧಾರೆಡು ಅರಸು ಕೇಂದು ಆ ಮುನಿನ ನುಡಿತ ಕರುಣ ರಸದ ಬರ್ಸಧಾರೆಡು ಅಂತಕರಣ ಚಂಡಿ ಪುಂಡಿಯಾದ ಮುನಿವರನು ಪಚ

0: ರಾಮನ ಆಜ್ಞೆದೆ ತಂದು ಪಿತರ್ನಂಚಿನ ಹನುಮಂತೆ ಆ ಭರತನ ನಾಡೊಂದು ಬಂದಾಗ ಭರತೆ ಅಯೋಧ್ಯೆಡು ಇಜ್ಜೆ ಬಂದ ವರ್ತಮಾನ ಆಗ ತಿಕ್ಕಂಡು ದಯಪಂಡ ಏ ಅಯೋಧ್ಯ ಪ್ರವೇಶ ಮಲ್ತೀನೆ ಇಜ್ಜೆ ನಂದಿ ಗ್ರಾಮಡೆ ಇತ್ತೆ ಏಪ ರಾಮೆ ಅಯೋಧ್ಯೆನ ಬಿಡುದು ಪೋಯೇಣ ಅಯ್ಯಜ್ಜ ನನ್ನ ಊರುಡಿ ಯಾನು ಉಂತುಜಿ ಅಂಚಾದ ಅಯೋಧ್ಯದ ಆಳ್ವಿಕೆನು ಆಯ ನಂದಿ ಗ್ರಾಮಡಿ ತಂದೇ ಮಲ್ತೊಂದಿತ್ತೆ ಓ ಎಂಚಬಂಡ ಸಿಂಹಾಸನದ ಮಿತ್ತು ರಾಮನ ಕಾರದ ಕಡಾವುಲಿನ ದೀದು ರಾಮನ ಪುದರ್ಡು ಆಳ್ವಿಕೆ ಮಲ್ತೊಂದಿತ್ತನಾಯಿ ಭರತೆ ಅಂಚಿತ್ತಿನ ಒಂಜಿ ಎಡ್ಡೆ ಗುಣತ ಮೆಗ್ಗಿಯೇ ಅಂಚಾದ ಆಯನಾಡಿಗೆ ಪೋನಗ ಈ ಒಂಜಿ ವಾನರನ್ನು ತೂದು ಆಶ್ಚರ್ಯ ಆಪಣಿಗೆ ಭರತಗ ಏರಪ್ಪ ಈ ದಾಯಿ ಇಡಿರ್ತ ಒಲ್ದುಡ್ದು ಬತ್ತ ಅಂದಕ್ಕೆ ಅನ್ನಗ ಹನುಮಂತೆ ಬಂದೆ ಯಾನ್ ರಾಮಚಂದ್ರನ ದೂತೆ ಎನ್ನ ಬುದರ ಹನುಮಂತೆ ಪಂಡದು ನಿನ್ನಡ ವಿಷಯ ತೆರಿಪ್ಯಾರ ಒಡದು ಎನ್ನ ರಾಮಚಂದ್ರೆ ಕಡಪಡಿ ಎಂದು ಬಂದಾಗ ಭಾರಿ ಸಂತೋಷ ಅಂಡಿಗೆ ಭರತಗ ಮೇರೆ ಮೀರ್ದಿನ ಸಂತೋಷ ಅಂಡಿಗೆ
1: ಮೇರೆ ಮೀರ್ದಿನ ಕುಸಿಟ್ಟು ಭರತೆ ಮೆಗ್ಗೆ ಶತ್ರುಘ್ನನು ಅಡೆಗಳೆತ್ತದು ಉಂತಿ ಕಾರುಡೆ ಅಯೋಧ್ಯಾಪುರಕ್ಕೆ ಪೋದಿ ಅಯೋಧ್ಯಾಪುರಕ್ಕೆ ಪೋದಿ ಮಾತವು ಹೊಸಗಿಲೆನು ಅಪ್ಪೆ ನಕಲೆಗೆ ಉಸುರ್ದು ಅಯೋಧ್ಯಾಪುರಕ್ಕೆ ಪೋದಿ ಮಾತ ಹೊಸಗಿಲೆನು ಅಪ್ಪೆ ನಕಲೆಗೆ ಉಸುರ್ದು ಬಲ ಅನ್ನಗ ಆಯೆ ಭರತಣ್ಣನ ಪಾದಗು ಅಡ್ಡ ಬೂರ್ದು ಭರತಣ್ಣನ ಪಾದಗಡ್ಡ ಬೂರ್ದು ನಮಿತದು ಉಲ್ಲಾಸೊಡು ಅದಗನೆ ಯಾತ್ರೆ ಪಿದಾರ್ದು

0: ಅಂಚಿನ ಬಡವಾಗ ಮಲ್ಲ ಒಂಜಿ ಭಾಗ್ಯ ನಿಧಿ ತಿಕ್ಕಂಡ ಇಂಚಾವೋ ಅಂಚಿತಿನ ಸಂತೋಷ ಅಂಡಿಗೆ ಬರತಗ. ರಾಮಚಂದ್ರೆ ಬರೊಂದುಲ್ಲೇ, ಅಣ್ಣೆ ಬರೊಂದುಲ್ಲೇ, ಸೀತೆ ಲಕ್ಷ್ಮಣೆ ಒಟ್ಟುಗುಲ್ಲಿರುದು ಪುರಪ್ರವೇಶ ಮಲ್ಪಿಯರಗ ಬರೊಂದುಲ್ಲೇರಿಂದ ಪಂಪಣ ವರ್ತಮಾನನು ಕೇಳಿದು ಭಾರಿ ಸಂತೋಷ ಅಂಡ ಹನುಮಂತ ಎನ್ನ ಜೀವನಡು ಭಾರಿ ಪೊರ್ಲುದ ಒಂಜಿ ಸುದ್ದಿ ಕನತಿನ ಎಯ್ಯಿ ನಿಕ್ಕ ಏತು ವಂದನೆ ಮಲ್ತಲ್ಲ ಯಾವಂದು ಪಂಡದು ಆ ಹನುಮಂತನಲ್ಲಿ ಉಪಚರಿತಾದು ಐದುಕ ತನ್ನ ಮೆಗ್ಗಿಯ ಶತ್ರುಗುಣೆ ಆಯನ ಒಟ್ಟಿಗೆನೇ ಇತ್ತೆ ಆಯನ ಲಿತ್ತ ಪನ್ಪೆಗೆ ಮೆಗ್ಗಿಯ ಆಯ್ನಾದ ಬೇಗ ಈ ನಮ್ಮ ಅಯೋಧ್ಯೆಗೆ ಪೋಡು ಅರಮನೆಗೆ. ಅರಮನೆಗೆ ಹೋದು ಅಣ್ಣೆ ಬರ್ಪುರಂಜನ ವರ್ತಮಾನನು ಅಪ್ಪೆಲ್ಲಗೆ ತೆರಿಪಾವಡು. ನಮ್ಮ ಅರಮನೆದ ಮಾತ ಪರಿವಾರದಗಳಿಗೆ ತೆರಿಪಾವಡು ಮಾತ್ರ ಅತ್ತ ಅಕ್ಕಿನ ಪೂರ ಲಿತ್ತೊಂದು ಇಡೇ ಬಲ ನಮ್ಮ ಒಟ್ಟಿಗೆ ಸೇರಿದ ರಾಮನ ಎದ್ಕೊಂಡಿರ ಪೋಯಿ ಎಂದು ಶತ್ರುಗುಣ ಅಣಪನ್ಪೆಗೆ ಬರತಿ. ಶತ್ರುಗುಣೆ ಅಂಚನೆ ಭರತನ ಪಾತಿರದಂಚ ಆವುನ್ನು ಪಂಡದು ಹೊತ್ತೊಂದು ಅಯ್ಯ ಅಯೋಧ್ಯೆಗೆ ಬರ್ಪೆ. ಅಯೋಧ್ಯೆಗೆ ಬತ್ತನೇ ಅಪ್ಪೆಲ್ಲಡ ಕೌಸಲ್ಯ ಕೈಕೆ ಸುಮಿತ್ರೆ ಮೆಕ್ಲಡ ಈ ಶುಭ ಸುದ್ದಿನ ಪನ್ಪೆ. ಅಕ್ಲಿ ಮಾತೆಗಳ ಭಾರಿ ಸಂತೋಷ ಅಂಡ್ ಏಪ ರಾಮನ ತೂಪ ಪನ್ಪಿನಂಚಿನ ಒಂಜಿ ಏವರೋಡ ಅಕ್ಲಿತ್ತೇರು ಅಂಚಾದು ರಾಮನಲ್ಲಿ ತೊಂದು ಬರೆಯರ ಎಂಕುಲ್ಲ ಬರ್ಪ ಪಂಡದು ಊರಿಗೂ ಊರೇ ಶತ್ರುಡನ ಒಟ್ಟಿಗೆ ಪಿದಾಡಿರಿಗೆ ಸುಮಂತೆ ವಶಿಷ್ಠರು ಅಪ್ಪೆಲ್ಲು ಮಾತ ಪರಿವಾರದಗಳು ಮಾತ ಪಿದಾಡದು ನಂದಿ ಗ್ರಾಮವು ಬತ್ತದು ಅಲ್ಪ ಭರತನ್ಲ ಸೇರೊಂದು ಭರದ್ವಾಜ ಆಶ್ರಮದ ಕಡೆಗೆ ರಾಮನ ಎದುಕೊಂಡ್ಯಾರ ಅಕ್ಲು ಬರೊಂದುಲ್ಲೇರು ಬೊಕ್ಕ
1: ರಥರ್ದು ಜತ್ತೆ ರಾಮೆ ಸೀತಾ ಭಾಮೆ ಬೊಕ್ಕ ಲಕ್ಷ್ಮಣನ ಒಟ್ಟುಡು ತಾನು ಕೌಸಲ್ಯ ಸುಮಿತ್ರ ದೇವಿ ಕೈಕೈನ ಪಾದಗು ಅಡ್ಡಬೂರ್ನಗ

0: పాదగడ్డబూర్ణగ బుర్దుపోతి జూవ పిరకాయొగె బత్తి లెక్కాదు జౌవనద జోక్లె పొర్లును తూదు జౌవనద జోక్లె పొర్లును తూదు అప్పేళ్ళు కన్న నీరు ఉర్కర్దు మోకెడు తర్కదు పత్యరా మోకెడు తర్కదు పత్యరా.
1: ಈತನೇಟ ಇಂಚಿಪ ಕಲ್ಕುರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಸಾವಯವ ಕೃಷಿಕ ಗ್ರಾಹಕ ಬಳಗ ಉನ್ನತ ಸಹಯೋಗಡು ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ ಸಂತ ಕವಿ ಕನಕದಾಸರ್ನ ರಾಮಧಾನ್ಯ ಚರಿತ್ರೆ ತುಳು ವಾಚನ ವ್ಯಾಖ್ಯಾನ ಉನ್ನೆಟ್ ಪ್ರವಚನ ಮಲ್ತಿನಾರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾವ್ಯ ವಾಚನ ಮಲ್ತಿನಾರ್ ತೋನ್ಸೆ ಪುಷ್ಕಳ್ ಕುಮಾರ್ ಒಂದು ರಾಮಧಾನ್ಯ ಚರಿತ್ರೆ ತುಳು ವಾಚನ ವ್ಯಾಖ್ಯಾನದ ರಡ್ಡನೆ ಯಜ್ಞೆ ಕೇಂದರ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ನೆಕ್ಸ್ಟ್ ದೆಂಚ ಉಂಡುದುಲ
1: ಭೂತ ಮಾಡಕ್ ನೂರು ನಗ ಸೀತಾರಾಮೆ ತೂತೆ
2: ನೋಟು
1: ತಟ್ಟ

0: 다론다론다네.
1: You're listening to Radio Sarang 107.8 FM.

ಈತನೇಟ ಮೈ ನೇಮ್ ಇಸ್ ಅಣ್ಣಪ್ಪ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲಿನ ಕೇನೊಂದು ಬತ್ತಾರೆ ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: 107.8 FM ರೇಡಿಯೋ ಸಾರಂಗ್. 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.

0: ಪದ ಗಮ್ಮತ್ತು.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಕರೆ ಮಾಡಿ ಹಲೋ ಡಾಕ್ಟರ್.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗೊನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ, ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ, ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ, ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್. ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲರೂ ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ವಾನಿಲೆ ಸ್ನೇಹಿತ. ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ಕರೆ ಮಾಡ್ಬೋದು, ಅಭಿಪ್ರಾಯಗಳನ್ನು ಹೇಳ್ಬೋದು, ನಿಮ್ಮಿಷ್ಟದ ಹಾಡುಗಳನ್ನು ಕೂಡ ರಿಕ್ವೆಸ್ಟ್ ಮಾಡ್ಬೋದು. ಸೊ ನಮ್ಮ ವೆರಿ ಫಸ್ಟ್ ಕಾಲರ್ ಯಾರಾಗ್ತಾರೆ ಅಂತ ನೋಡಿದ. ಸೊ ತುಂಬ ಜನರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದಾರೆ, ಸೊ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಾನೇ ಮೊದಲು ಕಾಲ್ ಮಾಡಬೇಕು, ಅವರೇ ಮೊದಲು ಕಾಲ್ ಮಾಡಬೇಕೆಂಬಂಥ ಒಂದು ವಿಚಾರ ಕೂಡ ಇಲ್ಲಿಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಲು, ಮಾತಾಡಲು. ಎಲ್ಲರೂ ತಮ್ಮ ಒಂದು ಉತ್ತಮ ಸಂದೇಶಗಳನ್ನು, ಅದೇ ರೀತಿ ಮೆಸೇಜಸ್ಗಳನ್ನು ದಿನನಿತ್ಯ ಕಳಿಸ್ತಾ ಇರ್ತಾರೆ. ರೇಡಿಯೋ ಸಾರಂಗಿಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇರ್ತಾರೆ. ಸೊ ಒಲವಿನ ಹಾಡುಗೆ ಕೂಡ ನಿಮ್ಮ ಇದೇ ರೀತಿ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಕೇಳುಗರೆ ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರಜೆ ಸಾರಲಾಗಿದೆ, ಮಕ್ಕಳಿಗೆ ಪಿ ಯು ಸಿವರೆಗಿನ ಮಕ್ಕಳಿಗೆ ರಜೆ ಕೊಡಲಾಗಿದೆ. ಮಳೆ ಬರ್ತದೆ ಅಂತ ರಜೆ ಕೊಟ್ಟಿದ್ದರು, ಆದರೆ ಮಳೆ ಇರಲಿಲ್ಲ. ಮತ್ತರ ಈ ಕೆಲ ಹೊತ್ತಿನ ಹಿಂದೆ ಮಳೆ ಬಂದಿದೆ. ಸೊ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿವೆ, ಬೇರೆ ಬೇರೆ ವಿಶೇಷತೆಗಳು ಕೂಡ ಇಲ್ಲಿ ಇವೆ, ನಾವು ನೋಡ್ಬೋದು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಒಂದು ವಿಚಾರಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳು ಇವತ್ತು ಇವೆ ಅಂತ ನೋಡ್ಬೋದು. ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ಮನೆಯಲ್ಲಿ ಅಗ್ನಿ ಅವಘಡ ಆಗಿದೆ. ಸೊ ಹೀಗಾಗಿ ಭಾರೀ ನಷ್ಟ ಉಂಟಾಗಿದೆ. ರಸ್ತೆ ಬದಿ ತ್ಯಾಜ್ಯಗಳ ರಾಶಿ ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಒಂದು ಕ್ರಮ ಕೂಡ ಇನ್ನೊಂದು ಸುದ್ದಿ ಇದೆ. ಸೊ ಅದೇ ರೀತಿ ನಾವು ನೋಡಿರ್ಬೋದು, 88 ಪ್ರದೇಶಗಳ ಮೇಲೆ ದಕ್ಷಿಣ ಕನ್ನಡದಲ್ಲಿ ವಿಪತ್ತು ನಿರ್ವಹಣಾ ಪ್ರತಿಕಾರ ಹೇಳಿದೆ. ಏನು ಭೂಕುಸಿತದ ಒಂದು ಕರಿ ನೆರಳು ವಿಶೇಷವಾಗಿ ನಾವು ನೋಡ್ಬೋದು, ಅತಿ ಡೇಂಜರಸ್ ಝೋನ್ ಅಂತ ಹೇಳಲಾಗಿದೆ. ದಕ್ಷಿಣ ಕನ್ನಡದ 88 ಸ್ಥಳಗಳು ಮೋಸ್ಟ್ ಡೇಂಜರಸ್ ಪ್ರದೇಶಗಳಿವೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಿಲ್ಲೆ 88 ಪ್ರದೇಶಗಳನ್ನು ಅತಿ ಹೆಚ್ಚು ಅಪಾಯದ ವಲಯ, ಡೇಂಜರ್ ಝೋನ್ ಎಂದು ಗುರುತಿಸಿದೆ. ಮಳೆಗಾಲದಲ್ಲಿ ನಾವು ನೋಡಬಹುದು ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ತಿಳಿಸಲಾಗಿದೆ. ಇಲ್ಲಿ ಈ ವರ್ಷ ಈಗಾಗಲೇ 3 ಬಲಿಯಾಗಿದ್ದಾರೆ ಇದಕ್ಕೆ ಅಂತ ಹೇಳ್ಬೋದು. ಸೊ ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ ಮೊದಲ ಕಾಲರ್ ಜೊತೆ ಮಾತಾಡ್ತೇನೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ಹಲೋ, ನಮಸ್ತೆ ಸರ.
0: ನಮಸ್ತೆ ಸರ್, ಯಾರಿದು?
1: ನಾ ವಿಜಯಪುರದಿಂದ ನವಾಜ್ ಅಂತ ಸರ.
0: ಹೇಳಿ ನವಾಜ್ ಅವ್ರ, ಯಾವ ಹಾಡು ಕೊಡ್ಲಿ?
1: ನಮ್ಗ ಶೋಲೆ ಚಿತ್ರದಿಂದ ಸರ. ಅದ್ರಾಗ ಇದು ಆದ್ ನೋಡಿ ಸರ್, ಏ ದೋಸತಿ ಹಮ್ ನಹಿ ತೋಡಿಂಗೆ ಚೋಡಿಂಗೆ ದಮ್ ಮಗರ್, ಈ ಹಾಡ್ರಿ ಮೇಡಮ್ ಸರ್.
0: ಏ ದೋಸ್ತಿ ಅಲ್ವಾ?
1: ಹಾ, ಏ ದೋಸ್ತಿರಿ. ಶೋಲೆ ಚಿತ್ರದ ನೋಡಿ ಸರ್, ಶೋಲೆ ಚಿತ್ರ.
0: ಓಕೆ, ನೋಡೋಣ ಸರ್. ಶೋಲೆ ಚಿತ್ರದ ಒಂದು ಹಾಡನ್ನು ನೀವು ರಿಕ್ವೆಸ್ಟ್ ಮಾಡಿದಿರ, ಏ ದೋಸ್ತಿ ಮನ್ನಡೆ ಆಡಿದಂತ ಹಾಡಲ್ವಾ?
1: ಹೌದ್ರಿ ಸರ್, ಮನ್ನಡೆ ಅವರ ಮತ್ತೆ ಕಿಶೋರ್ ಕುಮಾರ್ ಜೋಡಿ ಮಾಡಿ ಹಾಡೋದಾದ್ರೆ ಸರ್. ಅದು
0: ಓಕೆ, ಕಂತು ಕೊಡೋಣ ಸರ್. ಧನ್ಯವಾದಗಳು ಇದೇ ರೀತಿ.
1: ಧನ್ಯವಾದ, ನಮಸ್ತೆ ಸರ್.
0: ಧನ್ಯವಾದಗಳು ಸರ್, ಇದೇ ರೀತಿ ಕರೆ ಮಾಡ್ತಾರೆ. ಸುಂದರವಾದ ಹಾಡನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರು. ಏ ದೋಸ್ತಿ ಅಮ್ಮ ಏನು ಚೋಡಂಗೆ ತೋಡಂಗೆ ಅಮ್ಮ ಗಾರ್ ತೆರ ಸಾತ್ನ ಚೋಡಂಗೆ, ಈ ಒಂದು ಹಾಡನ್ನು ನಾವಂತೂ ಕೇಳ್ಕೊಂಡು ಬರುವಂಥ ಹೊತ್ತು ಕೂಡ ಹೌದು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮನ್ನಡೆಯ ಒಂದು ಶೋಲೆ ಚಿತ್ರ, ಈಗ ಬಂದರೂ ಕೂಡ ಥಿಯೇಟರಲ್ಲಿ ತುಂಬ ದಿನ ನಿಲ್ಬಹುದು ಅಂತ ಅನ್ನಿಸ್ತದೆ. ಯಾಕೆಂದರೆ ಈ ಚಿತ್ರ ಆ ರೀತಿಯ ಒಂದು ಚಿತ್ರಾಭಿಮಾನಿಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು, ಅಷ್ಟೊಂದು ಪಾಪ್ಯುಲರ್ ಆಗಿತ್ತು. ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶೋಲೆ ಹಲವಾರು ವರ್ಷ ಥಿಯೇಟರಲ್ಲಿ ಒಂದು ನೆಲೆ ಕಂಡಂತಹ ಚಿತ್ರ ಇದು. ಸೊ ಹಾಗಾಗಿ ಈ ಚಿತ್ರದ ಬಗ್ಗೆ ಜನರಿಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳು ಕೂಡ ಇದ್ದವು. ಸೊ ಆರಂಭದ ಕೇಳುಗರು ನಮ್ಮ ಜೊತೆಗೆ ಒಂದು ಹಾಡನ್ನ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ.
2: ನಮಸ್ಕಾರ ಸರ್, ನಾನು ಪುಟ್ಟರಾಜ್ ಮಾತಾಡೋದು ಮಳವಳ್ಳಿಯಿಂದ.
0: ಹೇಳಿ ಪುಟ್ಟರಾಜ್ ಅವರು, ಯಾವ ಹಾಡು ಕೊಡ್ಲಿ
2: ಸರ್? ತಂದೆ ಮಕ್ಕಳು ಚಿತ್ರದಿಂದ ಮುಗಿಲೆತ್ತ ಓಡುತ್ತಿದೆ ನೋಡ್ಬೇಕಿತ್ತು ಸರ್.
0: ಮುಗಿಲೆತ್ತ ಓಡುತ್ತಿದೆ,
2: ಗಿರಿಗಳ ಬಳಿಗೆ ಅನ್ನೋ ಹಾಡು.
0: ತಂದೆ ಮಕ್ಕಳ
2: ಸಿನಿಮಾ, ತಂದೆ ಮಕ್ಕಳು ಹಾಡ್ ಬಂದು ಮುಗಿಲೆತ್ತ ಓಡುತ್ತಿದೆ.
0: ಓಕೆ, ಮುಗಿಲೆತ್ತ ಓಡುತ್ತಿದೆ. ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್ ಇದೆ ಒಂದು ಹಾಡ ನಿಮಗೋಸ್ಕರ. ಧನ್ಯವಾದಗಳು ಸರ್, ಕರೆ ಮಾಡ್ತಾ
2: ಇದ್ದೀನಿ.
0: ಸೊ ಕರೆ ಮಾಡಿದ್ದಕ್ಕೆ ಅನಂತ ಅಭಿವಂದನೆಗಳು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364249949 ಸಂಖ್ಯೆಗೆ. ಸೊ ಕೇಳ್ತಾ ಬನ್ನಿ ರೆಡಿ ಸರ್, 107.8 FM, ಇದು ಬಣ್ಣ ಬಣ್ಣದ ಬದುಕು.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಭೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364209949 ಈ ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಕೂಡ ಇದ್ದಾರೆ, ನೋಡೋಣ, ಮಾತಾಡೋಣ. ಕರೆ ಮಾಡಿ ಮಾತಾಡಿ 6364209949 ಈ ಸಂಖ್ಯೆಗೆ. ಸೊ ತಂದೆ ಮಕ್ಕಳು ಚಿತ್ರದ ಒಂದು ಹಾಡನ್ನು ನಾವು ಪ್ಲೇ ಮಾಡಿದ್ದೇವೆ. ಸೊ ಅದೇ ರೀತಿ ನೀವು ಕೂಡ ಸ್ನೇಹಿತರೆ ಬೇರೆ ಬೇರೆ ಹಾಡುಗಳನ್ನಂತೂ ರಿಕ್ವೆಸ್ಟ್ ಮಾಡಿಕೊಳ್ಬೋದು. ಸೊ ವಿನಂತಿಸ್ತೇ. ಸೊ ಪ್ರತಿನಿತ್ಯ ಒಂದು ನಮ್ಮ ಕೇಳುಗರಂತೂ ಕರೆ ಮಾಡ್ತಾ ಇರ್ತಾರೆ. ಸೊ ಪ್ರತಿ ಇತರರಿಗೂ ಕೂಡ ಅವಕಾಶ ಕೊಡಿ ಸ್ನೇಹಿತರೆ, ಇತರರು ಕೇಳುಗರು ಕೂಡ ಕರೆ ಮಾಡಲಿಕ್ಕೆ ಹವಣಿಸ್ತಾರೆ. ಸೊ ಹಂಬಲಿಸ್ತಾರೆ. ಸೊ ಅದೇ ಒಂದು ವಿನಂತಿ ನಿಮ್ಮಲ್ಲಿ. ಸೊ ಎಲ್ಲ ಕೇಳುಗರಿಗೂ ಕೂಡ ಅವಕಾಶ ಕೊಡುವಂಥ ಪ್ರಯತ್ನ ಬರಲಿ ನಮ್ಮಿಂದ ಅಂತ ಹೇಳುತ್ತಾ ಏನು ಸುದ್ದಿ ಹೇಳ್ತಾ ಇದ್ದೆ, ನಾನು ವಿಚಾರಗಳನ್ನು ಮಾತಾಡ್ತಾ ಇದ್ದೆ. ಸೊ ನಮ್ಮ ವಿಶೇಷವಾಗಿ ಮಾಹಿತಿಯ ಪ್ರಕಾರ 17 ಮಂದಿ ಒಂದು 5 ವರ್ಷಗಳಲ್ಲಿ ಮೃತಪಟ್ಟಿದ್ದಾರೆ ಭೂಕುಸಿತದಿಂದಾಗಿ. ವಿಶೇಷವಾಗಿ ಚಾರ್ಮಾಡಿ ಘಾಟ್, ನೆರಿಯ, ಶಿಶಿಲ, ಮಂಗಳೂರು ಸಮೀಪ ಕೆತ್ತಿಕಲ್, ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಉಳ್ಳಾಲ ಭಾಗಗಳ ಪ್ರದೇಶಗಳು ಇದರಲ್ಲಿ ಸೇರಿವೆ. IIT ಧಾರವಾಡ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಶೇಕಡ 24ಕ್ಕೂ ಅಧಿಕ ಭಾಗಗಳಲ್ಲಿ ಭೂಕುಸಿತ ಆಗುವಂಥ ಒಂದು ಅಪಾಯ ಕೂಡ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಸೊ 115 ಪರಿಹಾರ ಕೇಂದ್ರಗಳನ್ನು ಈಗಾಗಲೇ ಮಳೆಗಾಲ ಸಂದರ್ಭದಲ್ಲಿ ಸಿದ್ಧಪಡಿಸಿಡಲಾಗಿದೆ. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ಸರ್, ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
0: ಹೇಳಿ ಸರ್, ಯಾವ ಹಾಡು ಕೊಡಲಿ?
1: ಸರ್, ಇವತ್ತು ಎಂತ ಚಂದ ಶಾರದಮ್ಮ ನಿನ್ನ ನೋಡಲು ಕಣ್ಣು ಸಾಲದಮ್ಮ ಅಂತ ಒಂದು ಗೀತೆ.
0: ಯಾವ ಚಿತ್ರದ ಸರ್ ಅದು?
1: ಗೀತೆ, ಇದು ಭಕ್ತಿಗೀತೆ
0: ಸರ್. ಭಕ್ತಿಗೀತೆ ಗುರುವಾರ ದಿವಸ ಕೊಡಲ್ಲ ಸರ್.
1: ಹೌದ್ರೆ?
0: ಇಲ್ಲ,
1: ಇವತ್ತು ಚಿತ್ರಗೀತೆ ಹಾಕ್ತೀರಿ? ಹಂಗಾದ್ರೆ ಇದು ಹೊಸ ಬೆಳಕು ಚಿತ್ರದಿಂದ ಹಾಕ್ರಿ ಸರ್.
0: ಯಾವ್ದದು ಸರ್?
1: ಚಲುವೆಯೇ ನಿನ್ನ ನೋಡಲು.
0: ಹಾಡಿ ನೋಡೋಣ.
1: ಚಲುವೆಯೇ ನಿನ್ನ ನೋಡಲು, ಮಾತುಗಳು ಬರೆದವನು ಬರೆಯುತ್ತ ಹೊಸ ಕವಿತೆಯ ಗೀತೆ ಸರ್.
0: ಚಲುವೆಯೇ ನಿನ್ನ ನೋಡಲು ಅಲ್ವಾ? ಓಕೆ ಸರ್, ನಾನು ಖಂಡಿತ ಟ್ರೈ ಮಾಡ್ತೇನೆ
1: ಸರ್. ಈ ಗೀತೆ ಸರ್ ಸಾರಂಗ ರೇಡಿಯೋ ಸ್ನೇಹಿತರಾದ ನಮ್ಮ ಭರತ್ ಕುಮಾರ್ ಬಂದೆನವಾಜ್, ಆಮೇಲೆ ಶಿವಶರಣ ಸವದಿ, ನಮ್ಮ ಇವರವರು ಗಂಗಪ್ಪ, ಇವರೆಲ್ಲರಿಗಾಗಿ ಪ್ರಸಾರ ಮಾಡ್ತೀನಿ.
0: ಓಕೆ, ನೋಡೋಣ ಸರ್, ಖಂಡಿತ ಕೊಡೋಣ. ಚಿಲುವೆಯೇ ನಿನ್ನ ನೋಡಲು ಹೊಸ ಬೆಳಕು ಚಿತ್ರದೊಂದು ಹಾಡು.
1: ಹಾ ಸರ್.
0: ಓಕೆ ಸರ್, ಖಂಡಿತವಾಗಿ ನಾನು ಪ್ರಯತ್ನ ಪಡ್ತೇನೆ ಹಾಡನ್ನು ಕೊಡಲಿಕ್ಕೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಚಿತ್ರ ಇದು. ಸೊ ಈ ಚಿತ್ರದಲ್ಲಿ ಸುಂದರವಾದ ಹಾಡುಗಳು ಕೂಡ ಇವೆ, ಸುಂದರವಾದ ಒಂದು ಸೊಗಸಾದ ಹಾಡುಗಳು, ಮನಮೋಹಕವಾದ ಹಾಡುಗಳು ಕೂಡ ಇವೆ. ಸೊ ಖಂಡಿತವಾಗಿ ಪ್ರತಿಯೊಂದು ಹಾಡಿನಲ್ಲಿ ಕೂಡ ಸಂತೋಷ, ಸಂಭ್ರಮ, ಸಡಗರ ಇದ್ದೇ ಇದೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ 6364209949 ಸಂಖ್ಯೆಗೆ. ಸೊ ಕೇಳುಗರಂತೂ ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಬೋದು 6364209949 ಈ ಸಂಖ್ಯೆಗೆ. ಸೊ ನೆಚ್ಚಿನ ಕೇಳುಗರಂತೂ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕಿನಲ್ಲಿ ಸೊ ಹಾಡುಗಳನ್ನು ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ.
2: ನಮಸ್ಕಾರ, ನಾನು ರತ್ನ ಶೆಟ್ಟಿ.
0: ಹೇಳಿ, ಮಾತಾಡಿ ರತ್ನ ಶೆಟ್ಟಿ. ಯಾವ ಹಾಡು ಕೊಡ್ಲಿ?
2: ಇದು ಬಿಡುಗಡೆಯ ಬೇಡಿ ಫಿಲಂ.
0: ಯಾವುದು?
2: ಬಿಡುಗಡೆಯ ಬೇಡಿ.
0: ಬಿಡುಗಡೆಯ
2: ಬೇಡಿ, ಬಿಡುಗಡೆಯ ಬೇಡಿ.
0: ಓಕೆ, ಬಿಡುಗಡೆ ಅದು ಹೇಳಿ. ಓಕೆ.
2: ಅದರಿಂದ ನಗುವ ಹೂವೆಲ್ಲವೂ,
0: ನಗುವ ಹೂವೆಲ್ಲವೂ.
2: ಒಲಿದ ಹಾಡಾಯಿತು,
0: ಒಲಿದ ಹಾಡಾಯ್ತು. ಸಿಂಗ್ ಮಾಡ್ಬೋದು ಒಂದು ಲೈನ್?
2: ನಾನಲ್ಲ,
0: ಚಿತ್ರದ. ಹೌದು, ನಗುವ ಹೂವೆಲ್ಲವ ಯಾವ ಟ್ಯೂನ್ ಅಲ್ಲಿ ಇದೆ ಅಂತ ನೋಡೋಣ. ಓಕೆ, ನಾವು ಹಾಡನ್ನು ಕೇಳಿಲ್ಲ ಖಂಡಿತವಾಗಿಯೂ. ಸೊ ಬಿಡುಗಡೆಯಾದ ಹೇಳಿ ಚಿತ್ರದ. ಬಿಡುಗಡೆಯ ಬೇಡಿ. ಓಕೆ,
2: ಬಿಡಬೇಡಿ ನನಗೆ. ನಗುವ ಹೂವೆಲ್ಲವೂ, ಒಲಿದ ಹಾಡಾಯಿತು.
0: ಓಕೆ, ನನಗೆ ಅದು ಹೇಡಿ ಅಂತ ಕೇಳ್ತು. ಸೊ ಹಾಗಾಗಿ ಆ ಒಂದು ಹಾಡನ್ನು ಸ್ಪಷ್ಟವಾಗಿ ಅರ್ಥ ಮಾಡಲಿಕ್ಕೆ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಮಳೆ ಆದುದರಿಂದ ಕೆಲವರಂತೂ ಕಾಲು ಕೇಳಲು ಮತ್ತು ಮಾತುಗಳು ಕೂಡ ಖಂಡಿತವಾಗಿಯೂ ಸ್ಪಷ್ಟತೆಯಿಂದ ಕೇಳಲ್ಲ. ಆದರೂ ಕೂಡ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364209949 ಸಂಖ್ಯೆ. ಬಿಡುಗಡೆಯ ಬೇಡಿ ಈ ಒಂದು ಚಿತ್ರದ ಹಾಡು. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕರೆ ಮಾಡಿ ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಮುಲುವಿನ ಹಾಡು ಕಾರ್ಯಕ್ರಮ. ಸೊ ಈ ಒಂದು ಹಾಡನ್ನು ನಾವು ಅಂತೂ ಪ್ಲೇ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅದೇ ರೀತಿ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಸೊ ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು, ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದ್ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಎಸ್, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ನೀವಂತೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ವಾರದಲ್ಲಿ 5 ದಿನ ಒಲವಿನ ಹಾಡು ಕಾರ್ಯಕ್ರಮ ಮೂಡಿ ಬರುತ್ತೆ ನಿಮ್ಮ ಗಮನದಲ್ಲಿ ಇರಲು. ಸೋಮವಾರ ದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ, ಮಂಗಳವಾರ ದಿನ ಮತ್ತು ಬುಧವಾರ ಅದೇ ರೀತಿ ಗುರುವಾರ ಹಾಡುಗಳನ್ನು ಕೇಳುವಂಥ ಒಂದು ಅವಕಾಶ ಕೂಡ ಇದ್ದೇ ಇರುತ್ತೆ. ಸೊ ವಿಶೇಷವಾಗಿ ನಾವು ನೋಡ್ಬೋದು, ರಿಪೀಟೆಡ್ ಆಗಿ ಕೇಳುಗರು ಅದೇ ಕೇಳುಗರು ಕಾಲ್ ಮಾಡ್ತಾ ಇರ್ತಾರೆ. ಅಂದಾಗಿ ಬೇರೆ ಬೇರೆ ಸಂದೇಶಗಳು ಕೂಡ ಇರ್ತವೆ. ಸೊ ನಮಗೆ ಸಿಕ್ಕಲ್ಲ ಸರ್ ಲೈನ್, ನಾವು ಅಷ್ಟು ಟ್ರೈ ಮಾಡ್ತಾ ಇರ್ತೇವೆ, ನೀವು ಕೊಟ್ಟವರಿಗೇ ಲೈನ್ ಕೊಡ್ತೀರಾ, ಕೊಟ್ಟವರಿಗೇ ಒಂದು ಅವಕಾಶ ಕೊಡ್ತೀರಮ್ಮಂತ ವಿಶೇಷಗಳನ್ನು ಕೂಡ ಕರ್ತಾರೆ. ಸೊ ಹೀಗಾಗಿ 3 ಅರ್ಜಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಶುಕ್ರವಾರ ದಿನ ಭಕ್ತಿಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೂಡ ಇರುತ್ತೆ. ಜೊತೆಗೆ ನಾವು ನೋಡಿರ್ಬೋದು, ಯಾವುದೇ ಹಾಡುಗಳನ್ನು ಕೂಡ ಕೇಳಲು ನಿಮಗಂತೂ ಅವಕಾಶ ಇದ್ದೇ ಇದೆ. ಸೊ ಹಾಗಾಗಿ ಇವತ್ತಿನ ಒಲವಿನ ನಾವು ವಿಶೇಷವಾಗಿ ಗಮನಿಸ್ತಾ ಇರ್ತೇವೆ. ಅರ್ಜಿಗಳು ದಿನನಿತ್ಯ ಚೇಂಜ್ ಆದರೂ ಕೂಡ ಖಂಡಿತವಾಗಿ ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿರ್ತದೆ ಹಿಂದಿನ ದಿನ ಯಾರು ಕರೆ ಮಾಡಿದ್ದಾರೆ, ಸೊ ಮಂಗಳವಾರ ದಿನ ಯಾರು ಕರೆ ಮಾಡ್ತಾ ಇರ್ತಾರೆ, ಸೋಮವಾರ ದಿನ ಯಾರು ಮೆಸೇಜ್ ಮಾಡಿದ್ದಾರೆ, ಅಥವಾ ಶುಕ್ರವಾರ ಗುರುವಾರದಂದು ಯಾರು ಮಾತಾಡ್ತಾ ಇರ್ತಾರೆ ಅಂತ. ಸೊ ಕೇಳುಗರಲ್ಲಿ ವಿನಂತಿ, ಇತರ ಕೂಡ ಅವಕಾಶ ಕೊಡೋಣ. ತುಂಬ ಜನ ಕೇಳುಗರು ಅವರು ಕಾಯ್ತಾ ಇರ್ತಾರೆ. ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಬಾರಿ ಅದು ನಮ್ಗೆ ಕಾಲ್ ಸಿಕ್ಕಲಿ, ನಮಗೆ ಕಾಲ್ ಸಿಕ್ಕಿದ್ರೆ ಮಾತ್ರ ಒಂದು ಅವಕಾಶ ಸಿಕ್ಕಿದಂತಾಗುತ್ತದೆ ಅಂತ ಆಸೆ ಅಭಿಲಾಷೆ ಅವರದಾಗಿರುತ್ತೆ. ಸೊ ಹಾಗಾಗಿ ವಿನಂತಿ ಇಷ್ಟೇ, ನಾವು ನಿರಂತರವಾಗಿ ಒಂದು ಅಥವಾ ಇನ್ನೊಂದು ನಂಬರಿಂದ ಕಾಲ್ ಮಾಡೋದ್ರಿಂದ ಲೈನ್ ಹೋಲ್ಡ್ ಮಾಡ್ತಾ ಇರ್ತೇವೆ, ಬ್ಲಾಕ್ ಮಾಡ್ತಾ ಇರ್ತೇವೆ. ಸೊ ಮತ್ತೆ ನಾವು ಹೇಳೋದು ಇಷ್ಟೇ, ಯಾಕೆಂದರೆ ತುಂಬ ಕೇಳುಗರಿಗೆ ಇದರಿಂದ ಅವಕಾಶ ವಂಚಿತರಾಗ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಇದೆ, ಮಾಡಿ ನೀವು ಇತರರನ್ನು ಕೂಡ ಒಂದು ಗಮನದಲ್ಲಿಟ್ಟುಕೊಂಡು ಅವ್ರಿಗೆ ಕೂಡ ಒಂದು ಅವಕಾಶವನ್ನು ಕೊಡಿ. ಕೆಲವೊಮ್ಮೆ ನಿಮ್ಗೆ ಅನಿಸ್ಬೋದು ನಮ್ಮ ಕರೆ ಸಿಗ್ತಾ ಇಲ್ಲ, ಕೆಲವೊಂದ್ಸಲ ನೆಟ್ವರ್ಕ್ ಇಶ್ಯೂಸ್ಗಳು ಕೂಡ ಇರ್ತವೆ. ಸೊ ನಿನ್ನೆ ಕರೆ ಸ್ವೀಕರಿಸಿದರೆ ಖಂಡಿತವಾಗಿ ಇವತ್ತು ನಾವು ಸ್ವೀಕರಿಸುವಂಥ ಗೋಚಿಗೆ ಹೋಗಲ್ಲ. ಅಥವಾ ನಾವಂತೂ ಗಮನಿಸ್ತೇವೆ, ಈ ವಾರದಲ್ಲಿ ಒಂದಲ್ಲ ಒಂದು ದಿನ ಕರೆ ಕೊಟ್ಟಿದ್ರೆ ಬೇರೆಯವರಿಗೆ ಕೂಡ ಅವಕಾಶ ಕೊಡುವಂಥ ಒಳ್ಳೆ ಮನಸ್ಸನ್ನು ನಾವು ಮಾಡ್ತೇವೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ ಲತಾ ಅವರೇ, ಮಾತಾಡಿ. ಹೇಗಿದ್ರಿ?
1: ನಾನು ಬಂತೊಳಗಿಂದ ಲತಾ ಮಾತಾಡೋದು. ನಾನು ಸರಿಯಿದ್ದೇನೆ, ನೀವು ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ. ಲತಾ ಅವರು ಹೇಳಿ.
1: ಊಟ ಎಲ್ಲ ಆಯ್ತು ಸರ್?
0: ಊಟ ಎಲ್ಲ ಆಯ್ತು. ನಿಮ್ದು ಆಯ್ತಾ?
1: ಹಾ, ನಂದು ಆಯ್ತು ಸರ್.
0: ಸೊ ಯಾವ ಹಾಡು ಕೊಡ್ಲಿ ಇವತ್ತು
1: ನಮ್ಗೆ? ಇವತ್ತು ಮನೆದೇವರು ಚಿತ್ರದಿಂದ ಯಾವ್ದಾದ್ರು ಒಂದು ಕೊಡಿ ಸರ್.
0: ಮನೆದೇವರು ಚಿತ್ರದಿಂದ ಯಾವ್ದಾದ್ರು ಕೊಡ್ಬೇಕು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮನೆದೇವರ ಚಿತ್ರದಿಂದ ಯಾವುದಾದ್ರೂ ಒಂದು ಹಾಡನ್ನು ಕೊಡಿ ಅಂತ ಅವರು ವಿನಂತಿ ಮಾಡಿದ್ದಾರೆ. ಸೊ ನೀವು ಕೂಡ ಅಪರಾಂಜಿ ಚಿನ್ನವೋ ಚಿನ್ನವೋ ಈ ಒಂದು ಹಾಡನ್ನು ನಾನಂತೂ ಕೊಡ್ತಾ ಇದ್ದೇನೆ. ಸೊ ಕೇಳಿಕರೇ, ಅವರಿಗೋಸ್ಕರ ಅವ್ರ ಹಾಡಿನ ಹೆಸರನ್ನು ಮೆನ್ಷನ್ ಮಾಡಿಲ್ಲದಕ್ಕಾಗಿ ಸೊ ನಮಗೆ ಸಲೀಸಾಗಿಬಿಟ್ಟಿದೆ. ಸೊ ಯಾವ ಹಾಡನ್ನು ಕೊಡೋದು ಅಂತ. ಸೊ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಮಾಡಿ 6364240499 ಈ ಸಂಖ್ಯೆಗೆ. ಸೊ ವಿಶೇಷವಾಗಿ ಕೇಳುಗರಂತೂ ಸೊ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಸೊ ಕೇಳುಗರಂತೂ ಮಾತಾಡ್ತಾ ಇಲ್ಲ, ಕರೆ ಮಾಡಿ. ಹಲೋ, ನಮಸ್ತೆ, ನಮಸ್ಕಾರ. ನೋಡಿ, ಹಲೋ, ನಮಸ್ತೆ, ನಮಸ್ತೆ. ಸೊ ಕೇಳುಗರು ಮಾತ. ಸೊ ಕೇಳುಗರೇ, ವಿನಂತಿ ಇಷ್ಟೇ, ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳುವಾಗ ಕರೆ ಮಾಡುವಾಗ 6364240499 ಸಂಖ್ಯೆಗೆ ಕಾಲ್ ಮಾಡಿ ಮಾತ್ರ. ಹಲೋ, ನಮಸ್ತೆ. ನಮಸ್ತೆ ಸರ್.
2: ಜನಾರ್ದನ್
0: ಹೇಳಿ. ಜನಾರ್ದನ್, ನಾನು ಯಾವ ಹಾಡು ಕೊಡ್ಲಿ ಇವತ್ತು?
2: ನನಗೆ ಬಂಗಾರದ ಕುರಲಿಂದ.
0: ಬಂಗಾರದ ಕುರಲಿಂದ
2: ಅಲ್ಲ, ಬಂಗಾರ ಪಟ್ಲೇರಿಂದ.
0: ಬಂಗಾರ ಪಟ್ಲೇರಿಂದ. ಓಕೆ, ಓಕೆ.
2: ಅದರಲ್ಲಿ ಸಿರಿ ಕ್ಷೇತ್ರ ತಿಮ್ಮಪ್ಪ ತಿರುಮಲ ಹರಿ ಗೋವಿಂದ ತಿರು.
0: ಸೊ ಬಂಗಾರ ಪಟ್ಲೇರಿಂದ ಅಲ್ವಾ? ಓಕೆ, ಒಂದರ್ಥದಲ್ಲಿ ಭಕ್ತಿ ಗೀತೆ ಇದು. ಸೊ ಚಲನಚಿತ್ರದ ಹಾಡನ್ನು ನೀವು ಕೇಳಿದ್ರೆ ಅದಕ್ಕೋಸ್ಕರ ಖಂಡಿತವಾಗಿ ಕೊಡ್ತಾ ಇದ್ದೇನೆ. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಂಗಾರ ಪಟ್ಲೇರ್ ಒಂದು ತುಂಬ ಹಳೆಯ ಚಿತ್ರ, ಸೊ ಒಳ್ಳೆಯ ಹೆಸರು ಗಳಿಸಿದಂಥ ಚಿತ್ರ ಕೂಡ ಹೌದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಕರೆ ಮಾಡಿ ಮಾತಾಡಿ 6364240499 ಸಂಖ್ಯೆಗೆ. ಸೊ ಎರಡು ಹಾಡುಗಳನ್ನಂತೂ ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ವೆಲ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರ್ಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಸೊ ಬ್ಯೂಟಿಫುಲ್ ಆದ ಹಾಡುಗಳನ್ನು ಕೇಳಿದ್ದೇವೆ, ದಿನವಂತೂ ಖುಷಿಯಾಗಿಟ್ಟಿರ್ಬೋದು. ಸೊ ನಿಮ್ಗಂತೂ ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳಿದ ಅನುಭವ ನಿಜವಾಗಿಂದು ಮೈನ ಬೆರಳಿಸುವ ಅನುಭವವನ್ನು ತಂದುಕೊಟ್ಟಿರ್ಬೋದು. ತುಂಬ ಕೇಳುಗರನ್ನು ನಾವು ಇವತ್ತು ಆರಿಸಿದಂತಾಯಿತು. ಸೊ ವಿಶೇಷವಾಗಿ ನಮ್ಮದೇ ಕೇಳುಗರವರು, ಸೊ ಅಪರೂಪಕ್ಕೆ ಅವರಿಗೆ ಕರೆ ಸಿಕ್ಕುವುದಂತ ನಾನು ಭಾವಿಸ್ತೇನೆ. ಸೊ ಕೊನೆಯ ಒಂದು ಕೇಳುಗರ ಹತ್ರ, ಲಕ್ಕಿ ಕಾಲರ್ ಹತ್ರ ಮಾತನಾಡುವಂಥ ಹೊತ್ತು ಕೂಡ ಹೌದು. ಸೊ ಇವತ್ತಿನ ಲಾಸ್ಟ್ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. ಸೊ 6-3-6-4-2-0-4-9-4-9 ಸಂಖ್ಯೆಗೆ ನೀವಂತೂ ಕರೆ ಮಾಡಿ ಮಾತಾಡಿ. ಎವ್ರಿ ಡೇ ಆ್ಯಸ್ ಅ ಸ್ಪೆಷಲ್ ಡೇ ಅಂತ ಹೇಳ್ತಾರೆ. ಎವ್ರಿ ಡೇ ಹ್ಯಾಸ್ ಗಾಟ್ ಅ ಸ್ಪೆಷಲ್ ಮೂಮೆಂಟ್ಸ್ ಇನ್ ಆ ಲೈಫ್ ಅಂತ ಹೇಳ್ತಾರೆ. ಪ್ರತಿದಿನವೂ ಆನಂದಿಸುವುದು, ಪ್ರತಿದಿನವೂ ನಾವು ಖುಷಿಪಡುವಂತಹ ಕ್ಷಣಗಳನ್ನು ನಮಗೆ ತಂದುಕೊಡುತ್ತೆ. ಪ್ರತಿದಿನ ನಾವು ಕಲಿಯುವುದು ಸಾಕಷ್ಟಿದೆ, ಪ್ರತಿದಿನ ನಾವು ತಿಳಿಯುವುದು ಸಾಕಷ್ಟಿದೆ, ಪ್ರತಿದಿನ ನಾವು ಆಲಿಸೋದು ಸಾಕಷ್ಟಿದೆ. ಸೊ ಕೊನೆಯ ಕಾಲರ್ ನಮ್ಮ ಜೊತೆಗಿದ್ದಾರೆ, ಕರೆ ಮಾಡಿ ಮಾತಾಡಿ. 6-3-6-4-2-0-4-9-4-9 ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ನೀವಂತೂ ಕರೆ ಮಾಡಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಸೊ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಬಹುದು. ಸೊ ದ ಲಾಸ್ಟ್ ಕಾಲರ್ ಇವತ್ತಿದು ಯಾರಾಗ್ತಾರೆ ಅಂತ ನೋಡೋಣ. ಕೇಳುಗರೆ, ಇವತ್ತಿನ ದಿನ ನಾನು ಮಾತಾಡಿದ್ದೇನೆ ತುಂಬ ವಿಚಾರಗಳ ಕುರಿತು. ಸೊ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಅಂತೂ ಕರೆ ಮಾಡಿ ಮಾತಾಡಿ ಅಂತ ಹೇಳುತ್ತಾ, ಸೊ ಲಾಸ್ಟ್ ಕಾಲರ್ ಒಬ್ಬರ ಹಾಡನ್ನು ನಾನಂತೂ ಪ್ಲೇ ಮಾಡುವಂಥ ಹೊತ್ತು ಕೂಡ ಹೌದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಸ್ಟ್ ಕಾಲರ್ ಯಾರಾಗ್ತಾರೆ ಅವರ ಜೊತೆ ಮಾತಾಡಿ ಅವರ ಅನುಭವಗಳನ್ನು ತಿಳಿದುಕೊಂಡು, ಸೊ ಅವರಿಗೋಸ್ಕರ ಒಂದು ಹಾಡನ್ನು ಕೊಡುವಂಥ ಒಂದು ಅವಕಾಶವನ್ನು ಅಂತೂ ಕೊಡ್ತಾ ಇದ್ದೇವೆ. ಸೊ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ
1: ನಮಸ್ತೆ ಸರ್, ಪೂರ್ಣಿಮಾ ಸಲಿತ
0: ಹೇಳಿ ಮೇಡಮ್, ಹೇಗಿದ್ದೀರಿ? ತುಂಬಾ ದಿನ ನಂತರ ಕಾಲ್ ಮಾಡೋದಂತಲ್ವಾ?
1: ಮೊನ್ನೆ ಒಮ್ಮೆ ಮಾಡಿದ್ದೆ.
0: ಅಲ್ಲ, ನನ್ನ ಶೋಗೆ
1: ಒಲವಿನ ಅಡಿಗೆ ಮಾಡೋದು ಕಮ್ಮಿ.
0: ಅಲ್ಲ, ನನ್ನ ಶೋಗೆ ಅಂತ ನೀವು ನಿಮ್ಮನ್ನ ನಿಮ್ಮ ಮಾತುಗಳನ್ನು ಕೇಳಿದಂತ ಒಂದು ನೆನಪೇ ನನಗೆ ಇಲ್ಲ, ತುಂಬಾ ಕಡಿಮೆ ಅಂತ ವಿರಳ ಅಂತ ಹೇಳ್ಬೋದು
1: ಅಲ್ವಾ?
0: ಸೊ ಹೇಳಿ ಮ್ಯಾಮ್.
1: ನಿಮ್ಗೆ ಒಂದು ಹಿಂದಿ ಆಡ್ಬೇಕಿತ್ತು, ಬೇಟಾ ಚಿತ್ರದ.
0: ಬೇಟಾ ಚಿತ್ರದ ಯಾವ್ದದು?
1: ದಕ್ಕ ದಕ್ಕ ಕರ್ನೇಲಗ.
0: ದಕ್ಕ ದಕ್ಕ ಕರ್ನೇಲಗ. ಓಕೆ ಮ್ಯಾಮ್. ಸೊ ಈ ಒಂದು ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕಾರ್ಯಕ್ರಮದಲ್ಲಿ ಕೊನೆಯ ಕಾಲರ್ ಆಗಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಧನ್ಯವಾದಗಳು,
1: ಧನ್ಯವಾದಗಳು.
0: ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಕ್ಕ ದಕ್ಕ ಕರ್ನೇಲಗ ಒಮೆರ. ಸೊ ಒಂದು ಬ್ಯೂಟಿಫುಲ್ ಆದ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ ಸ್ನೇಹಿತರೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೇನೆ ನಾನು ಆರ್ ಜೆ ಅಭಿಷೇಕ್. ವಿಶೇಷವಾದಂಥ ಅತಿಥಿ, ಅವರ ಸಮಾಜಮುಖಿ ಕೆಲಸಗಳು, ಒಂದು ಉತ್ತಮವಾದಂಥ ಆರೋಗ್ಯಕರವಾದಂಥ ಸಮಾಜದ ಬಗ್ಗೆ ಅವರ ಕನಸುಗಳೇನು, ಅವರು ಮಾಡ್ತಿರುವಂಥ ಕೆಲಸ ಏನು, ಎಲ್ಲವನ್ನು ಕೂಡ ತೆರೆದಿಡುವಂಥ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ದಿನದ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇರುವಂಥ ಸಮಾಜಮುಖಿ ವ್ಯಕ್ತಿತ್ವ, ಅದು ಶ್ರೀ ಉಮಾನಾಥ್ ಕೋಟೆಕಾರ್ ಅವರು. ಬಹಳ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಕೇಳುಗರೆ, ಉಮಾನಾಥ್ ಕೋಟೆಕಾರ್ ಅವರು ಒಂದು ರೀತಿಯಲ್ಲಿ ಜೀವನದ ದಿನಚರಿಯಲ್ಲಿ ಪ್ರತಿದಿನ ಈ ಸಮಾಜಕ್ಕೆ, ಈ ಊರಿಗೆ, ನಮ್ಮ ಮಂಗಳೂರಿಗೆ ಒಳಿತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇರುವವರು. ನಮ್ಮ ಮಂಗಳೂರಿನ ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನದಲ್ಲಿ ಬಹಳ ಪ್ರಮುಖ ಸಂಯೋಜಕರಾಗಿ ಕೆಲಸ ಮಾಡಿದಂಥ ಅನುಭವ, ಅದಾದ ನಂತರ ಅಂಬಾ ಮಹೇಶ್ವರಿ ಭಜನಾ ಮಂದಿರ, ಅದು ಮಂಗಳೂರಿನ ಅರಕೆರೆ ಬೈಲಿನಲ್ಲಿ ಇರುವಂಥದ್ದು. ಸೊ ಅಲ್ಲಿ ಏನು ತನ್ನ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಈಗ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟನ್ನು ಒಂದು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡುವುದರ ಜೊತೆಗೆ ಮಂಗಳೂರಿಗೆ ಬೇರೆ ಬೇರೆ ರೀತಿಯ, ಅದು ಸ್ವಚ್ಛತೆ ಇರ್ಬೋದು ಅಥವಾ ಟ್ರಾಫಿಕ್ ಸಂಬಂಧಿತ, ಸಂಚಾರಿ ಸಂಬಂಧಿತ ವಿಷಯಗಳಿರ್ಬೋದು, ಅದರ ಬಗ್ಗೆ ಬಹಳ ದೊಡ್ಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಕೇವಲ ಮಾತಿನಲ್ಲಿ ಜಾಗೃತಿ ಅಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಗಳದೇವಿ, ಬೋಳಾರ, ಹೊಯ್ಗೆ ಬಸರ್ನ ಮೂರು ವಾರ್ಡ್ಗಳನ್ನು ತನ್ನ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಅದನ್ನು ಮಾದರಿ ವಾರ್ಡನ್ನಾಗಿ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಅವರದ್ದು. ಅದರ ಜೊತೆಗೆ ಯಾವುದೇ ಸರ್ಕಾರದಿಂದ ಅನುದಾನದ ನಿರೀಕ್ಷೆಗಳನ್ನು ಮಾಡದೆ ಸ್ವಂತವಾಗಿ ತಮ್ಮ ಟ್ರಸ್ಟ್ನ ಮೂಲಕವಾಗಿ ಅದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಮಾಡಿ ಒಂದಿಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಆ ಮೂಲಕವಾಗಿ ಊರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡ್ತಾ ಇರುವವರು, ಅದು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನ ಮೂಲಕ ಮಾಡ್ತಾ ಇದ್ದಾರೆ. ಅದರ ಪ್ರಮುಖವಾದಂಥ ರುವಾರಿಗಳಲ್ಲಿ ಉಮಾನಾಥ್ ಕೋಟೆಕಾರ್ ಅವರು ಕೂಡ ಒಬ್ಬರು. ಅವರಲ್ಲಿ ಅನೇಕ ಆಲೋಚನೆಗಳಿದೆ, ಏನದು, ಅವರು ಯಾವ ರೀತಿಯ ಮಂಗಳೂರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಇವತ್ತಿನ ಹೊತ್ತು ಮಾತಾಡೋಣ. ಮತ್ತೊಮ್ಮೆ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾನೆ ಉಮಾನಾಥ್ ಕೋಟೆಕಾರ್ ಅವರೇ. ಬಹಳ ಸಂತೋಷ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂಥದ್ದು. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಒಂದು ಸೇವೆಯ ಅಥವಾ ಸ್ವಚ್ಛತೆಯ ಬಗೆಗಿನ ಈ ಸಮಾಜಮುಖಿ ಪರಿಕಲ್ಪನೆ ನಿಮ್ಮಿಂದ ನಿಮಗೆ ಯಾವಾಗ ಇದು ಆರಂಭ ಆಯಿತು ಅಂತ?
1: ಅಭಿಷೇಕ್, ಈ ಮೂಲಕ ಅಂದರೆ ಇವತ್ತೊಂದು ಅವಕಾಶ ಕೊಟ್ಟಿದ್ದೀರಿ ಜನರನ್ನು. ನಮ್ಮ ಅಂಬಾಮೇಶ್ವರಿ ಭಜನಾ ಮಂಡಳಿ 1954ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಭಜನಾ ಮಂಡಳಿ. 2014ರಲ್ಲಿ ಈ ಸಂಸ್ಥೆ 60 ವರ್ಷ ಪೂರೈಸಿದ ಪ್ರಯುಕ್ತ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಾಗ 2013ರಲ್ಲಿ ನನಗೆ ಈ ಸಂಸ್ಥೆಯ ಪರಿಚಯ ಆಯಿತು. ನಾನು 2013ರಿಂದ ಸಂಸ್ಥೆಯಲ್ಲಿ ಒಂದು ಕಾರ್ಯಕರ್ತನಾಗಿ
0: ತೊಡಗಿಸಿಕೊಂಡಿದ್ದೆ. ರಾಮಕೃಷ್ಣ ಮಿಷನ್
1: ಇಲ್ಲ, 2013ರಲ್ಲಿ ಅಂಬಾ ಮಿಷನ್ನಲ್ಲಿ ಪರಿಚಯ ಆದ ನಂತರ 2015ರಲ್ಲಿ ರಾಮಕೃಷ್ಣ ಮಿಷನ್ ಸ್ವಚ್ಛ ಭಾರತ ಕೈಗೆತ್ತಿಕೊಂಡಾಗ ಅದರ ಜವಾಬ್ದಾರಿ ತಗೊಂಡ ಸ್ವಾಮೀಜಿಗಳು ಊರಿನ ಗಣ್ಯರನ್ನು ಪ್ರಮುಖರನ್ನೆಲ್ಲ ಭೇಟಿ ಆಗ್ತಾ ಇದ್ರು ಸಹಕಾರಕ್ಕಾಗಿ. ಆಗ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾದ, ಆಗ ಅಧ್ಯಕ್ಷರಲ್ಲ ಈಗ ಅಧ್ಯಕ್ಷರಾಗಿದ್ದಾರೆ, ಆ ಭಾಗದ ಪ್ರಮುಖರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಈಗ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಸೀತಾರಾಮ್ ಎ ಅವರನ್ನು ಭೇಟಿಯಾದಾಗ ಅವರು ಸಂಪೂರ್ಣ ಸಹಕಾರದೊಂದಿಗೆ ನಾವು ಆ ಒಂದು ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಅಂಬಾಮೇಶ್ವರಿ ಮತ್ತು ರಾಮಕೃಷ್ಣ ಮಿಷನ್ ಅಲ್ಲಿಂದ ಆರಂಭಗೊಂಡಿತ್ತು. ಅವರ ಮುಖಾಂತರ, ಅಂಬಾಮೇಶ್ವರಿ ಭಜನಾ ಮಂಡಳಿಯ ಮುಖಾಂತರ ಸೀತಾರಾಮಣ್ಣನ ಒಂದು ಮಾರ್ಗದರ್ಶನದಲ್ಲಿ ನನಗೆ ರಾಮಕೃಷ್ಣ ಮಿಷನ್ನ ಪರಿಚಯ ಆಯಿತು.
0: ಓಕೆ, ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಅದೊಂದು ದೇಶಕ್ಕೆ ಮಾದರಿಯಾದಂಥದ್ದು. ನೀವು ಸಂಯೋಜಕರಲ್ಲಿ ಬಹಳ ಪ್ರಮುಖವಾದ ಕೆಲಸವನ್ನು ನೀವು ಮಾಡಿದವರು. ಸೊ ಈ ಆ ಮೂಲಕವಾಗಿ ನೀವು ಕಲ್ತುಕೊಂಡಂಥ ವಿಷಯಗಳು ಏನು ಅಂತ ನಿಮ್ಮ ಹತ್ರ ಕೇಳೋದು, ಆ ಒಂದು ಅಭಿಯಾನದ ಮೂಲಕವಾಗಿ?
1: ನಮಗೆ ನೇರವಾಗಿ ಹೇಳಬೇಕಂತೇಳಿದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಂದರೆ ಸ್ಕೂಲ್ ಜೀವನದಲ್ಲಿ ಓದಿದ್ದೆಲ್ಲ ಒಂದು ಹಂತ ಬಿಟ್ಟರೆ ನಾವು ಅದೇ ಭಾಗದಲ್ಲಿ ಓಡಾಡ್ಕೊಂಡಿದ್ರು. ನನ್ನ ಪ್ರಾಪರ್ ನಾನು ಕೋಟೆಕಾರ್ನವ, ನನ್ನ ವ್ಯವಹಾರದ ಕ್ಷೇತ್ರ ಗೂಡ್ಶೆಡ್ ರೋಡ್ ಅಂತೇಳಿ, ಅದೇ ರಸ್ತೆಯಲ್ಲಿ ಹೋಗಿದ್ರು. ಈ ಸ್ವಚ್ಛ ಭಾರತ ಆರಂಭ ಆಗೋ ತನಕ ನಾನು ರಾಮಕೃಷ್ಣ ಮಿಷನ್ ಒಳಗೆ ಹೋಗಿರಲಿಲ್ಲ. ಈ ಒಂದು ನಮಗೊಂದು ಅಪೂರ್ವವಾದ ಅವಕಾಶ ಆಯಿತು. ಸ್ವಚ್ಛ ಭಾರತದಲ್ಲಿ ಕರೆ ಕೊಟ್ಟ ನಂತರ ಉದ್ಘಾಟನಾ ಕಾರ್ಯಕ್ರಮ 2015 ಫೆಬ್ರವರಿ 1ರಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಫಸ್ಟ್ ಅಲ್ಲಿ ಹೋದದ್ದು. ಅದರ ನಂತರ ನಮಗೆ ಅಲ್ಲಿ ಅನಿಸಿದ್ದೇನಂತೇಳಿದರೆ, ಒಂದು ಸೇವೆ ಮಾಡಲಿಕ್ಕೆ ಒಂದು ಕನಿಷ್ಠವಾಗಿ, ಅಂದರೆ ಈಗ ಸೇವೆಯಲ್ಲಿ ತುಂಬ ರೂಪಗಳಿದೆ, ಅಲ್ಲಿ ಒಂದು ಸ್ವಚ್ಛತೆ ಮುಖಾಂತರ ಒಂದು ಸೇವೆ, ಒಂದು ಆದಿತ್ಯವಾರದ ಒಂದು ಪ್ರಾಯೋಗಿಕವಾಗಿ ಆರಂಭಗೊಂಡ ಹಂತದಲ್ಲಿ ಇಪ್ಪತ್ತಿಪ್ಪತ್ತು ವಾರಗಳ ಎರಡು ಹಂತಗಳಲ್ಲಿ ಮಾಡಿತ್ತು. 2015 ಫೆಬ್ರವರಿಯಿಂದ 2015 ಅಕ್ಟೋಬರ್ವರೆಗೆ. ಈ ಹಂತದಲ್ಲಿ ಕಾರ್ಯಕರ್ತರಿಗೆ ಯಾರಿಗೆ ಮಂಗಳೂರಲ್ಲಿ ಸ್ವಲ್ಪ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆನ್ನುವ ಒಂದು ಯುವಕರಿಗಿರ್ಬೋದು, ಹಿರಿಯರಿಗಿರ್ಬೋದು, ಪ್ರಥಮ ಹಂತದಲ್ಲಿ 20 ಕಾರ್ಯಕ್ರಮ ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಮುಟ್ಟಿರಲಿಲ್ಲ. ಯಾಕಂದರೆ ಅದು ಆರಂಭ, ಯಾಕಂದರೆ ಜನರು ಒಂದು ಮಂಗಳೂರಮ್ಮನ ಮೇಲೆ ಒಂದು ಭಾವನೆ ಇತ್ತು. ಏನಂತೇಳಿದರೆ ಮಂಗಳೂರಿಗರು ಆದಿತ್ಯವಾರ ಹೊರಗೆ ಬರುವುದಿಲ್ಲ, ಅಥವಾ ಸ್ವಚ್ಛತೆ ಅಂದರೆ ಸ್ವಚ್ಛತೆ ಬಗ್ಗೆ ಆಲ್ರೆಡಿ ನಮ್ಮ ಕಾಳಜಿ ಜಾಸ್ತಿ ಇದೆ ಮಂಗಳೂರಲ್ಲಿ, ಆದರೆ ಈ ಶ್ರಮದಾನ ಕಾನ್ಸೆಪ್ಟ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳೋ ಒಂದು ಅಭಿಪ್ರಾಯಗಳೆಲ್ಲ ಬಂದಿತ್ತು. ಆದರೆ ಅದನ್ನೆಲ್ಲ ತಪ್ಪು ಮಾಡಿ ಅದನ್ನೆಲ್ಲ ಅಲ್ಲ ಅಂತೇಳುವ ರೀತಿಯಲ್ಲಿ ಅಭೂತಪೂರ್ವ ಬೆಂಬಲ. ಮೂರನೇ ಹಂತದಲ್ಲಿ ನಾವು 2015 60 ತಂಡಗಳನ್ನು ರಚಿಸಿದಾಗ ಬೇರೆ ಬೇರೆ ಭಾಗದಿಂದ ತಂಡಗಳು ಪಾರ್ಟಿಸಿಪೇಟ್ ಮಾಡಿ ಪ್ರತಿ ಹಂತದಲ್ಲಿ ಆದಿತ್ಯವಾರ ತುಂಬ ಕಾರ್ಯಕ್ರಮಗಳಾದಾಗ ಎಲ್ಲರ ಮನಸ್ಸಲ್ಲಿತ್ತು ಒಂದು ಏನಾದರೂ ನಾವು ಮಾಡಬೇಕು ಸಮಾಜಕ್ಕೆ, ನಮ್ಮಿಂದ ಆದಷ್ಟು ಅಥವಾ ನಮ್ಮ ಫ್ರೀ ಟೈಮಲ್ಲಿ ಏನಾದರೂ ಮಾಡಬೇಕನ್ನೋರಿಗೆ ಒಂದು ರಾಮಕೃಷ್ಣ ಮಿಷನ್ ವೇದಿಕೆ ಕೊಟ್ಟಿತ್ತು. ಅದರಲ್ಲಿ ಒಂದು ಮುಖ್ಯ ನಾವು ಗಮನಿಸಬೇಕಂತೇಳಿದರೆ ಜಾತಿ ಮತ ಭೇದವಿಲ್ಲದೆ ಮತ್ತು ಪಕ್ಷ ಭೇದ ಇಲ್ಲದೆ. ಯಾಕಂದರೆ ನಾರ್ಮಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡುವಾಗ ಈ ಎರಡು ವಿಷಯಗಳು ಇಲ್ಲದೆ ಜನ ಸೇರುವುದು ಸ್ವಲ್ಪ ಕಡಿಮೆ. ಈ ಒಂದು ನಮಗೆ ಅಲ್ಲಿ ಕಂಡದ್ದು ಈ ಎರಡು ವಿಷಯಗಳಿಲ್ಲದೆ ಒಂದು ಅಭೂತಪೂರ್ವ ಜನರ ಸ್ಪಂದನೆ ಮಂಗಳೂರಿಂದ ಸಿಕ್ಕಿದೆ.
0: ಎಸ್. ಇನ್ನು ಅಂಬಾಮಹೇಶ್ವರಿ ಭಜನಾ ಮಂದಿರ, ಒಂದು ಆಧ್ಯಾತ್ಮವಾಗಿ ಭಜನಾ ಮಂದಿರಗಳು ಅಂತ ಹೇಳಿದರೆ ನಾವು ಆಧ್ಯಾತ್ಮವಾದಂಥ ವಿಷಯಗಳನ್ನೇ ನೋಡ್ತೀವಿ. ಅಲ್ಲಿ ಆಗಿರುವ ಬೇರೆ ಬೇರೆ ಧಾರ್ಮಿಕ ಕೆಲಸಗಳು, ಭಜನೆಗಳು, ಏಕಾ ಸಪ್ತಾಹಗಳು, ಇದೇ ಪ್ರಮುಖವಾಗಿರುವಂಥದ್ದು. ಸೊ ಇಂಥ ಭಜನಾ ಮಂಡಳಿಯಲ್ಲಿ ಅಲ್ಲಿನವರನ್ನು ಈ ಸಾಮಾಜಿಕ ಕೆಲಸಗಳಿಗೂ ಕೂಡ ತೊಡಗಿಸುವಂತೆ ಪ್ರೇರೇಪಣೆ ಮಾಡುವುದು, ಒಂದು ಟ್ರಸ್ಟನ್ನು ಮೂಲಕ ಫಾರ್ಮ್ ಮಾಡೋದು, ಸೊ ಇದೆಲ್ಲ ಹೇಗೆ ಪ್ರೊಸೀಜರ್ ಸ್ಟಾರ್ಟ್ ಆಯಿತು ಅಂತ?
1: ಇದು ನಿಮಗೆ ಆಗಾಗಲೇ ನಾನು ಹೇಳಿದಾಗೆ 2014 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಭಜನಾ ಮಂಡಳಿಗೆ 1954 ಆರಂಭಗೊಂಡ ಭಜನಾ ಮಂಡಳಿಗೆ 2014 60 ವರ್ಷಗಳು ಪೂರೈಸಿದ ಪ್ರಯುಕ್ತ ಒಂದು ಅಲ್ಲಿಯ ಹಿರಿಯರೆಲ್ಲ ಸೇರಿಕೊಂಡು ಒಂದು 5-6 ವರ್ಷದಿಂದ ಹಿಂದೆನೆ ತಯಾರಿ ಮಾಡಿಕೊಂಡು ಬಂದಿದ್ದರು. 60 ವರ್ಷಕ್ಕೆ 60 ದಿವಸದ ಅಖಂಡ ಭಜನೆ ಮಾಡಬೇಕಂತೇಳಿ, ಅದೇ ಥರ ಆ ಭಜನಾ 60 ವರ್ಷದ ಭಜನೆಗೆ ಪೂರಕವಾಗಿ ಆ ಒಂದು ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಜನವರಿ 30 ಆರಂಭಗೊಂಡು ಏಪ್ರಿಲ್ 10 ತನಕ ಆಲ್ಮೋಸ್ಟ್ ಒಂದು 71 ದಿವಸದ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ತಯಾರಿ ಹಂತದಲ್ಲಿ ನನಗೆ ಅಲ್ಲಿ ಪರಿಚಯ ಆಯಿತು. ಈ ಕಾರ್ಯಕ್ರಮ ಮಾಡಿದ್ದಾಗ ಕಾರ್ಯಕ್ರಮ ಮುಗ್ದ ನಂತರ ಅಭೂತಪೂರ್ವ ಕಾರ್ಯಕ್ರಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಕಾನ್ಯಂಗಾಡು ಈ ಕಡೆ ಶೃಂಗೇರಿ ಕುಂದಾಪುರ ತನಕ ಒಂದು 460 ಭಜನಾ ಮಂಡಳಿಗಳು ಪಾಲ್ಗೊಂಡಿತ್ತು. 3-3 ಗಂಟೆಗಳ ಪ್ರಕಾರ ಅಖಂಡ ಭಜನೆ 60 ದಿವಸ, 11 ದಿವಸದ್ದು ಈ ವೈದಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮಗಳೆಲ್ಲ ನಡೆದಿತ್ತು. ಈ ಕಾರ್ಯಕ್ರಮ ಎಲ್ಲ ಮುಗ್ದ ನಂತರ ನಮ್ದು ಒಂದು ಯಶಸ್ಸಿನ ನಂತರ ಅಥವಾ ಕಾರ್ಯಕ್ರಮ ಮುಗ್ದ ನಂತರ ಒಂದು ಚಿಂತನ ಮಂಥನ ನಡೆದಾಗ ಈ ಕಾರ್ಯಕ್ರಮ ಯಶಸ್ಸು ಹೇಗೆ ಆಯಿತು ಅಂತೇಳಿ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಹಿರಿಯರೆಲ್ಲ ಮಾತಾಡ್ತಾ ಇರುವಾಗ ಜನರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರಿಂದಾಗಿ, ಉದಾಹರಣೆಗೆ ಅಲ್ಲಿದ್ದ ಮೆಂಬರ್ಸ್ ಇರ್ಬೋದು, ಸಮೀಪದವರೆಲ್ಲ ಇರ್ಬೋದು, ಆದರೆ ಆ ಜನರ ಅಭೂತಪೂರ್ವ ಬೆಂಬಲದಿಂದ ಮಂದಿರಕ್ಕೆ ಒಂದು ಈ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು. ಆ ಕಾಲದಲ್ಲಿ ಒಂದು 78 ಲಕ್ಷ ರೂಪಾಯಿ ಖರ್ಚಾಗಿದೆ ಆ ಕಾರ್ಯಕ್ರಮಕ್ಕೆ. ಅದು ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಸೊ ಈ ಕಾರ್ಯಕ್ರಮದ ನಂತರ ನಮ್ಮ ಅದೇ ನಾನು ಹಾಗಾಗಲೇ ಹೇಳಿದರು ಸೀತಾರಾಮಣ್ಣ ಅವರಾಗ ಮುಖ್ಯ ಅವರು ಜೀರ್ಣೋದ್ಧಾರ ಇದರ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದು ಮಾತು ಹೇಳಿದರು, ಸಮಾಜ ಅಂದರೆ ಸಮಾಜದಿಂದ ಮಂದಿರ, ಜನರು ಬಂದು ಸೇರಿಕೊಂಡಿದ್ದರಿಂದಾಗಿ ಈ ಮಂದಿರ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು. ಇನ್ನು ನಾವು ಚಿಂತನೆ ಮಾಡಬೇಕು ಈ ಕಾರ್ಯಕ್ರಮದ ನಂತರ ಮಂದಿರದಿಂದ ಸಮಾಜಕ್ಕೆ ಏನು ಕೊಡ್ಬೋದು, ಈ ಒಂದು ಎಳೆ ಅಲ್ಲಿಂದ ಆರಂಭಗೊಂಡದ್ದು. ಆ ಹಂತದಲ್ಲಿ ಮಾತುಕತೆ ಇರುವಾಗಲೇ ನಾವೊಂದು 10 ಸೆನ್ಸ್ ಜಾಗಕ್ಕೆ ಪ್ರಯತ್ನ ಮಾಡಿದೆವು ಮುಂದೆ, ಯಾಕಂದರೆ ಈಗ ಇರುವ ಮಂದಿರ ಮಂದಿರದ ಜಾಗದಲ್ಲಿ ಅಂದರೆ ಅದು ಮಂದಿರಕ್ಕೆ ಮಾತ್ರ ಇದೆ, ಪಾರ್ಕಿಂಗ್ ಆಗಲಿ ಬೇರೆ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇತ್ತು. ಆ ಒಂದು ಕಾರ್ಯಕ್ರಮ ಮುಗಿದ ಕೂಡಲೇ ನಾವು ಒಂದು 10 ಸೆನ್ಸ್ ಜಾಗ ತಗೊಂಡು ನಮ್ಮ ಚಟುವಟಿಕೆ ಸ್ಟಾರ್ಟ್ ಮಾಡಬೇಕಂತೇಳಿ 2015 ರೂಪುರೇಷೆಗಳನ್ನು ಹಾಕಿಕೊಂಡು
0: ನಂತರ ಟ್ರಸ್ಟ್ ಅನ್ನೋದು
1: ಹೌದು ಅದು 2015 ರೂಪುರೇಷೆ ಹಾಕ್ಕೊಂಡು ಏನಾದರೂ ಮಾಡಬೇಕೆನ್ನುವ ದೃಷ್ಟಿಕೋನದಲ್ಲಿ ಇರುವಾಗಲೇ ಒಂದು ಏನು ಹೇಳೋದು ದೇವರ ಒಂದು ಅನುಗ್ರಹದಲ್ಲಿ ರಾಮಕೃಷ್ಣ ಮಿಷನ್ನ ಪರಿಚಯ ಆಯಿತು. ಅಲ್ಲಿ ನಾವು ಸಂಪೂರ್ಣ

0: ಆರಂಭನೂ ಈ ಪ್ರಾಯೋಗಿಕ ಕಾರ್ಯಕ್ರಮದ ಆರಂಭನೂ ಅಂಬಮೇಶ್ವರಿ ಭಜನಾ ಮಂಡಳಿಯಲ್ಲೇ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಅಧ್ಯಕ್ಷರೆಲ್ಲ ಇದ್ದು ಚಾಲನೆ ಕೊಟ್ಟದ್ದು.
1: ಓಕೆ, ಈಗ ಟ್ರಸ್ಟನ್ನು ಇದೆ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಅನ್ನುವಂಥದ್ದು, ನಿರಂತರವಾದಂಥ ಬೇರೆ ಬೇರೆ ಕೆಲಸಗಳು ಆಗ್ತಾ ಇದೆ. ಜವಾಬ್ದಾರಿಯುತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಬಹಳ ದೊಡ್ಡ ಒಂದು ಕನಸಾಗಿದೆ. ಏನು ಈ ಟ್ರಸ್ಟ್ನ ಪ್ರಮುಖವಾದಂಥ ಧ್ಯೇಯೋದ್ದೇಶ ಏನು? ಯಾವ ರೀತಿಯ ಮಂಗಳೂರಿನ ನಿರೀಕ್ಷೆಯಲ್ಲಿ ನೀವಿದ್ದೀರಿ?
0: ನಮಗೆ ಈ ಸ್ವಚ್ಛ ಭಾರತ ಅಥವಾ ರಾಮಕೃಷ್ಣ ಮಿಷನ್ಗೆ ನಮ್ಮೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದ ನಂತರ ಒಂದು ಹಂತದಲ್ಲಿ ನಾವು ಆ ಒಂದು ಹಂತದಲ್ಲಿ ಸ್ವಚ್ಛತೆಗೆ ಅಂದರೆ ರಾಮಕೃಷ್ಣ ಮಿಷನ್ನೊಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೆವು. ಆ ಟೈಮಲ್ಲಿ ನಾವು ರಾಮಕೃಷ್ಣ ಮಿಷನ್ನೊಟ್ಟಿಗೆ ಸೇರಿಕೊಳ್ಳುವಾಗ ಅಂಬಾಮಹೇಶ್ವರಿ ಭಜನ ಮಂಡಳಿ ಒಟ್ಟಿಗೆ ಜನರನ್ನು ಅಂದರೆ ಅಂಬಾಮಹೇಶ್ವರಿ ಭಜನ ಮಂಡಳಿಯಲ್ಲಿ ಒಂದು 60-70 ಜನ ಮೆಂಬರ್ಸ್ ಬಿಟ್ಟರೆ ಬೇರೆ ಸಮೀಪದ ನೆರೆಕೆರೆಯವರು ಬಿಟ್ಟರೆ ಅಂಥ ದೊಡ್ಡ ಶಕ್ತಿ ಏನೂ ಇರಲಿಲ್ಲ. ಅದರಿಂದಾಗಿ ಆ ಕಾಲದಲ್ಲಿ ನಾವು ಅಂಬಾಮೇಶ್ವರಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿಕೊಂಡು ಆ ಭಾಗದ ಅಂಬಾನಗರ ಏನು ಭಜನ ಮಂದಿರ ಇದೆ ಅದನ್ನು ಒಂದು ಒಂದು ಸಾಂಸ್ಥಿಕ ರೂಪ ಕೊಡಬೇಕು, ಅಲ್ಲಿ ಎಲ್ಲೆಲ್ಲರೂ ಬಂದು ನಮ್ಮ ಮಂದಿರದ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು ಅಂತೇಳುವ ದೃಷ್ಟಿಯಲ್ಲಿ ನಾವು ಕ್ಷೇಮಾಭಿವೃದ್ಧಿ ಸಂಘ ಮಾಡಿಕೊಂಡು ನಾವು ಮೂರು ಅಂದರೆ ವಿದ್ಯೆ ಆರೋಗ್ಯ ಮತ್ತು ಶಿಕ್ಷಣ, ಸೊ ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಒಂದು ಕಲ್ಪನೆಯಲ್ಲಿ ನಾವು ಕ್ಷೇಮಾಭಿವೃದ್ಧಿಯನ್ನು ಆರಂಭ ಮಾಡಿದೆವು. ಇದರಲ್ಲಿ ಸ್ವಲ್ಪ ಬೇಕಾದ ಮಾಹಿತಿಗಳು ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮಗಳು ಅಥವಾ 2 ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ರಿಸೋರ್ಸ್ ಪರ್ಸನ್ಗಳನ್ನು ಕರ್ಕೊಂಡು ಬಂದು ಅಥವಾ ಜನರಲ್ಲಿದ್ದ ಸಂಶಯಗಳನ್ನು ಇರ್ಬೋದು ಅವರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಮಾಡ್ಕೊಂಡು ಬಂದೆವು. ಅದು ಮಾಡಿಕೊಂಡು ಬಂದು ಬಂದು ಬಂದು 2019 ಕೊರೋನಾ ಆ ಟೈಮಲ್ಲಿ ಸ್ವಚ್ಛ ಭಾರತ ದೇಶದ ಪ್ರಧಾನಿ ಕರೆ ಕೊಟ್ಟದ್ದು 5 ವರ್ಷ ಮುಗಿದಿತ್ತು. ಕೊರೋನಾದ ನಂತರ 2020 ಇದನ್ನು ಸ್ವಲ್ಪ ವಿಶೇಷವಾಗಿ ಮುಂದುವರಿಸಬೇಕು, ಬೇರೆ ರೀತಿಯಲ್ಲಿ ಮುಂದುವರಿಸಬೇಕು. ನಮಗೆ ಮನಸ್ಸಲ್ಲಿ ಆಗ ಅನಿಸಿತ್ತು, ನಾವು ಜಾಗೃತಿ ತುಂಬ ಮಾಡಿದ್ದೇವೆ ಮತ್ತು ಮಂಗಳೂರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಇದೆ. ಏನು ನಮಗೆ ಅನಿಸಿತ್ತು ಏನಂತೇಳಿದರೆ ಸ್ವಲ್ಪ ಕೋಆರ್ಡಿನೇಷನ್ ಮೇಲ್ವಿಚಾರಣೆ ಇಂಥದ್ದೆಲ್ಲ ಕೊರತೆ ಇದೆ. ಇದು ನಾವು ಸ್ವಚ್ಛತೆ ಅಥವಾ ನಾವು ಸಂಡೇ ಶ್ರಮದಾನ ಅಥವಾ ಏನಾದರೂ ಮಾಡ್ಕೊಂಡು ಬಂದ್ರೂ ವ್ಯವಸ್ಥೆಯೊಟ್ಟಿಗೆ ಸೇರಿಕೊಳ್ಳದಿದ್ದರೆ ನಮ್ಮ ಆ ಒಂದು ಏನು ಗುರಿ ಮುಟ್ಟಬೇಕಾದ ಟೈಮ್ ಮುಂದೆ ಹೋಗ್ಬೋದು ಅನ್ನೋ ದೃಷ್ಟಿಕೋನದಿಂದ ತುಂಬ ಚಿಂತನ ಮಂಥನ ಮಾಡಿಕೊಂಡು ಮಂಗಳೂರನ್ನು ಸರ್ವೆ ಮಾಡಿಕೊಂಡು ಈ 3 ವಾರ್ಡ್ಗಳನ್ನು ಸಿಲೆಕ್ಟ್ ಮಾಡಿಕೊಂಡು ನಾವು ಟ್ರಸ್ಟ್ ರಚನೆ ಮಾಡಿದ್ದೆವು 2021. ಮತ್ತು ಆ ಒಂದು ದೇವರ ಅನುಗ್ರಹದಲ್ಲಿ ಆ ಭಾಗದ ಜನರ ಸಹಕಾರದಲ್ಲಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು 34 ಸೆಂಟ್ಸ್ ಜಾಗವನ್ನು ಈ ಸರ್ವಿಸ್ ಆ್ಯಕ್ಟಿವಿಟಿಗೆ ಅಂದರೆ ಅಂಬಮೇಶ್ವರಿ ಸೇವಾ ಟ್ರಸ್ಟಿಗೆ 2022 ನಾವು 34 ಸೆಂಟ್ಸ್ ಜಾಗವನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ಈಗಾಗಲೇ ಅದರ ತಯಾರಿಗಳು ನಡೀತಾ ಇದೆ. ಈಗಾಗಲೇ ಅದಕ್ಕೆ ಬಿಲ್ಡಿಂಗ್
1: ಕೌಶಲ್ಯ ಭವನ
0: ಆಗ್ಬೇಕಂತೇಳಿ ಒಂದು ಕಲ್ಪನೆ
1: ಇದೆ.
0: ಈಗಾಗಲೇ ನಾವು ಈಗ ಜೂನ್ ಈಗಾಗಲೇ ಭೂಮಿ ಪೂಜೆನೂ ಆಗಿದೆ. ಜೂನ್ ಅಲ್ಲಿ ಈಗ ಡಾಕ್ಯುಮೆಂಟೇಶನ್ಸ್
1: ಅಂದ್ರೆ ನಮ್ಮ ಜಿಲ್ಲೆಯ ಯಾರೆಲ್ಲ ಕೌಶಲ್ಯ ತರಬೇತಿಗಳು ಬೇಕು ಅಥವಾ ಇತರ ಈಗ ಮಹಿಳಾ ಏನು ಸಬಲೀಕರಣದಲ್ಲಿ ಬೇಕಾದಂತ ವಿಷಯಗಳೇನಿದೆ ಸೊ ಎಲ್ಲದಕ್ಕೂ ಅಲ್ಲಿ ಟ್ರೈನಿಂಗ್ ಆಗಬೇಕು.
0: ಹೌದು,
1: ಸೊ
0: ಯಾಕೆ ಬಂತಂತೇಳಿದ್ರೆ ಆ ಭಾಗ ಮಂಗಳೂರಲ್ಲಿದ್ರು ಒಂದು ಹಳ್ಳಿ ಛಾಯೆ ಅಥವಾ ನಗರದಲ್ಲಿದ್ರು ಒಂದು ಗ್ರಾಮೀಣ ಛಾಯೆ ಇರುವಂತ ಜಪ್ಪು ಪ್ರದೇಶ. ಅದರಿಂದಾಗಿ ಆ ಭಾಗದಿಂದಾಗಿ ನಮ್ಮ ಆಗಾಗಲೇ ಹಿರಿಯರು ಹೇಳಿದಾಗೆ ಮಂದಿರದಿಂದ ಜನರಿಗೆ ಏನು ಕೊಡಬೇಕೆನ್ನುವ ದೃಷ್ಟಿಯಲ್ಲಿ ಈ ಒಂದು ಕಲ್ಪನೆ ಬಂದದ್ದು. ಸೊ ವ್ಯವಸ್ಥಿತವಾಗಿ ಅದನ್ನು ನಡೆಸಬೇಕಂತ ಹೇಳಿದ್ರೆ ಈ ಚಟುವಟಿಕೆಗಳೊಂದು ಭಾಗ, ಜಾಗೃತಿ ಕಾರ್ಯಕ್ರಮಗಳು ಅಥವಾ ಜನರನ್ನು ಭಾಗವಹಿಸುವಿಕೆ ಅದೊಂದು ಕಡೆಯಲ್ಲಿ ನಡೀಲಿಕ್ಕೆ ಇದೆ. ಅದನ್ನು ನಾವು ಪ್ರಾಜೆಕ್ಟ್ ರೂಪದಲ್ಲಿ ತಗೊಂಡಿದ್ದೆವು. ಟ್ರಸ್ಟ್ ಆರಂಭಗೊಂಡಾಗ ನಮ್ಮ ಅಧ್ಯಕ್ಷರೊಂದು ಮಾತು ಹೇಳಿದರು, ನಾವು ವಾರ್ಷಿಕೋತ್ಸವ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡ್ತೇವೆ. ಅದರಿಂದಾಗಿ ನಾವು ಈ ಒಂದು ವಿಷಯಗಳನ್ನು ನಾವು ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಪದಾಧಿಕಾರಿಗಳೆಲ್ಲ ಮಾತಾಡಿದಾಗ ನಾವು ಇದಕ್ಕೆ ಒಂದು 25 ಲಕ್ಷ ಬಜೆಟನ್ನೇ ನಾವು ಇಟ್ಟಿದ್ದೆವು. ಅಂದರೆ ದುಡ್ಡು ಇದ್ದಂತೇಳಿ ಅಲ್ಲ, ಅಂದರೆ ನಾವು ಒಂದು 25 ಲಕ್ಷ ಆದರೂ ಮಿನಿಮಮ್ ಖರ್ಚು ಮಾಡಬೇಕು, ಒಂದು ವ್ಯವಸ್ಥಿತ ರೂಪ ಕೊಡಬೇಕಂತೇಳಿ. ಅದರಿಂದಾಗಿ ಎಲ್ಲ ನೀವು ಹೇಳಿದಾಗೆ ಸಂಪನ್ಮೂಲಗಳೆಲ್ಲ ನಮ್ದು ಒಂದೇ ಒಂದು ಅಪೀಲ್ ಇಲ್ಲದೆ ಅಥವಾ ಒಂದೇ ಒಂದು ಪ್ರಿಂಟ್ ಮನವಿಲ್ಲದೆ ಎಲ್ಲೂ ಹೋಗದೆ ನಮ್ಮ ಭಾಗದಲ್ಲೇ ನಮ್ಮ ಮೆಂಬರ್ಸ್ಗಳು ನಮ್ಮ ವೆಲ್ವಿಷರ್ಸ್ ಹತ್ರ ಮತ್ತು ಆ ಸಮೀಪದಲ್ಲಿ ನಮಗೆ ಪ್ರೋತ್ಸಾಹದಾರರು ಇವರನ್ನು ಬಿಟ್ಟರೆ ಯಾರ ಹತ್ರನೂ ದುಡ್ಡು ತಕೊಳ್ಳದೆ ನಾವು ಈ ಎಲ್ಲ ಜಾಗವನ್ನು ಖರೀದಿ ಇರ್ಬೋದು ಅಥವಾ ಈ ಚಟುವಟಿಕೆಗಳನ್ನು ಇರ್ಬೋದು ಇಷ್ಟರ ತನಕ ನಡೆಸಿಕೊಂಡು ಬಂದಿದ್ದೇವೆ.
1: ಓಕೆ, ಸೊ ಕೇಳಿದ್ರೆ ಯಾಕೆ ಈ ಒಂದು ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ವಿಶೇಷವಾಗುತ್ತೆ ಅಂತ ಹೇಳಿದರೆ, ನೋಡಿ, ಯಾವುದೇ ಈ ಮನೆ ಮನೆಗೆ ಹೋಗಿ ವಸೂಲಿಗಳನ್ನು ಮಾಡದೆ ಅಥವಾ ಡೊನೇಷನನ್ನು ಕೇಳದೆ ಇವರು ಸಂಗ್ರಹ ಮಾಡಿದ ಹಣವನ್ನು ಇವರು ಎಲ್ಲಿ ಇದನ್ನು ವ್ಯಯ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸಮಾಜಕ್ಕೆ ವ್ಯಯ ಮಾಡ್ತಿದ್ದಾರೆ. ಅದು ಕೂಡ ಸ್ವಚ್ಛತೆಯ ವಿಷಯದಲ್ಲಿ, ಟ್ರಾಫಿಕ್ನ ವಿಷಯದಲ್ಲಿ, ಜನರಿಗೆ

0: ಜಾಗೃತಿ ಮೂಡಿಸುವಂಥ ವಿಷಯದಲ್ಲಿ ಇದನ್ನು ಕೊಟ್ಟು ಏನಾದರೂ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ಮನಸ್ಸು ಇದೆಯಲ್ಲ, ಅಂತ ಕಾರ್ಯ ಮಾಡೋರಿದೆಯಲ್ಲ, ಬಹಳ ಕಡಿಮೆ ಅಂತ. ಅದರಲ್ಲೂ ಕೂಡ ಇವರು ನಮ್ಮ ಮಂಗಳೂರಿನ 3 ವಾರ್ಡ್ಗಳನ್ನು ಮಾದರಿ ವಾರ್ಡ್ಗಳನ್ನಾಗಿ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡವರು. ಆ 3 ವಾರ್ಡ್ಗಳು ಮಂಗಳದೇವಿ, ಬೋಳಾರ ಹಾಗೂ ಹೊಯ್ಗೆ ಬಸರ್. ಸೊ ಈ ಒಂದು ಮಾದರಿ ವಾರ್ಡ್ನ ಪರಿಕಲ್ಪನೆಯನ್ನು ಸ್ವಲ್ಪ ಹೇಳುವುದಾದರೆ ಸರ್, ಏನು ಹೇಳ್ತೀರಿ?
1: ಅದೇ ನಾವು 2021-22 ಸರ್ವೆ ಮಾಡಿದ ಪ್ರಕಾರ ನಮಗೆ ಅನಿಸಿದ್ದು ಅಂದರೆ ರಾಮಕೃಷ್ಣ ಮಠಕ್ಕೂ ಹತ್ತಿರ ಇರಬೇಕು, ಮತ್ತು ನಮ್ಮ ಅಂಬಾಮೇಶ್ವರಿ ಭಜನಾ ಮಂಡಳಿ ಅದೇ ಭಾಗದಲ್ಲಿ ಇರುವುದರಿಂದಾಗಿ ಒಂದು ಇನಿಷಿಯಲಿ 10 ವಾರ್ಡ್ಗಳಂತೇಳಿ ಪ್ಲ್ಯಾನ್ ಇತ್ತು. ಅಲ್ಲ, ಒಂದು ಮಂಗಳೂರಿನ 10% ಅಂದರೆ 60 ವಾರ್ಡ್ ಇರುವುದರಿಂದಾಗಿ ಒಂದು 6 ವಾರ್ಡ್ಗಳಲ್ಲಿ ಮಾಡಬೇಕಂತೇಳಿ, ಮತ್ತು ನಮ್ಮ ಹಣಕಾಸಿನ ವ್ಯವಸ್ಥೆಯ ದೃಷ್ಟಿಯಲ್ಲಿ ಮತ್ತು ನಮ್ಮ ನೌಕರಿ ದೃಷ್ಟಿಯಲ್ಲಿ ನಾವು ಪ್ರಥಮವಾಗಿ ವಾಲಂಟಿಯರಿಸಮಲ್ಲೇ ಸ್ಟಾರ್ಟ್ ಮಾಡಿದ್ದೇವೆ. 2023 ನಾವು ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರಿನ ಶಾಸಕರು, ಆಗಿನ ಮಹಾಪೌರರು, ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನೆಲ್ಲ ಇಟ್ಕೊಂಡು ಈ ಒಂದು ಮಾದರಿ ವಾರ್ಡ್ಗೆ ನಾವು ಚಾಲನೆ ಕೊಟ್ಟಿದ್ದೆವು. ಅಂದರೆ ಮಂಗಳೂರು ನಗರಪಾಲಿಕೆ ಸಹಯೋಗ ಅಂತೇಳಿ ಒಂದು ಶಬ್ದವನ್ನು ಬಳಸ್ಕೊಂಡಿದ್ದೇವೆ. ಯಾಕೆಂತೇಳಿದರೆ ಈ ರಾಮಕೃಷ್ಣ ಮಿಷನ್ ಅವೇರ್ನೆಸ್ ಮಾಡಿದ್ದ ಭಾಗದ ಮುಂದುವರಿದ ಭಾಗ, ಯಾಕಂದರೆ ಈ ಸಂಘ ಸಂಸ್ಥೆಗಳು, ನಾವು ಅಂಬಾಮೇಶ್ವರಿ ಆ ಭಾಗದಲ್ಲಿ 60 ತಂಡಗಳಾಗಿ ನಮ್ಮ ನೇತೃತ್ವದಲ್ಲಿ 2 ತಂಡಗಳು, ಅಂಬಾಮೇಶ್ವರಿ ಭಜನಾ ಮಂಡಳಿ ಒಂದು ತಂಡ ಮತ್ತು ಜಪ್ಪು ಅಂತೇಳಿ ಒಂದು ತಂಡ ನಾವು ಕೆಲಸ ಮಾಡ್ತಾ ಇದ್ದೆವು. ನಮಗೆ ಆಗ ಅನಿಸಿದ್ದೇನಂತೇಳಿ, ನಾವು ಒಂದು ಕಡೆ ಸಂಡೇ ಸ್ವಚ್ಛತೆ ಮಾಡ್ತೇವೆ, ಅದರ ನಂತರ ಫಾಲೋಅಪ್ ಯಾರು ಮಾಡೋದು, ಅಥವಾ ಇದನ್ನು ಒಂದು ಯಶಸ್ವಿಯಾಗಿ ಅಥವಾ ವ್ಯವಸ್ಥಿತವಾಗಿ ಮುಂದುವರಿಬೇಕಂದರೆ, ಈಗ ನೀವು ನಿಮಗೆ ಗಮನದಲ್ಲಿರ್ಬೋದು, ಸ್ವಚ್ಛ ಭಾರತಕ್ಕೆ ಕರೆ ಕೊಟ್ಟದ್ದೇ ಒಂದು ಒಳ್ಳೆಯ ವಿಷಯ ಅಲ್ಲ, ಆದರೂ ಆಗ ಗೊತ್ತಿಲ್ಲದಾಗೆ ತಪ್ಪಾಗಿರ್ಬೋದು. ಕರೆ ಕೊಟ್ಟರ ನಂತರ 10 ವರ್ಷ ಏನಾಯಿತಂತ ಕೇಳಿದರೆ, ಇದನ್ನೆಲ್ಲ ನಾವು ಗ್ರಹಿಸ್ಕೊಂಡ್ರೆ ನಮಗೆ ಅನ್ನಿಸ್ತದೆ ಎಲ್ಲೋ ಒಂದು ಕಡೆಗೆ ನಾವು ಎಡವಿ ಬಿದ್ದಿದ್ದೇವೆ, ಅಥವಾ ನಮ್ಮ ಜನರ ನಿರೀಕ್ಷೆಯ ಪ್ರಕಾರ, ಅಂದರೆ ಜನರ ನಿರೀಕ್ಷೆ ಅಂದರೆ ನಮ್ಮ ವ್ಯವಸ್ಥೆಗೆ ತಕ್ಕ ಪೂರಕವಾಗಿ ನಾವು ಎಲ್ಲೋ ಸ್ಪಂದಿಸಲಿಲ್ಲ ಅಂತೇಳಿ ನಮ್ಮಲ್ಲಿ ಕೊರಗಿತ್ತು. ಯಾಕಂದರೆ ನಾವು ವ್ಯವಸ್ಥೆ ಒಟ್ಟಿಗೆ ಸೇರದಿದ್ದರೆ ವ್ಯವಸ್ಥೆಯಲ್ಲೂ ಸ್ವಲ್ಪ ಸಮಸ್ಯೆಗಳು ಇರ್ಬೋದು, ಅದನ್ನು ನಮಗೆ ಅಲ್ಲಿ ಒಳಗೆ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ. ಅವರೊಟ್ಟಿಗೆ ಸೇರಿಕೊಂಡ್ರೆ ಅಲ್ಲಿಯ ಚಾಲೆಂಜಸ್ ಅದನ್ನೆಲ್ಲ ಗ್ರಹಿಸ್ಕೊಂಡು, ನಮಗೆ ಮತ್ತೆ ಸ್ವಲ್ಪ ಅನುಭವ ಇದ್ದ ಪ್ರಕಾರ ಮ್ಯಾನ್ ಪವರ್ ಕಮ್ಮಿ ಇರ್ಬೋದು ಅಥವಾ ಮೇಲ್ವಿಚಾರಣೆ ಕಮ್ಮಿ ಇರ್ಬೋದು, ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದರೆ ಚೆನ್ನಾಗಿ ಬರ್ಬೋದು ಅನ್ನೋ ದೃಷ್ಟಿಕೋನದಿಂದ ಒಂದು ಮತ್ತೊಂದು ವಿಷಯ ಹೇಳಬೇಕಂತೇಳಿ, ನೀವು ಆಗಾಗಲೇ ಮೆನ್ಷನ್ ಮಾಡಿದ ಹಾಗೆ ಇಲ್ಲಿ ಸ್ವಚ್ಛತೆ ಮತ್ತು ನಾವು ಸಂಚಾರ, ಈ 2 ವಿಷಯಗಳನ್ನು ತಗೊಂಡಿದ್ದೇವೆ. ಯಾಕೆ ತಗೊಂಡಿದ್ದೇವೆ ಅಂತೇಳಿದರೆ, ನಿಮಗೂ ಗಮನಕ್ಕೆ ಬಂದಿರ್ಬೋದು, ಈ ಎರಡು ವಿಷಯದಲ್ಲಿ ಮುಖ್ಯ ಪಾತ್ರ ಜನರ ಪಾತ್ರ. ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಏನು, ನಮ್ಮ ಶಿಸ್ತುಬದ್ಧ ನಡವಳಿಕೆಯಿಂದ 80% ಇದು ಸಾಲ್ವ್ ಆಗಬೇಕಾದ 2 ವಿಷಯಗಳು. ಉದಾಹರಣೆಗೆ ರಸ್ತೆ ಕಾಮಗಾರಿ ಇರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಅಂಥದ್ದೆಲ್ಲ ವಿಷಯಗಳು ಸಾಮಾನ್ಯ ನಾಗರಿಕರಿಂದ ಏನು ಮಾಡಲಿಕ್ಕೆ ಆಗದೆ ಇರ್ಬೋದು. ಆದರೆ ಈ 2 ವಿಷಯಗಳು ಜನರ ನೇರ ಒಂದು ಮುತುವರ್ಜಿ ಅಥವಾ ಭಾಗವಹಿಸುವಿಕೆಯಿಂದ ಖಂಡಿತವಾಗಿ ಇದಕ್ಕೆ ಪರಿಹಾರ ಬರಲಿಕ್ಕೆ ಸಾಧ್ಯ, ಅಥವಾ ಅವರ ಸಾಧ್ಯತೆ ಸಹಕಾರ ಇಲ್ಲದೆ ಯಾವುದೇ ಹಂತದಲ್ಲೂ ಯಾವುದೇ ಸರ್ಕಾರ ಇರಲಿ, ಯಾವುದೇ ಅಧಿಕಾರಿಗಳಿದ್ರೂ ಈ 2 ವಿಷಯದಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಕಷ್ಟ ಅಂತೇಳೋ ದೃಷ್ಟಿಕೋನ ಇಟ್ಕೊಂಡು ನಾವು ಈ 2 ವಿಷಯಗಳನ್ನು ತುಂಬ ಚಿಂತನವಂತನಾಗಿದೆ. ಇದರಲ್ಲಿ 2021-22 ಮಾಡಿ ನಾವು ಈ 2 ವಿಷಯಗಳನ್ನು 3 ವರ್ಷಕ್ಕೆ ಪ್ರಾಯೋಗಿಕವಾಗಿ ತಗೊಂಡಿದ್ದೇವೆ. ಈಗ ಜೂನಿಗೆ ಆ ಒಂದು 3 ವರ್ಷ ಪೂರೈಕೆ ಆಗ್ತಾ ಇದೆ.
0: ಅದರ ಜೊತೆಗೆ ಮನೆ ಮನೆ ಸರ್ವೆಯನ್ನು ನೀವು ಮಾಡ್ತಾ ಇದ್ದೀರಿ.
1: ಹೌದು,
0: ಸುಮಾರು 5,800
1: ಮನೆಗಳು.
0: 5,800 ಮನೆಗಳನ್ನು ಈಗ ಆಲ್ರೆಡಿ ಸರ್ವೆಯನ್ನು ಮಾಡಿದ್ದಾರೆ. ಅದು ಆ 3 ವಾರ್ಡ್ಗಳಲ್ಲಿ ಮನೆ ಮನೆಗೆ ಕಾರ್ಯಕರ್ತರನ್ನು ಕಳಿಸಿ ಅವರ ಮನೆಯಲ್ಲಿರುವಂಥ ತೊಂದರೆಗಳು, ಅದು ಕಸದ ವಿಂಗಡಣೆಯಲ್ಲಿ ಆಗುವಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಅನಿಸಿಕೆಗಳಿಗೇನಿದೆ, ಎಲ್ಲವನ್ನು ಕೂಡ ಸರ್ವೆಗಳ ಮೂಲಕ ಅದು ಭೇಟಿಯಾದಂಥ ಮನೆಗಳ ಸಂಖ್ಯೆ ಸುಮಾರು 5,800. ಅದು ಸಣ್ಣ ಸಂಖ್ಯೆ ಅಲ್ಲ. ಇದಕ್ಕೆ ಒಟ್ಟು ಸುಮಾರು 9 ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀವಿ.
1: ಹೌದು, ನಾವು 2023 ಸ್ವಲ್ಪ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಮ್ಮ ವಾಲಂಟಿಯರಿಸಮ್ ಅನ್ನು ಸೇರಿಸಿಕೊಂಡು ಮಾಡಬೇಕಂತೇಳಿ ಪ್ರಯತ್ನ ಮಾಡಿದೆವು. ಮತ್ತು ನಮಗೆ ಎಲ್ಲೋ ಅನಿಸಿತು ಇದು ಒಂದು ಅಭೂತಪೂರ್ವವಾಗಿ ಒಂದು ಉದ್ಯೋಗ ಸೃಷ್ಟಿ ಆಗುವಂಥ ಕ್ಷೇತ್ರಗಳು, ಇಲ್ಲಿ ಒಂದು ನಾವು ಪ್ರಯತ್ನ ಮಾಡಿ ನೋಡಬೇಕು. ಒಂದು ಎರಡನೇದು, ನಮ್ಮ ಯಶಸ್ಸಿಗೆ ವಾಲಂಟಿಯರಿಸಮ್ ಸಂಡೇ ಬಂದರೆ ಅಥವಾ ಬೇರೆ ಫ್ರೀ ಟೈಮಲ್ಲಿ ಬಂದರೆ ಅಷ್ಟು ಇಫೆಕ್ಟಿವ್ ಅನಿಸ್ಲಿಕ್ಕಿಲ್ಲ ಅಂತೇಳೋ ದೃಷ್ಟಿಕೋನ ಇಟ್ಕೊಂಡು ನಾವು ಒಂದು ಇಮಿಡಿಯೇಟ್ ಆಗಿ ಒಂದು ಅಂದರೆ 23 ಆರಂಭಗೊಂಡೆವು, ಮತ್ತು ಪೂರ್ವ ತಯಾರಿ ಮಾಡಿಕೊಂಡು ಕಳೆದ ಏಪ್ರಿಲಿಂದ ನಾವು ತರಬೇತಿಗಳನ್ನು ಕೊಟ್ಟು ಅದರಲ್ಲಿ 3 ಜನರನ್ನು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೇವೆ. 3 ವಾರ್ಡಿಗೆ 3 ಕೋಆರ್ಡಿನೇಟರ್ ಅಂತೇಳಿ, ಅದರಲ್ಲಿ 1 ಆಫೀಸ್ ನೋಡ್ಕೊಳ್ತಾರೆ, 2 ಫೀಲ್ಡ್ ನೋಡ್ಕೊಳ್ತಾರೆ, ಮತ್ತು 6 ಜನರು ಪಾರ್ಟ್ ಟೈಮ್ ಇದ್ದಾರೆ. ಉದಾಹರಣೆಗೆ ನಮ್ಮ ಒಂದು ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಜವಾಬ್ದಾರಿಯುತ ಸಮಾಜಕ್ಕಾಗಿ ಅಂತ ಹೇಳುವಾಗ ನಮ್ಮದೊಂದು ಟ್ಯಾಗ್ಲೈನ್ ಇದೆ, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಪರಿಸರ ನಮ್ಮ ಜವಾಬ್ದಾರಿ ಅಂತೇಳಿ. ಯಾಕೆಂದ್ರೆ ನಮ್ಮ ಊರಿನ ಬಗ್ಗೆ ನಮಗೆ ಹೆಮ್ಮೆ ಇದ್ರೆ ಮಾತ್ರ ಆ ಊರಿನ ಒಂದು ಒಳ್ಳೇದು ಕೆಟ್ಟದ್ರಲ್ಲಿ ನಾವು ಭಾಗವಹಿಸ್ತೇವೆ. ಮತ್ತೆ ನಮ್ಮ ಊರಿನ ಬಗ್ಗೆ ನಾವು ಜವಾಬ್ದಾರಿ ತಕೊಳ್ಳದಿದ್ರೆ ಹೇಗೆ ನಾವು ನಮ್ಮ ಮನೆ ಅಥವಾ ನಮ್ಮ ಸುತ್ತಮುತ್ತ ನಾವು ಜವಾಬ್ದಾರಿ ತಕೊಂಡಾಗ ಪರಿಣಾಮ ಒಳ್ಳೇದಾಗ್ತದೆ. ಅದೇ ಥರ ನಮ್ಮ ಒಂದು ಕಾನ್ಸೆಪ್ಟಲ್ಲಿ ನಾವು ನಮ್ಮ ಭಾಗದಲ್ಲಿರುವ ಎರಡು ಪ್ರಮುಖ ಪ್ಲೇಸ್ಗಳು, ಒಂದು ಬೋಳಾರ ಪ್ರದೇಶದಲ್ಲಿರುವ ಗುಜ್ಜರಕೆರೆ ಅಂತೇಳಿ, ಮಂಗಳೂರಲ್ಲಿ ತುಂಬ ಸ್ಮಾರ್ಟ್ ಸಿಟಿ ಇರ್ಬೋದು, ನಗರ ಪಾಲಿಕೆಯಿಂದ ತುಂಬ ಖರ್ಚು ಮಾಡಿದಂಥ ಒಂದು ಪ್ರದೇಶ, ತುಂಬ ಅದು ಪೌರಾಣಿಕ ಐತಿಹ್ಯ ಇರುವ ಪ್ರದೇಶನೂ ಗುಜ್ಜರಕೆರೆ. ನಮಗೆ ಅನಿಸುತ್ತೆ ಏನಂತೇಳಿದರೆ, ಸರ್ಕಾರ 4-5 ಕೋಟಿ ಖರ್ಚು ಮಾಡಿ ಅದನ್ನು ಮಂಗಳೂರಿನ ನಾಗರಿಕರಿಗೆ ಒದಗಿಸಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರನೇ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ? ನಮ್ಮ ಜನರ ನಿರೀಕ್ಷೆ ಇರ್ಬೋದು ಸರ್ಕಾರ ಮಾಡಬೇಕಂತೇಳಿ. ಆದರೆ ನಮ್ಮ ಟ್ರಸ್ಟ್ನ ಒಂದು ನೇರ ಕಲ್ಪನೆ ಏನಂತೇಳಿದರೆ, ಅದು ನಾವು ನಿರ್ವಹಣೆ ಮಾಡಿದ ಥರ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಜವಾಬ್ದಾರಿ ಈ ಭಾಗದ್ದು. ಅಂದರೆ ಸಣ್ಣ ಪುಟ್ಟದಲ್ಲಿ ಈಗ ಅದರಲ್ಲಿಯೂ, ಈಗ ಉದಾಹರಣೆಗೆ ಕೆರೆ ಅಂತೇಳಿದರೆ ಕೆರೆಯ ಒಳಗಿನ ಕೆಲಸಗಳು, ಕಾಮಗಾರಿ ಕೆಲಸಗಳನ್ನೆಲ್ಲ ನಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು. ಅದಕ್ಕಾಗಿ ನಾವು ಸುತ್ತಮುತ್ತಲಿನ ಸ್ವಚ್ಛತೆ ಮತ್ತು ನಗರ ಪಾಲಿಕೆಯಲ್ಲಿ ಸ್ಪಂದನೆ ಅಥವಾ ಅವರೊಟ್ಟಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಅವರ ಹತ್ರ ಮಾಡುವ ಕೆಲಸವನ್ನು ಅವರ ಹತ್ರ ಮಾಡಿಸಿಕೊಂಡು, ಉದಾಹರಣೆಗೆ ನಾವು ನಮ್ಮ ಕೋಆರ್ಡಿನೇಟರ್ಸ್ಗಳು ಫಾಲೋಅಪ್ ಮಾಡಿ ವಾರಕ್ಕೆ 2 ಸಲ ಪ್ರಯತ್ನ ಮಾಡ್ತಾ ಇದ್ದಾರೆ, 3 ಸಲ. ಅದೇ ಥರ ನಾವು ಎಕ್ಸ್ಟ್ರಾ ಡಸ್ಟ್ಬಿನ್ಗಳು ಇಟ್ಕೊಂಡು ಅಲ್ಲಿ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಶ್ರಮದಾನದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ, ಮತ್ತು ನಮ್ಮ ಜವಾಬ್ದಾರಿ ಅಂತೇಳುವ ದೃಷ್ಟಿಕೋನದಿಂದ ಒಂದು 20 ಕಾರ್ಯಕ್ರಮಗಳನ್ನು ಗುಜ್ಜರಕೆರೆಯನ್ನೇ ಫೋಕಸ್ ಮಾಡಿಕೊಂಡು ಮಾಡಿದ್ದೇವೆ. ಪ್ರತಿ ತಿಂಗಳ ಪ್ರಥಮ ಆದಿತ್ಯವಾರ ಗುಜ್ಜರಕೆರೆಯಲ್ಲಿ ನಮ್ಮದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇತ್ತು.
0: ಓಕೆ, ಈಗ ನೀವು ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಆ ಸರ್ವೆಯಲ್ಲಿ ಈಗ ಎಷ್ಟು ಮನೆಗಳಿಗೆ ಭೇಟಿಯಾಗಿದ್ದೀರಿ? 5,800 ಮನೆಗಳಿಗೆ ಭೇಟಿಯಾಗಿದ್ದೀರಿ. ಈ ಸರ್ವೆಯಿಂದ ನೀವು ಕಂಡುಕೊಂಡಂಥ ಸಂಗತಿ ಏನು ಅಂತ, ಏನು ರಿಸಲ್ಟ್ ನಿಮಗೆ ಸಿಕ್ಕಿತ್ತು ಅಂತ?
1: ನಾವು ಸರ್ವೆ ಮಾಡಲಿಕ್ಕೆ ಒಂದು ಮೂಲ ಕಾರಣ ಏನಿತ್ತು ಅಂತೇಳಿದರೆ, ಒಂದು ರಸ್ತೆಗೆ ಕಸ ಯಾಕೆ ಬರ್ತಾ ಇದೆ? ಆ ಟೈಮಲ್ಲಿ ಒಂದು 5-6 ವರ್ಷದ ಹಿಂದೆ ನಿಮಗೆಲ್ಲ ಗಮನಕ್ಕಿರ್ಬೋದು, ಮೊದಲು ಹಸಿ ಕಸ ಒಣಕಸ ಪ್ರತಿದಿನ ನಿತ್ಯ ಹೋಗ್ತಾ ಇತ್ತು. ಶುಕ್ರವಾರ ಮಾತ್ರ ಒಣಕಸ ಅಂತೇಳಿ ಹೇಳಿದರು. ಆ ಶುಕ್ರವಾರ ಒಣಕಸ ಆದ್ದರಿಂದಾಗಿ ಸಣ್ಣ ಸಣ್ಣ ಮನೆಗಳಲ್ಲಿ ಈ ಒಣಕಸವನ್ನು ಸಂಗ್ರಹಿಸಿಡಲಿಕ್ಕೆ ಸಮಸ್ಯೆ ಆಗ್ಬೋದು. ಯಾಕೆ ನಮಗೆ ಹೊರಗೆ ಬರ್ತಾ ಇದೆ ಅಂತೇಳಿ ನಾವು ಸರ್ವೆ ಮಾಡುವಾಗ, ರಸ್ತೆಗಳಲ್ಲಿ ಕಸ ಬರೋದು ಯಾಕೆ ಅಂತೇಳಿದರೆ, ಹಸಿ ಕಸ ಒಣಕಸ ಬೇರ್ಪಡಿಸುವಿಕೆಯಲ್ಲಿ ವ್ಯವಸ್ಥೆಯಲ್ಲಿ ಸರಿ ಅವರಿಗೆ ಕ್ರಮಬದ್ಧವಾಗಿ ಜೋಡಿಸದವರು ಅದನ್ನು ರಸ್ತೆಗೆ ಒಂದು ಬಿಸಾಡುವ ಪರಿಸ್ಥಿತಿ. ಇದನ್ನು ನಾವು ಅವೇರ್ನೆಸ್ ಮಾಡಬೇಕು, ಜನರಿಗೆ ಜಾಗೃತಿ ಮೂಡಿಸಬೇಕು. ಮತ್ತು ಆ 3 ವಾರ್ಡ್ಗಳಲ್ಲಿ ಕೆಲಸ ಮಾಡುವ ನಾವು, ಅಂದರೆ ಮಂಗಳದೇವಿ ಬ್ಲಾಕ್ ಅಂತೇಳಿದೆ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ, ನನ್ನ ಗಮನಕ್ಕೆ ಒಂದು ಅಂಥದ್ದೊಂದು 8-10 ಬ್ಲಾಕ್ ಆಫೀಸ್ಗಳಿದೆ. ಅಲ್ಲಿ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರ ಅಂಡ್ರಲ್ಲಿ ಒಂದು 4-5 ವಾರ್ಡ್ಗಳಿರ್ತದೆ. ಅಲ್ಲಿಂದ ಪೌರ ಕಾರ್ಮಿಕರಿರ್ಬೋದು ಅಥವಾ ಮನೆ ಮನೆ ಕಸ ಸಂಗ್ರಹಕ್ಕೆ ಹೋಗುವವರು ಅಥವಾ ರಸ್ತೆ ಗುಡಿಸುವವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಸೊ ನಾವು ಆ ಬ್ಲಾಕ್ನೊಟ್ಟಿಗೆ ಅಲ್ಲಿಯ ಹೆಲ್ತ್ ಇನ್ಸ್ಪೆಕ್ಟರ್, ಅಲ್ಲಿಯ ಸೂಪರ್ವೈಸರ್, ಅಲ್ಲಿಯ ಕಾರ್ಮಿಕರೊಂದಿಗೆ ಸಂಬಂಧ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು
0: ಮಾಡ್ತಾ ಇದ್ದೀವಿ,
1: ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ.
0: ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ತಮ್ಮ ಹೆಸರು?
2: ನಾನು ಪೂರ್ಣಿಮಾ ಸಾಲಿತರಿಂದ.
0: ಮಾತಾಡಿ ಪೂರ್ಣಿಮಾ ಅವರೇ, ಮಾತಾಡಿ.
2: ಸರ್ ನಮಸ್ತೆ.
0: ನಮಸ್ತೆ.
2: ಕಾರ್ಯಕ್ರಮಕ್ಕೆ ಬಂದಕ್ಕೆ ಖುಷಿಯಾಯ್ತು ಸರ್, ಸ್ವಾಗತ.
1: ಧನ್ಯವಾದಗಳು.
0: ಹೇಳಿ ಹೇಳಿ.
2: ಈಗ ಪರಿಸರ ಜಾಗೃತಿ ಬಗ್ಗೆ, ಸ್ವಚ್ಛತೆ ರಕ್ಷಣೆ ಬಗ್ಗೆ ಎಲ್ಲ ಈಗ ಜಾಗೃತಿ ಮೂಡ್ತಾ ಇರುವ ಈ ಸಂದರ್ಭ, ನಿಮ್ಮ ಸಂಸ್ಥೆಯಲ್ಲಿ ನಡೆದ ಅಭಿಯಾನ ಅಥವಾ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ, ಹಾಗೆ ಯುವ ಜನತೆಗೆ ನಿಮ್ಮ ಸಲಹೆ? ನಾನು ರೇಡಿಯೋದಲ್ಲಿ ಉತ್ತರ ಕೇಳ್ತೇನೆ ಸರ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ರೀತಿಯ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ ಜನರ ಜೊತೆಗಿನ, ಹಾಗೆ ಜನರು ಮತ್ತು ಸರ್ಕಾರದ ನಡುವೆ ಕೊಂಡಿಯಾಗಿ ನಾವು ಕೆಲಸ ಮಾಡಿ
1: ಕೆಲಸ ಮಾಡ್ತಾ,
0: ಹಾಗಾದಾಗ ಮಾತ್ರ ಒಂದಿಷ್ಟು ಏನು ಫಲಶ್ರುತಿಗಳು ಬರಲಿಕ್ಕೆ ಸಾಧ್ಯ. ಹಾಗೆಯೇ ಮನೆ ಮನೆಗೆ ಸರ್ವೆಯಿಂದ ಕಂಡುಕೊಂಡಂಥ ವಿಷಯಗಳು, ಜನರಿಗೆ ಹಸಿಕಸ ಒಣಕಸದ ಬಗೆಗಿರುವಂತಹ ಕಲ್ಪನೆಗಳೇನು, ಅದು ಇನ್ನೂ ಕೂಡ ಜಾಗೃತಿ ಮೂಡಿದೆಯಾ?
1: ಮೂಡಬೇಕು. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಅಂದರೆ ಎಲ್ಲರಿಗೂ ಗೊತ್ತಿಲ್ಲದಿರ್ಬೋದು. ಮತ್ತು ಅದರಲ್ಲಿ ಮನೆಯಲ್ಲಿ ಈ ಕೃಷಿ ತ್ಯಾಜ್ಯ ಅಂತ ಹೇಳ್ತೇವೆ, ಇಂಥದ್ದನ್ನು ಏನು ಮಾಡಬೇಕು, ಮತ್ತು ಕೆಲವು ಬೇಡದ ವಸ್ತುಗಳು ಅಥವಾ ವಾರಕ್ಕೊಮ್ಮೆ ಡಿಸ್ಪೋಸ್ ಮಾಡುವಂಥದ್ದು, ಕೆಲವೆಲ್ಲ ಕಾರ್ಪೊರೇಷನ್ ವ್ಯವಸ್ಥೆಯಲ್ಲಿ ಹಸಿ ಕಸ ಮತ್ತು ಒಣಕಸ ಬಿಟ್ಟರೆ ಬೇರೆ ಐಟಮ್ಗಳೆಲ್ಲ ಇರ್ತದೆ, ಅಂಥ ಐಟಮ್ಸ್ಗಳನ್ನು ಏನು ಮಾಡಬೇಕಂತೇಳಿ ಗೊತ್ತಿರುವುದಿಲ್ಲ. ಅದರಿಂದಾಗಿ ನಮ್ಮ ವಾರ್ಡ್ ಕೋಆರ್ಡಿನೇಟರ್ಗಳು, ನಾವು ನಿಮ್ಮ ಗಮನಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ನಮ್ಮ ಏನು ಟ್ರಸ್ಟ್ ಕಚೇರಿ ಇತ್ತು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿ ಕೇಂದ್ರ ಅಂತೇಳಿ ಕನ್ವರ್ಟ್ ಮಾಡಿದೆವು. ಒಂದು ಅದಕ್ಕಾಗಿ ಟೆಲಿಫೋನ್ ಹಾಕಿ ಕಂಪ್ಯೂಟರ್ಕೃತ ಆಫೀಸ್ ಮಾಡಿಕೊಂಡು ಫೋನ್ ಕರೆಗಳನ್ನು ಅಥವಾ ನಮ್ಮ ಮನೆ ಮನೆ ಭೇಟಿಯಾದಾಗ ನಮ್ಮ ನಂಬರ್ಗಳನ್ನು ಕೊಡ್ತಾ ಇದ್ದೆವು. ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಕಾರಣಕ್ಕೂ ನೀವು ರಸ್ತೆಗೆ ಕಸ ಇಡಲಿಕ್ಕಿಲ್ಲ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಫೋನ್ ಮಾಡಿ, ನಾವು ವ್ಯವಸ್ಥೆ ಒಟ್ಟಿಗೆ ಸೇರಿಕೊಂಡು ಅಥವಾ ಅವರಿಂದ ಏನು ಪ್ರಾಬ್ಲಮ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಒಂದು ಎರಡು ಕಡೆ ಅಂದರೆ ಜನರು ವ್ಯವಸ್ಥೆಯನ್ನು ದೂರುದು, ವ್ಯವಸ್ಥೆ ಜನರು ದೂರುವ ಪರಿಸ್ಥಿತಿ ಇತ್ತು, ಅದನ್ನು ಒಂದು 80-90% ಪ್ರಯತ್ನ ಪಟ್ಟಿದೆ.
0: ಎಸ್ ಎಸ್ ಎಸ್, ಅದನ್ನೇ ಪೂರ್ಣಿಮಾ ಸರತೂರು ಕೇಳಿದ್ದು. ಈ ರೀತಿಯ ಕಾರ್ಯಗಳಿಂದಾಗಿ ಏನು ಬದಲಾವಣೆಗಳು?
1: ಹೆಚ್ಚು ಸಂಪರ್ಕ ಇಟ್ಟುಕೊಂಡಾಗ ಜನರಲ್ಲಿ, ಯಾಕೆಂದರೆ ಜನರಲ್ಲಿ ಒಂದು ಭಾವನೆ ಇರ್ತದೆ, ಅಥವಾ ಅವರಿಗೆ ಕೆಲವು ಅಂದರೆ ತಪ್ಪು ಕಲ್ಪನೆಗಳಿರ್ಬೋದು, ಅಥವಾ ಸರ್ಕಾರ ಮಾಡಬೇಕು, ಕಾರ್ಪೊರೇಷನ್ಸ್ ಲೇಬರ್ಸ್ ಮಾಡಬೇಕಂತೇಳಿ ನಮ್ಮ ಕೋಆರ್ಡಿನೇಟರ್ಗಳನ್ನು ನಾವು ಟ್ರೈನ್ ಅಪ್ ಮಾಡಿದ್ದೇವೆ.
0: ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಅನಿಸೋದು, ನಾವು ಏನಾದರೂ ಸಮಸ್ಯೆಗಳಲ್ಲಿ ಊರಲ್ಲಿ ಆದರೆ ಯಾರ ಜೊತೆ ಅದನ್ನು ಹೇಳಬೇಕು ಅಂತ ನಮಗೆ
1: ಕರೆಕ್ಟ್
0: ಗೊತ್ತಿರೋದಿಲ್ಲ
1: ಸರಿ
0: ಅಲ್ವಾ? ಸೊ ಇದು ಕೂಡ ಬಹಳ ಅಗತ್ಯ.
1: ನಮ್ಮಲ್ಲಿ ಹೋದಾಗ ನಾವು ಅದಕ್ಕೆ ಹೇಳ್ತಾ ಇದ್ದೆವು, ಒಂದು ನಮ್ಮ ಆರೋಗ್ಯ ಅಧಿಕಾರಿ, ಆ ಭಾಗದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನಂತ ಹೇಳ್ತೇವೆ ಆರೋಗ್ಯ ಅಧಿಕಾರಿ, ಅದೇ ಥರ ಈ ವ್ಯವಸ್ಥೆಯಲ್ಲಿ ಸೂಪರ್ವೈಸರ್ಸ್ ಅಂತೇಳಿ ಇರ್ತವೆ. ನಿಮಗೆ ಗಮನಕ್ಕೆ ಬಂದ ಪ್ರಕಾರ ಆಂಟೋನಿ ವೇಸ್ಟ್ ಎನ್ನುವ ಸಂಸ್ಥೆಗೆ ಮೊದಲು ಔಟ್ಸೋರ್ಸ್ ಆಗಿತ್ತು ಅವರಿಗೆ, ಈಗ ಒಂದೂವರೆ ವರ್ಷದ ನಂತರ ಮಹಾನಗರ ಪಾಲಿಕೆ ಅದನ್ನು ನಡೆಸಿಕೊಂಡು ಬರ್ತಾ ಇದೆ. ಸೊ ಆ ವ್ಯವಸ್ಥೆಯ ಸೂಪರ್ವೈಸರ್ಗಳ ನಂಬರ್ಗಳನ್ನು ನಾವು ಕೊಡ್ತಾ ಇದ್ದೇವೆ.
0: ಮತ್ತೆ ನಮ್ಮ ಜನರಲ್ಲಿ ಇರೋದು ನಮ್ಮ ಕಾರ್ಪೊರೇಟ್ ನಂಬರ್ ಮಾತ್ರ ಅಂತ ಅಲ್ವಾ?
1: ಆ ಜನರಲ್ಲಿ ಒಂದು ಆ ತರ ಒಂದು ತಪ್ಪು ಕಲ್ಪನೆ ಇದೆ, ಯಾಕೆಂದ್ರೆ ಕಾರ್ಪೊರೇಟ್ಗಳಿಗೆ ತುಂಬಾ ಒತ್ತಡ ಇರ್ತದೆ. ನಾವು ಒಂದು ಕಡೆಯಿಂದ ಹೇಳ್ಬೋದು ಕಾರ್ಪೊರೇಟ್ಗಳೆಲ್ಲ ಮಾಡ್ಬೇಕಂತೇಳಿ, ನಿಮ್ಗೆ ನಿಮಗೂ ಗಮನಕ್ಕೆ ಇದೆಯಾ ಗೊತ್ತಿಲ್ಲ, ನನ್ನ ಗಮನದ ಪ್ರಕಾರ ಕಾರ್ಪೊರೇಟ್ಗಳಿಗೆ ಗೌರವಧನ ಇರೋದು ತಿಂಗಳಿಗೆ 6,000 ರೂಪಾಯಿ ಏನ ಅಷ್ಟರ ಒಳಗೆ. ಅವರ ಡ್ಯೂಟಿ ನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯನ್ನು ಭೇಟಿಯಾಗಬೇಕು, ಮತ್ತೆ ಜನರ ಇಂಥ ಸಮಸ್ಯೆಗಳು ಏನಾದರೂ ಅಧಿಕಾರಿಗಳು ಅಥವಾ ವ್ಯವಸ್ಥೆಯಲ್ಲಿ ಹೋಗಿ ಏನು ಹೇಳುದು ಪರಿಹಾರ ಆಗದಿದ್ದರೆ ಅವರ ಗಮನಕ್ಕೆ ತಂದು ಮತ್ತೆ ವ್ಯವಸ್ಥೆ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವಂಥ ವಿಶೇಷ. ಆದರೆ ಜನರಲ್ಲಿ ಏನಾಗಿದೆ ಅಂತೇಳಿದರೆ, ಈ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆಯವರಿಗೆ ಕಾಲ್ ಮಾಡಬೇಕನ್ನೋ ದೃಷ್ಟಿಕೋನದಿಂದ ಸುಲಭ ಉಪಯೋಗವಾಗಿ ಎಲ್ಲದಕ್ಕೂ ಕಾರ್ಪೊರೇಟರ್ಗಳನ್ನು ಕಾಲ್ ಮಾಡುವ ಒಂದು ಪರಿಸ್ಥಿತಿ ಬೆಳೆಸ್ಕೊಂಡಿದ್ದೇವೆ.
0: ಸೊ ಇದರ ಬಗ್ಗೆ ಎಲ್ಲ ಜಾಗೃತಿ
1: ಹೌದು ನಾವು ಹೇಳ್ತಾ ಇದ್ದೇವೆ, ಯಾಕೆಂದರೆ ಅಲ್ಲಿ ನೀವು ಪ್ರಯತ್ನ ಮಾಡಿ ಸೂಪರ್ವೈಸರ್ಸ್ಗೆ ಟ್ರೈ ಮಾಡಿ, ಅವರ ಹತ್ರ ಆಗದಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈ ಮಾಡಿ, ಆರೋಗ್ಯ ಅಧಿಕಾರಿ ಅಲ್ಲೂ ಆಗದ ನಂತರ ಅವರಿಗೆ ಕಾರ್ಪೊರೇಟರ್ ಗಮನಕ್ಕೆ ತನ್ನಿ. ಅದರ ಮೇಲೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಇರ್ತಾರೆ, ಝೋನಲ್ ಕಮಿಷನ್ ಇರ್ತಾರೆ, ಕಮಿಷನರ್ಸ್ ಇರ್ತಾರೆ, ಅಲ್ಲಿ ತನಕ ಬೇಕಂತೇಳಿಲ್ಲ. ಇಲ್ಲಿ 2-3 ಕಡೆಯಲ್ಲಿ ಆಗದಿದ್ದಾಗ ದೊಡ್ಡ ಇಶ್ಯೂಗಳೇನಾದ್ರೂ ಇದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ ಕಾರ್ಪೊರೇಷನ್.
0: ನೀವು ಮಾಡ್ತಿರುವಂತ ಕೆಲಸ ಅದೇ ಅಲ್ವಾ?
1: ನಾವು ಅದನ್ನೇ ಮಾಡ್ತಾ ಇದ್ದೇವೆ.
0: ಓಕೆ, ಊರಲ್ಲಿ ಅಂತ ಏನ ಸಮಸ್ಯೆಗಳಿದ್ರೆ ಅಧಿಕಾರಿಗಳನ್ನ ಭೇಟಿಯಾಗಿ ಊರಿನ ಸಮಸ್ಯೆಯನ್ನು ಬಗೆಹರಿಸುವಂತ.
1: ಹೌದು, ನಾವು
0: ಆಗ ನಾವು ಕಾರ್ಪೊರೇಟರ್ಗೆ ಕಾಯ್ಬೇಕು ಅಥವಾ ಇತರರಿಗೆ ಕಾಯ್ಬೇಕು ಅಂತ ಇಲ್ಲ,
1: ಅಂದ್ರೆ ಅವರಿಗೆ ಒತ್ತಡ ಕಡಿಮೆ ಆಗ್ತದೆ. ಯಾಕಂದ್ರೆ ಜನರು ನಾವು ನಿರೀಕ್ಷೆ, ನಾವು ಅಂದ್ರೆ ಒಂದು ಕೆಲಸ ಮಾಡಿದ್ದೇವೆ ಅಂದ್ರೆ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಕೊಟ್ಕೊಂಡು ನಮ್ಮ ತಿಂಗಳಿಗೆ ಒಂದು ಕಾರ್ಯ ನಮ್ಮ ಟ್ರಸ್ಟ್ ಚಟುವಟಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಭಾಗದ 3 ಕಾರ್ಪೊರೇಟರ್ಗಳನ್ನು ಇಟ್ಕೊಂಡು, ಆರೋಗ್ಯ ಅಧಿಕಾರಿಗಳನ್ನು ಇಟ್ಕೊಂಡು ಪ್ರತಿ ತಿಂಗಳು ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಕಾರ್ಪೊರೇಟರ್ಗಳು ಇರುವ ತನಕ ಒಂದೊಂದು ಮೀಟಿಂಗ್ ಅನ್ನು ನಾವು ಕಾರ್ಪೊರೇಷನ್ ಅಲ್ಲೂ ಮಾಡಿದ್ದೇವೆ, ಮೇಯರ್ ಕಚೇರಿಯಲ್ಲಿ ಮತ್ತೆ ಸಚೇತಕರ ಕಚೇರಿಯಲ್ಲಿ ಮತ್ತೆ ಅಧಿಕಾರಿಗಳ ಕಚೇರಿಯಲ್ಲಿ ಸಹ ಮೀಟಿಂಗ್ ಗಳನ್ನು ಮಾಡಿದ್ದೇವೆ.
0: ಓಕೆ ಓಕೆ, ಕೇಳುಗರೆ ಇನ್ನು ನೀವು ಕರೆಯನ್ನು ಮಾಡಬಹುದು. ಉಮಾನಾಥ್ ಕೋಟಿಕಾರ್ ಅವರು ಬೇರೆ ಬೇರೆ ಆಲೋಚನೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನೀವು ಕರೆ ಮಾಡಿ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲೂ ಕೂಡ ಈ ರೀತಿ ಯಾವುದಾದ್ರೂ ಆಲೋಚನೆಗಳಿದ್ರೆ ಅದನ್ನು ನೀವು ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ, ಇನ್ನು ಮಂಗಳೂರು ಅನ್ನುವಂಥದ್ದು ಹೆಚ್ಚಿನ ಎಲ್ಲ ಪ್ರಯೋಗಗಳಿಗೂ ಕೂಡ ತನ್ನನ್ನು ತಾನು ಒಡ್ಡಿಕೊಳ್ಳುವಂಥ ಒಂದು ಊರು. ಸೊ ಈ ಊರಿನ ಬಗ್ಗೆ ಮಾತಾಡುವಾಗ ನಿಮಗೆ ಹೇಗನ್ಸುತ್ತೆ, ಭವಿಷ್ಯದ ಮಂಗಳೂರನ್ನು ನೀವು ಹೇಗೆ ನಿರೀಕ್ಷೆ ಮಾಡ್ತಾ ಇದ್ದೀರಿ?
1: ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡದ್ದು ಇದೇ ಒಂದು ಉದ್ದೇಶಕ್ಕಾಗಿ, ಯಾಕೆಂದರೆ ನಿಮಗೆ ಆಗಾಗಲೇ ಹೇಳಿದೆ ಮಂಗಳೂರು ಒಂದು ಅದ್ಭುತ ಊರು, ನಾವೆಲ್ಲ ಪುಣ್ಯ ಮಾಡಿಕೊಂಡಿದ್ದೇವೆ ಮಂಗಳೂರಿಗರಾಗಲಿಕ್ಕೆ. ಮತ್ತು ನಮ್ಮ ಹಿರಿಯರು ನಮಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಾಗೆ ಒಂದು 100 ವರ್ಷಗಳ ಹಿಂದೆ ಏನು ಉಳಿತಾಯ ಅಂತೇಳಿ ಗೊತ್ತಿಲ್ಲದ ಕಾಲದಲ್ಲೇ ನಾವು ಒಂದು 5-6 ಬ್ಯಾಂಕ್ಗಳನ್ನು ಕೊಟ್ಟ ತುಳುನಾಡು. ಅದೇ ರೀತಿ ನಮ್ಮ ತುಳುನಾಡು ಹೇಗೆ ಬೆಳೆದಿದೆ ಅಂತೇಳಿದರೆ ಇಂಡಿವಿಜುವಲ್ ವ್ಯಕ್ತಿಗಳ ಸಾಧನೆ ಮುಖಾಂತರ, ದೊಡ್ಡ ಸರ್ಕಾರದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ. ನೀವು ಗಮನಿಸಿರ್ಬೋದು ನಮ್ಮದೇ ಯಾವುದೇ ಒಂದು ಚಟುವಟಿಕೆಗಳಿರಲಿ ಅಥವಾ ಇಲ್ಲಿರುವ ಸಂಸ್ಥೆಗಳಿರ್ಬೋದು ಎಲ್ಲವೂ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಂದ ಆಗಿದೆ ಬಿಟ್ಟರೆ ನಮ್ಮದು ಸರ್ಕಾರದ ಮೇಲೆ ದೊಡ್ಡ ಒಂದು ಡಿಪೆಂಡೆನ್ಸ್ ಇಲ್ಲ ಅಂತೇಳಿ ನಮಗೆ ಅನಿಸ್ತಾ ಇದೆ. ಇದು ನಮ್ಮ ಮನಸ್ಸಲ್ಲೆಲ್ಲ ಇತ್ತು. ರಾಮಕೃಷ್ಣ ಮಿಷನ್ನಲ್ಲಿ ಒಂದು 5-6 ವರ್ಷ ಕಾರ್ಯಕ್ರಮ ನಡೆಸಿಕೊಂಡು ಬಂದಾಗ ಮುಖ್ಯ ಸಂಯೋಜಕರ ನೆಲೆಯಲ್ಲಿ ಪ್ರತಿ ಮಂಗಳವಾರ ನಾವು ಮೀಟಿಂಗ್ ಮಾಡ್ತಾ ಇದ್ದೆವು. ಆ ಮಂಗಳೂರಿನ ಬೇರೆ ಬೇರೆ ಹಿರಿಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಸೇವೆ ಮಾಡಿದವರು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಮಹಿಳೆಯರಿರ್ಬೋದು, ಯುವತ್ತು ಎಲ್ಲರೂ ಬಂದು ಸೇರಿಕೊಳ್ತಾ ಇದ್ರು. ಆಗ ನಮಗೆ ಅನಿಸಿದ್ದು ಮಂಗಳೂರು ಒಂದು ಇಂಥ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಪ್ರದೇಶ, ಬೇರೆ ಪ್ರದೇಶದಲ್ಲಿ ಇಂಥ ಒಂದು ಬೆಂಬಲ ಸ್ವಚ್ಛ ಭಾರತಕ್ಕೆ ಸಿಗ್ತಾ ಇದೆಯಾ ಅಂತೇಳಿ ನಮಗೆ ಒಂದು ಡೌಟ್. ಅಂದರೆ ಖಂಡಿತವಾಗಿ ಸಿಗ್ತದೆ. ಅದರಿಂದಾಗಿ ನಮ್ಮ ಒಂದು ಮನಸ್ಸಲ್ಲಿ ಬಂದಿದೆ ಅಂತೇಳಿದರೆ ಒಂದು ಪ್ರಯೋಗ. ಯಾಕೆಂದರೆ ನಾವು ಬೇರೆ ವಿಷಯಗಳಲ್ಲಿ ಉದಾಹರಣೆಗೆ ಹೇಳುದಿದ್ರೆ SSLC ಎಕ್ಸಾಮಿನೇಷನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಆಲ್ಮೋಸ್ಟ್ ಮಂಗಳೂರು ಮತ್ತು ಉಡುಪಿ ಬರುತ್ತೆ ನಮ್ಮ ತುಳುನಾಡು ಪ್ರದೇಶ. ಅದೇ ರೀತಿ PUC ಎಕ್ಸಾಮಿನೇಷನಲ್ಲಿ ಫಸ್ಟ್ ಸೆಕೆಂಡ್ ಬರ್ತಾ ಇದೆ. ಆ ಎರಡು ರಿಸಲ್ಟ್ಗಳನ್ನು ನಮ್ಮ ಇಡೀ ಜಿಲ್ಲೆಯವರು ಸಂಭ್ರಮಿಸ್ತಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿಲ್ಲ, ಅವರ ಮಕ್ಕಳು ಇಲ್ಲದಿರ್ಬೋದು. ಆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಆ ರಿಸಲ್ಟ್ ಪೇಪರಲ್ಲಿ ಬಂದಾಗ. ನಮಗೆ ಅನಿಸಿದ್ದೇನಂತೇಳಿದರೆ ಈ ಕಾನ್ಸೆಪ್ಟ್ ಯಾಕೆ ಸ್ವಚ್ಛತೆಯಲ್ಲಿಲ್ಲ, ನಾವೆಲ್ಲರೂ ಕೈ ಜೋಡಿಸಿದರೆ ಇಡೀ ದೇಶಕ್ಕೆ, ಕರ್ನಾಟಕಕ್ಕೆ ಖಂಡಿತವಾಗಿ ನಿಮಗೆ ಗಮನಿಸಿರ್ಬೋದು, ಒಂದು 5-6 ವರ್ಷದ ಹಿಂದೆ ಒಂದು ಹಂತದಲ್ಲಿ ನಮ್ದು 3ನೇ ಪ್ಲೇಸ್ ಬಂದಿತ್ತು ಸ್ವಚ್ಛ ಸರ್ವೇಕ್ಷನ್ ಅಲ್ಲಿ. ದೌರ್ಭಾಗ್ಯ ಅಂತ ಹೇಳಿದ್ರೆ ಈಗ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಈ ವರ್ಷ ಕರೆಕ್ಟ್ ಗೊತ್ತಿಲ್ಲ, 246 ಅಂತೇಳಿ ಯಾರೋ ಹೇಳಿದಾಗೆ ನೆನಪು, 3ನೇ ಪ್ಲೇಸ್ ಬಂದಿತ್ತು ಒಂದು ಹಂತದಲ್ಲಿ. ಬೇರೆ ಬೇರೆ ರಾಜ್ಯಗಳು ಮುಂದೆ ಬರ್ತಾ ಇದೆ. ಆದರೆ ಸ್ವಚ್ಛ ಸರ್ವೇಕ್ಷನ್ನಲ್ಲಿ ಅದರಲ್ಲೂ ಮುಖ್ಯ ಏನಾಗುತ್ತೆ ಅಂತ ಹೇಳಿದ್ರೆ ರ್ಯಾಂಕಿಂಗ್ ಮುಖ್ಯ ಆಗದೆ ಇರ್ಬೋದು, ಆ ರ್ಯಾಂಕಿಂಗ್ನ ಒಂದು ನೆಪದಲ್ಲಿ ಜನರ ಭಾಗವಹಿಸಿಕೆ ಮುಖ್ಯ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಪ್ರದೇಶದವರು ಆ ರ್ಯಾಂಕಿಂಗ್ ಟೈಮಲ್ಲಿ ಜನರನ್ನು ಭಾಗವಹಿಸಲಿಕ್ಕೆ ಪ್ಲಾನ್ ಮಾಡ್ತಾರೆ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ನಾವು ಅದನ್ನು ಸ್ವಲ್ಪ ಮಾಡಲ್ ರೀತಿಯಲ್ಲಿ ಈಗ ನಿಮ್ಮ ಗಮನಕ್ಕೆ, ನಿಮಗೂ ಗೊತ್ತಿದೆ ನಾವು ಇದನ್ನು ನಮ್ಮ 3 ಏನು ಮಾಡಲ್ ವಾರ್ಡ್ಗಳನ್ನು ಮಾಡಿದ್ದೇವೆ. ಇದನ್ನು ಮುಂದುವರಿದ ಭಾಗಕ್ಕಾಗಿ ಇದೇ ತಿಂಗಳ 4ರಲ್ಲಿ ಎವೇಕುಡ್ಲ ಅನ್ನುವ ಒಂದು ವಿಚಾರವನ್ನು ಲೋಕಾರ್ಪಣೆಗೊಳಿಸಿ ಮಾಡಿದ್ರಿ.
0: ಎಸ್, ಅದರ ಬಗ್ಗೆ ನಾನು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ಹಲೋ,
0: ನಮಸ್ತೆ
3: ಸರ್. ನಮಸ್ತೆ. ಸರ್, ನನಗೆ ಸರ್ ಹತ್ರ ಹೆಸರು
0: ಮಾತಾಡಿ. ಎಸ್, ಮಾತಾಡಿ ಮಾತಾಡಿ ಮೇಡಮ್, ಮಾತಾಡಿ. ನಿಮ್ಮ ಹೆಸರು ಹೇಳಿ. ಮಾತಾಡಿ.
3: ನಾನು ಅಮ್ಮಣ್ಣಿ, ಕಾರ್ಕಳದಿಂದ. ಸರ್,
0: ಮಾತಾಡಿ ಮಾತಾಡಿ.
3: ಸರ್, ನಮಸ್ತೆ ಸರ್.
0: ನಮಸ್ತೆ.
3: ಇವತ್ತು ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಪ್ರಸ್ತುತ ಹೇಳ್ತಾ ಇದ್ದೀರಿ ಸರ್. ನಾನು ಕೇಳ್ತಾ ಇದ್ದೇನೆ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಸ್ವಚ್ಛತೆಯ ಅಂದ್ರೆ ಈಗ ನೋಡಿ ಸರ್, ಕೆಲವೊಂದು ಹಾಸ್ಟೆಲ್ ನಂತಹ ಕಾಲೇಜುಗಳ ಪಕ್ಕದಲ್ಲಿ ಸೈಡ್ ಅಲ್ಲಿ ಈ ಎಲ್ಲ ಗಲೀಜುಗಳನ್ನೆಲ್ಲ ಬಿಸಾಡ್ತಾರೆ ಸರ್. ಗೊತ್ತಿದ್ದು ಕೂಡ ಬಿಸಾಡ್ತಾರೆ ಸರ್. ಇವರಿಗೆ ನೀವು ಏನ್ ಹೇಳ್ತೀರಿ? ಮತ್ತೊಂದು, ಸ್ವಚ್ಛತೆಯ ಬಗ್ಗೆ ಈ ಶಾಲಾ ಕಾಲೇಜುಗಳಲ್ಲಿ ಒಂಥರ ನಾಟಕ ತರ ಈ ತರ ಎಲ್ಲ ಮಾಡ್ಲಿಕ್ಕೆ ಒಂದು ಅವಕಾಶಗಳನ್ನೆಲ್ಲ ಕೊಟ್ರೆ ಈಗ ಬೇರೆಯವರಿಗೂ ಕೂಡ ಇದರಿಂದ ಉಪಯೋಗ ಆಗ್ಬಹುದಲ್ಲ ಅಂತ ನಾನ್ ಹೇಳೋದು. ಅಂದ್ರೆ ಮನೆಯಿಂದ ಪೇರೆಂಟ್ಸ್ ಗೆ ಯಾರಿಗಾದ್ರೂ ಗೊತ್ತಿಲ್ಲದಿದ್ರು ಕೂಡ ಪೇರೆಂಟ್ಸ್ ಗೆ ಕೂಡ ಒಂದಷ್ಟು ಹೇಳಿದ್ರೆ. ಈಗ ಸ್ವಚ್ಛತೆಯಲ್ಲಿ ಕೆಲವೊಂದು ಹಸಿ ಕಸ, ಒಣ ಕಸ ಮತ್ತು ಇದು ಡೇಂಜರ್ ಇರುವಂತಹ ಕಸಗಳ ಬಗ್ಗೆ ಎಲ್ಲ ನೀವು ವಿಂಗಡಣೆ ಮಾಡಿದ್ದೀರಲ್ಲ, ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್, ಇದು ಎಂತ ಕುಪ್ಪಿ ಚೂರುಗಳನ್ನೆಲ್ಲ, ಚೂರು ಮತ್ತೆ ಕಬ್ಬಿಣ ಇದೆಲ್ಲ ಬೇಕು ಬೇಕಂತೇಳಿ ಒಂದು ಯಾರದ್ದು ಒಂದು ವಠಾರಕ್ಕೆ ಅಂದ್ರೆ ರೋಡ್ ಸೈಡ್ ಇರ್ಬೋದು ಬೇಕಂತೇಳಿ ಬಿಸಾಡ್ತಾರೆ. ಇದರಿಂದ ತುಂಬಾ ಅನುಭವ ಆಗ್ಬೋದು. ಇದಕ್ಕೆಲ್ಲ ಪುನಃ ಪುನಃ ಈ ತರ ರೀತಿಯಲ್ಲಿ ಕೊಟ್ರೆ ಸರ್ ಇದರ ಗಮನ ಜನರಿಗೆ
0: ಓಕೆ. ಓಕೆ ಅಮ್ಮಣ್ಣಿಯವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ಓಕೆ ಓಕೆ. ಅವರು ಮೊದಲು ಕೇಳಿದಂಥ ಪ್ರಶ್ನೆ, ಕೆಲವು ಸಂದರ್ಭಗಳಲ್ಲಿ ಈ ಜವಾಬ್ದಾರಿಯುತ ಸಂಸ್ಥೆಗಳೇ ಕೆಲವೊಮ್ಮೆ ತಪ್ಪುಗಳನ್ನು ಮಾಡ್ತದೆ, ಅವರು ಹಾಸ್ಟೆಲ್ ಎಲ್ಲ ಹೇಳಿದರು. ಸೊ ಇದ್ರ ಬಗ್ಗೆ ಜಾಗೃತಿಯನ್ನು ಹೇಗೆ ಮೂಡಿಸೋದು ಅಂತ ಅವರು ಕೇಳ್ತಾ ಇದ್ದಾರೆ. ಈಗ ನಿಮಗೂ ಕೂಡ ನಿಮ್ಮ ವಾರ್ಡ್ಗಳಲ್ಲಿ ಕೂಡ ಮಾಡುವಾಗ ಎಲ್ಲವೂ ಕೂಡ ಅದ್ಭುತ ಅಂತಲೇ ನಾನು ಹೇಳೋದಿಲ್ಲ.
1: ಹೌದು,
0: ಅನೇಕ ಸವಾಲುಗಳು ಇರಬಹುದು. ಅದರಲ್ಲೂ ಕೂಡ ಎಜುಕೇಟೆಡ್ ಅಂತ ನಾವು ಏನು ಹೇಳ್ತೇವೆ, ಶಿಕ್ಷಿತರು ಅಂತ ಏನು ಹೇಳ್ತೇವೆ. ಸೊ ಕೆಲವೊಮ್ಮೆ ಅವರು ಶಿಕ್ಷಿತರು ಹೌದಲ್ವಾ ಅಂತ ಅನಿಸುವಂಥ ರೀತಿಯಲ್ಲಿ ಕೆಲಸಗಳಾಗ್ತದೆ. ಸೊ ಇದನ್ನು ಹೇಗೆ ನಿಭಾಯಿಸೋದು ಅಂತ ಹೇಳ್ತೀರಿ ನೀವು?
1: ಅಭಿಷೇಕ್ ಅವರೇ, ಈಗ ಏನಾಗುತ್ತೆ ಅಂತೇಳಿದರೆ, ನಾವು ಒಮ್ಮೊಮ್ಮೆ ಏನಾಗುತ್ತೆ, ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಾವು ತುಂಬ ಚೆನ್ನಾಗಿರ್ತೇವೆ, ಸಾಮೂಹಿಕ ಜವಾಬ್ದಾರಿಯಲ್ಲಿ ನಾವು ಸ್ವಲ್ಪ ವೈಫಲ್ಯವನ್ನು ಪಡ್ತೇವೆ. ಉದಾಹರಣೆಗೆ ಆ ಟೀಮ್ ವರ್ಕ್ ಅದು ಆಗಿರ್ಬೋದು. ಉದಾಹರಣೆಗೆ ಇಲ್ಲಿ ವ್ಯಕ್ತಿಗತವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗರು ಸ್ವಚ್ಛತೆಯಲ್ಲಿ ಆದ್ಯತೆ ಕೊಡ್ತಾರೆ. ಮತ್ತೆ ನಮ್ಮ ಹವಾಮಾನ, ಒಳ್ಳೆ ಗಾಳಿ ಮಳೆ ಬಂದಾಗ ಅಥವಾ ಒಳ್ಳೆ ಬಿಸಿಲು ಬಂದಾಗ ನಿಮಗೆ ಸ್ವಚ್ಛತೆಗೆ ಪೂರಕ ವಾತಾವರಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನಗರಗಳು ಬೆಳೆದಾಗ ಒಂದು ಜನಸಂಖ್ಯೆ ಪೂರಕವಾಗಿ ಸಂಖ್ಯೆ ಈಗೇನಾಗಿದೆ ಅಂತ ಹೇಳಿದ್ರೆ, ಒಂದು ಆರ್ಥಿಕ ಅಭಿವೃದ್ಧಿ ಆಗುವಾಗ ಅಥವಾ ನಗರಗಳು ಜನಸಂಖ್ಯೆ ಬೆಳೆದಾಗ ಅದಕ್ಕೆ ಕಾಲಕ್ಕೆ ತಕ್ಕ ನಮ್ಮ ನಿರೀಕ್ಷೆಗಳು ಜಾಸ್ತಿ ಇರ್ತದೆ ಜನರಲ್ಲಿ. ಈಗ ಯಾವುದೇ ಒಂದು ಮನೆಯಲ್ಲಿರ್ಬೋದು, ಇವರು ಹೇಳಿದ ವಿಷಯಗಳೆಲ್ಲ ಸತ್ಯ, ಅವ್ರು ಹೇಳಿದ್ರಲ್ಲಿ ಯಾವುದು ಡೌಟ್ ಇಲ್ಲ, ಖಂಡಿತವಾಗಿ ಎಲ್ಲವೂ ನಡೆಯುವಂಥ ವಿಷಯಗಳೇ. ಆದರೆ ಇದನ್ನು ಇದು ಪರಿಹಾರ ಯಾರಿಂದ ಅಂತ ಕೇಳಿದರೆ, ಯಾವುದೇ ಒಂದು ವ್ಯವಸ್ಥೆಯಿಂದ ಆಗಲಿಕ್ಕಿಲ್ಲ. ವ್ಯವಸ್ಥೆ ಮತ್ತು ನಾವು ಜನರು, ಆ ಭಾಗದ ಜನರು ಕೂಡಿದಾಗ ಮಾತ್ರ ಇದು ಸಮಸ್ಯೆಗೆ ಪರಿಹಾರ. ಅದು ಹೇಗೆ ಅಂತ ಕೇಳಿದರೆ, ಜನರು ಹೆಚ್ಚು ನಾವು ಎಷ್ಟು ಇನ್ವಾಲ್ವ್ ಆಗ್ತೇವೆ. ಯಾವುದೇ ಪರಿಹಾರ ಸಮಸ್ಯೆ ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದಿಲ್ಲ. ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಅದರ ಆಳವಾಗಿ ಅಲ್ಲಿಯ ವ್ಯವಸ್ಥೆ ನೀವು ಕೇಳ್ಬೋದು, ಖಾಲಿ ನಾವು ಮಾಡಿದರೆ ಆಗತ್ತಾ ಅಂತ ಹೇಳಿದರೆ ಖಂಡಿತವಾಗಿಲ್ಲ. ನಾವು ಜವಾಬ್ದಾರಿಯುತ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಾಗ ವ್ಯವಸ್ಥೆ ನಮ್ಮೊಟ್ಟಿಗೆ ಬರಲೇಬೇಕಾಗತ್ತೆ. ಅದನ್ನು ಭರಿಸುವುದು ನಮ್ಮ ಜವಾಬ್ದಾರಿನೂ ಆಗತ್ತೆ. ಯಾಕಂದರೆ ಪ್ರತಿ ಊರಲ್ಲಿ ಇವತ್ತು ಸ್ವಚ್ಛತೆ ಅನ್ನುವ ದೃಷ್ಟಿಕೋನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚಾಗ್ತಾ ಇದೆ. ದುಡ್ಡಿನ ವಿಷಯ ಹೇಳಬೇಕಂತ ಹೇಳಿದರೆ ಈಗ ಮಂಗಳೂರು ಮತ್ತೆ ನಾವು ಮಾತಾಡಲಿಕ್ಕೆ ಇದ್ದೇವೆ. ಸಣ್ಣ ಉದಾಹರಣೆ, ಈ ನಮ್ಮ ಒಂದು ವೈಫಲ್ಯ ಅಥವಾ ಟೀಮ್ ವರ್ಕ್ ಅಥವಾ ನಮ್ಮ ಗಮನ ಕೊರತೆ ಇರೋದ್ರಿಂದಾಗಿ ನಾನೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ. ಮಂಗಳೂರಲ್ಲಿ 120,000 ಅಂದಾಜು ಮನೆಗಳಿದೆ. ಒಂದು ಆಸುಪಾಸು 330 ಟನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಅಂದರೆ ವೇಸ್ಟ್ ಸಂಗ್ರಹ ಆಗ್ತಾ ಇದೆ ಒಂದು ಅಂದಾಜು. ನಾನು 2 ವರ್ಷದ ಹಿಂದಿನ ಫಿಗರ್ ಹೇಳ್ತಾ ಇದ್ದೇನೆ. ನೋಡಿ, 330 ಟನ್ ಕಸ, ಒಂದು ಕಸ ಅಂತೇಳಿ ಒಂದು ಶಬ್ದ ನಾವು ಕೊಟ್ಟ ನಂತರ, ವೇಸ್ಟ್ ಅಂತೇಳಿ ಹೆಸರು ಕೊಟ್ಟ ನಂತರ ಅದನ್ನು ಸಾಗಾಣಿಕೆ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಇವತ್ತಿನ ಡೀಸೆಲ್ ಖರ್ಚು ಅಥವಾ ಇವನ ವ್ಯವಸ್ಥೆಯಲ್ಲಿ ಇದು ಏನು ಒಂದು ತಲೆಯಲ್ಲಿ ಕಲ್ಪನೆ ಬಂದಿದೆ? ಒಂದು ನಾವು ಒಟ್ಟಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮ್ಯಾಕ್ರೋ, ಅದು ಮೈಕ್ರೋದಿಂದ ಮ್ಯಾಕ್ರೋ ಆಗಬೇಕಾಗತ್ತೆ. ಯಾಕೆಂದರೆ ಅದು ದೊಡ್ಡ ಮಟ್ಟದಲ್ಲಿ ಒಂದು 330 ಟನ್ನನ್ನು ಪಚನಾಡಿಯಲ್ಲಿ ಸಂಗ್ರಹ ಮಾಡಿಕೊಂಡು ಅಲ್ಲಿ ನಾವು ಎಲ್ಲವನ್ನು ಸರಿ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತವಾಗಿ ಸಾಧ್ಯ ಇಲ್ಲ.
0: ಇದಕ್ಕೆ ಮಾಡ್ತೀವಂತ ಖರ್ಚು ಎಷ್ಟು ವಾರ್ಷಿಕ?
1: ನನ್ನ ಗಮನಕ್ಕೆ 2 ವರ್ಷದ ಹಿಂದೆ ಅಂದಾಜು 37-40 ಕೋಟಿ. ಅದರಲ್ಲಿ ಸಂಗ್ರಹ, ಕಸ ಸಂಗ್ರಹ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಸೆಗ್ರಿಗೇಷನ್ ಅಂತೇಳಿ ಸೇರಿಕೊಂಡ್ರೆ, ಇನ್ನು ನಗರದ ಸ್ವಚ್ಛತೆ ಗುಡಿಸೋದು ಅಂಥದ್ದು ಒಳಚರಂಡಿ ಈ ಕೆಲಸಗಳೆಲ್ಲ ಸೇರಿದರೆ ಇನ್ನೂ ಸಂಖ್ಯೆ ದೊಡ್ಡ ಸಂಖ್ಯೆ ಆಗ್ಬೋದು ಅಂತೇಳಿ ಅನಿಸ್ತಾ ಇದೆ ಫಿಗರ್. ಆದರೆ ಅದು ನಮ್ಮ ಒಂದು ಅಂದಾಜು ಪ್ರಕಾರ ಮಂಗಳೂರಲ್ಲಿ ಟ್ಯಾಕ್ಸ್ ಅಥವಾ ಏನು ನಾವು ಸಂಗ್ರಹ ಆಗ್ಬೋದು ಅಂತ ಹೇಳ್ತೇವೆ. ವೇಸ್ಟ್ ತ್ಯಾಜ್ಯಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಅಂಥ ದೊಡ್ಡ ಅಮೌಂಟ್ ಬರಲಿಕ್ಕೆಲ್ಲ ಅಂತೇಳಿ ಅನಿಸ್ತಾ ಇದೆ ನನಗೆ ಈಗ ಇರುವ ರೇಷಿಯೋ ಪ್ರಕಾರ. ಅದರಿಂದಾಗಿ ಅದು ನಮ್ಮ ಮಂಗಳೂರಿಗೆ ಅಭಿವೃದ್ಧಿಗೆ ಬೇಕಾದ ದುಡ್ಡು ಕಸಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಇಂಡಿವಿಜುವಲ್ ಬೇಜವಾಬ್ದಾರಿಯಿಂದ ನಮ್ಮ ಮನೆಯ ಸಮಸ್ಯೆಯನ್ನು ನಾವು ಊರಿನ ಸಮಸ್ಯೆ ಮಾಡಿದ್ದೇವೆ. ನೋಡಿ, ಒಂದು ಆಲೋಚನೆ ಮಾಡಿ, ಒಂದು ವಾರ್ಡಲ್ಲಿ 2,000 ಮನೆ, ಒಂದು 4,000 ಕೆಜಿ ಕಸ ಅಂತೇಳಿ ತಿಳ್ಕೊಂಡ್ರೆ ಅದು 120,000 ಮನೆಗೆ ಒಂದು ಅಂದಾಜು ಬರ್ತದೆ. ಮತ್ತು ಶಾಪ್ಸ್ ಅದೆಲ್ಲ ಬೇರೆ. ನೀವು ಪಚನಾಡೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋ ಬದಲು ವಾರ್ಡ್ ಮಟ್ಟದಲ್ಲಿ ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಒಂದು ಪ್ರಶ್ನೆ ಬರಬೇಕು. ಸ್ವಲ್ಪ ಕಷ್ಟ ಇದೆ, ಕಷ್ಟ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆದರೆ ಏನಾಗಬೇಕು, ಈಗ ಅವರು ಹೇಳಿದ ಅದು ಆಗಬೇಕಂತ ಹೇಳಿದರೆ, ಅಥವಾ ನಗರದಲ್ಲಿ ಈಗ ನೋಡಿ ಇವತ್ತು ಜನಸಂಖ್ಯೆ 8-10 ಲಕ್ಷ ಇದೆ ಮಂಗಳೂರು ನಗರ. ಅದು ಬೇರೆ ಬಂದು ಹೋಗುವರ್ದು ಮತ್ತು ನಮ್ಮ ಹೊರಗಿನ ಲೇಬರ್ಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರನ್ನೆಲ್ಲ ಸೇರಿದರೆ 10-12 ಲಕ್ಷ ಈಗಾಗಲೇ ದಾಟಿದೆ. ನೀವು 10 ಲಕ್ಷ ಇರುವಾಗ ಒಂದು ಪಚನಾಡಿ 330 ಟನ್ ಇನ್ನೊಂದು 5 ಲಕ್ಷ ಸೇರಿದರೆ ಅಂತ ಎಷ್ಟು ಪಚನಾಡಿಗಳನ್ನು ನಿರ್ಮಾಣ ಮಾಡ್ತೇವೆ ಮುಂದಿನ ಸಮಾಜಕ್ಕೆ? ಮುಂದೆ 10-20 ವರ್ಷದ ನಂತರ ನಮ್ದು ಏನು ಕಾರ್ಯಯೋಜನೆ? ಇದನ್ನೆಲ್ಲ ನಾವು ಈ ಸಂಘ ಸಂಸ್ಥೆಗಳು ಈ ಎವೆ ಕುಡ್ಲದಲ್ಲಿ ಇದನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ.
0: ಎಸ್ ಇನ್ನೊಂದು ಅವರು ಹೇಳಿದರು, ಈ ಜಾಗೃತಿಗಳು ಮಕ್ಕಳಿಂದಲೇ ಆರಂಭ ಆದರೆ ಒಳ್ಳೆಯದಲ್ವಾ, ಶಾಲೆಗಳಿಂದಲೇ ಆರಂಭ ಆದರೆ ಒಳ್ಳೆಯದಲ್ಲ ಅಂತ ಆಗ ಪೂರ್ಣಿಮಾ ಸಾಲತ್ವರು ಕೂಡ ಅದನ್ನು ಹೇಳಿದರು. ಯುವ ಸಮುದಾಯಕ್ಕೆ ಈ ಮೂಲಕ ಜಾಗೃತಿಯನ್ನು ಮೂಡಿಸುವಂಥದ್ದು ಅದು ಬಹಳ ಸಮಂಜಸ ಅಂತ ಅನಿಸುತ್ತೆ ಅಂತ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?
1: ಖಂಡಿತ, ಯಾವುದೇ ಒಂದು ವಿಷಯಗಳು ನಮಗೂ ಸಣ್ಣ ಒಂದು ಒಂದು ಮನಸ್ಸಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ನಾವು ಬಾಲ್ಯಾವಸ್ಥೆಯಲ್ಲಿ ಇರುವಾಗ, ಉದಾಹರಣೆಗೆ 3ನೇ, 4ನೇ, 5ನೇ, 6ನೇ ಕ್ಲಾಸಲ್ಲಿ ಇರುವಾಗ ಟೀಚರ್ ಏನು ಹೇಳ್ತಾರೆ ಅಥವಾ ಅಧ್ಯಾಪಕರು ಏನು ಹೇಳ್ತಾರೆ ಅದು ನಮ್ಮ ಮನಸ್ಸಿಗೆ ತುಂಬ ಮುಟ್ತದೆ. ಆಗ ನಾವು ಬಾಲ್ಯಾವಸ್ಥೆಯಲ್ಲಿ ಇರ್ತೇವೆ. ಅದರ ನಂತರ ಆಗಿನ ಕಾಲಕ್ಕೆ ಈಗ ಸ್ವಲ್ಪ ಅದು ಸ್ವಲ್ಪ ಅಡ್ವಾನ್ಸ್ ಆಗಿರ್ಬೋದು. ಉದಾಹರಣೆಗೆ ನಾವು 6-7ನೇ ಕ್ಲಾಸ್ನ ಮಕ್ಕಳ ಮೆಚುರಿಟಿ ಈಗ 3ನೇ ಕ್ಲಾಸ್, 4ನೇ ಕ್ಲಾಸಿಗೆ ಬಂದಿರ್ಬೋದು. ಆದರೆ ನಮಗೆ ಅದರ ನಂತರ ಮಾತಾಡಿದ್ದು ಟೀಚರ್ ಇದು ನೆನಪಲ್ಲಿ ಇಲ್ಲದಿರ್ಬೋದು. ಆದರೆ ಅದಕ್ಕಿಂತ ಮೊದಲು ಏನು ಟೀಚರ್ ಹೇಳಿರ್ತಾರೆ ಅದಕ್ಕೆ ತುಂಬ ಗೌರವನೂ ಇತ್ತು, ಅದನ್ನು ನಾವು ತುಂಬ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದೆವು. ಅದು ಖಂಡಿತವಾಗಿ ಆಗಬೇಕಾದ್ದು. ಯಾಕೆಂದರೆ ಪ್ರತಿ ಮನೆಯಲ್ಲಿ ಶಾಲೆಯಲ್ಲಿ ಟೀಚರ್ ಮಾಡಬೇಕಂತೇಳಿ ನಾವು ಹೇಳ್ಬೋದು. ನೋಡಿ, ಪ್ರಶ್ನೆ ಏನಾಗುತ್ತೆ, ಟೀಚರಿಗೂ 50-60 ಮಕ್ಕಳನ್ನು ನೋಡಿಕೊಳ್ಳುವ ಪರಿಸ್ಥಿತಿ ಬರ್ತದೆ. ನಮ್ಮ ಮನೆಯಿಂದ ಆರಂಭ ಆಗಬೇಕು. ಯಾಕೆಂದರೆ ನಾವು ಯಾರೇ ಸ್ವಚ್ಛತೆ ಬಗ್ಗೆ ಮಾತಾಡುವವರು ಇರ್ಬೋದು ಅಥವಾ ಸ್ವಚ್ಛತೆ ಬಗ್ಗೆ ನಮಗೆ ಸಮಾಜದಲ್ಲಿ ಏನಾದರೂ ಬದಲಾವಣೆ ಬೇಕಂತ ಹೇಳುವವರು, ಬೇರೆ ಬೇರೆ ಕ್ಷೇತ್ರಗಳಿದೆ. ಈ ಸ್ವಚ್ಛತೆ ಯಾಕೆ ಅಂತೇಳಿದರೆ, ಸ್ವಚ್ಛತೆ ಎಲ್ಲದಕ್ಕೂ ಮೂಲ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂತೇಳಿದರೆ ಅಥವಾ ನಮ್ಮ ಮನೆಯಲ್ಲಿ ಪ್ರತಿ ದಿವಸ 3-4 ಸಲ ಸ್ವಚ್ಛತೆ ಮಾಡೋದು ಉದ್ದೇಶ ಏನಂತೇಳಿದರೆ, ಎಲ್ಲವೂ ಒಳ್ಳೆ ಕೆಲಸ ಸ್ವಚ್ಛತೆಯಿಂದ ಆರಂಭ ಆಗಬೇಕನ್ನೋ ದೃಷ್ಟಿ. ಸೊ ಊರು ಸ್ವಚ್ಛತವಾಗಿದ್ದರೆ ಊರು ಸುಭಿಕ್ಷವಾಗಿರ್ತದೆ ಅನ್ನುವ ದೃಷ್ಟಿಕೋನದಿಂದ ಈ ಸ್ವಚ್ಛತೆ ಮುಖಾಂತರ ಜನರು ಸೇರಿದರೆ ಇದನ್ನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ತಿಳ್ಕೊಳ್ಬಹುದು ಅಂತ ನಮ್ಮ ಭಾವನೆ.
0: ಮತ್ತೊಂದು ನೀವು ಪ್ರಮುಖವಾಗಿ ಗುರಿಯಾಗಿಸಿರುವಂತಹ ವಿಷಯ ಅದು ಟ್ರಾಫಿಕ್
1: ಸಂಚಾರ,
0: ಸಂಚಾರದ ನಿರ್ವಹಣೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಕಲ್ಪನೆ ಏನು ಅಂತ?
1: ಸಂಚಾರ ನಿರ್ವಹಣೆ ಆದರೆ ಸ್ವಚ್ಛತೆಯಲ್ಲಿ ಎಷ್ಟು ಸಮಸ್ಯೆಗಳಾಗ್ತದೆ, ಇದ್ರ ಒಂದು ಸ್ವಲ್ಪ ಗಂಭೀರ ಸಮಸ್ಯೆ ಅಂತೇಳಿ ಕಾಣ್ತದೆ. ಯಾಕೆಂದ್ರೆ ಇದರಲ್ಲಿ ನಮ್ದು ದುಡ್ಡಿನ ಬಗ್ಗೆ ನಾನು ಜಾಸ್ತಿ ಆಲೋಚನೆ ಮಾಡುವುದಿಲ್ಲ. ಖಂಡಿತವಾಗಿ ದುಡ್ಡು ಯಾವುದಕ್ಕೂ ಒಮ್ಮೆ ಮಾನಿಸ್ತದೆ, ದುಡ್ಡು ಪೋಲಾಗ್ತದೆ, ಅದನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇಷ್ಟು ದುಡ್ಡು ಖರ್ಚು ಮಾಡಿ ಪಚ್ಚನಾಡಿಯಲ್ಲಿ ವ್ಯವಸ್ಥಿತವಾಗಿ 80-90% ವ್ಯವಸ್ಥಿತವಾಗಿ ನಿರ್ವಹಣೆ ಆಗಿದ್ದರೆ ನಾವು ಚಿಂತೆ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಆದರೆ ಏನಾಗ್ತಾ ಇದೆ ಅಂತೇಳಿದರೆ, ಅಂತರ್ಜಲದ ಮುಖಾಂತರ ನಿಮಗೆ ಗಮನಕ್ಕೆ ಬಂದಿರ್ಬೋದು, 2020 ಒಂದು ಪಚ್ಚನಾಡಿ ದುರ್ಘಟನೆ ನಡೆದು ಮಂದಾರ ಬೈಲು ಎನ್ನುವ 31 ಕೃಷಿ ಕುಟುಂಬಗಳು ಆ ಜಾಗವನ್ನು ಬಿಡುವ ಪರಿಸ್ಥಿತಿ ಆಯಿತು. ಇವತ್ತಿಗೂ 900,000 ಟನ್ ಸಂಗ್ರಹ ಆಗಿದೆ. ಮಂಗಳೂರಿನ ಹವಾಮಾನದಲ್ಲಿ ಆ 9 ಟನ್ಗಳನ್ನು ಸೆಗ್ರಿಗೇಷನ್ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗ್ಬೋದು ಅಂತೇಳಿ ಗೊತ್ತಿಲ್ಲ. ನನ್ನ ಒಂದು ಮಾಹಿತಿ ಪ್ರಕಾರ 5% ಆಗಿರಲಿಕ್ಕಿಲ್ಲ, ಅಥವಾ ಒಂದು 10% ಆಗಿದ್ರೂ 900,000 ಟನ್ ನೀವು ಲೆಕ್ಕ ಮಾಡಿ. ಅದಕ್ಕೆ ಆಗಬೇಕಾದ ಖರ್ಚು 60-70 ಕೋಟಿ, ಅದಕ್ಕೆ ಒಂದು ಟೆಂಡರ್ ಆಗಿದೆ. ಸೊ ಇದೆಲ್ಲ ದುಡ್ಡು ಯಾಕೆ ಖರ್ಚಾಗ್ತಾ ಇದೆ ಅಂತೇಳಿದರೆ ನಮ್ಮ ಸಾಮೂಹಿಕ ಬೇಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲಿಂದಲೇ ನಾವೇ ಮಾಡಿದ ತಪ್ಪು, ನಮ್ಮ ಒಂದು ಭಾವನೆ ಹಾಗೆ, ನಮ್ಮ ಟ್ರಸ್ಟ್ನ ಭಾವನೆ. ಯಾಕೆಂದರೆ ನಾವು ಬೇರೆಯವರನ್ನು ದೂರ್ಕೊಂಡು ಕೂತ್ಕೊಂಡ್ರೆ ತುಂಬ ರೀಸನ್ಸ್ ಇದೆ, ಅದು ಎಲ್ಲವೂ ನಮ್ಮ ಜವಾಬ್ದಾರಿ ಅಂತೇಳಿ ತಿಳ್ಕೊಂಡಾಗ ಈಗ ನಾವು ಯಾರನ್ನು ನಾವು ವ್ಯವಸ್ಥೆಯನ್ನು ದೂರ್ತಾ ಇಲ್ಲ, ಕಾರ್ಪೊರೇಟರ್ಗಳನ್ನು ಅಥವಾ ಜನಪ್ರತಿನಿಧಿಗಳನ್ನು ದೂರ್ತಾ ಇಲ್ಲ, ಆಫೀಸರ್ಸ್ಗಳನ್ನು ದೂರ್ತಾ ಇಲ್ಲ, ನಾವು ನಮ್ಮನ್ನು ನಾವು ದೂರ್ಕೊಳ್ತೇವೆ. ನಾವು ಏನು ಮಾಡಿದ್ದೇವೆ 30 ವರ್ಷದಲ್ಲಿ? ನಮ್ಮ ಮಂದಿರದಲ್ಲಿ ಮೀಟಿಂಗಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೇವೆ, ನಾವು 30 ವರ್ಷದಲ್ಲಿ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೇವೆ. ಅಲ್ಲಿ ಕೊರತಾಗಿದೆ, ನಿಮ್ಮ ಅನುಭವಗಳನ್ನು ಹಂಚಲಿಲ್ಲ, ನಾವು ಎಲ್ಲವನ್ನೂ ವ್ಯವಸ್ಥೆಯ ಮೇಲೆ ಒತ್ತಡ ಹಾಕ್ತಾ ಇದ್ದೇವೆ. ನಾವು ಬದಲಾವಣೆ ಆಗಿ 4 ಜನರನ್ನು ನಾವು ಬದಲಾವಣೆ ಮಾಡ್ತಾ ಹೋದರೆ ಸಮಾಜ ಬದಲಾವಣೆ ಆಗ್ತದೆ ಅಂತೇಳಿ ನಮ್ಮ
0: ಇಂಥ ಜವಾಬ್ದಾರಿಯೇ ಟ್ರಾಫಿಕ್ನ ವಿಷಯದಲ್ಲೂ ಕೂಡ ನಾವು ತೆಗೆದು
1: ಟ್ರಾಫಿಕ್ನಲ್ಲಿ ನೀವು ಗಮನಿಸಿಟ್ಕೊಂಡು ನೋಡಿ, ನಾನು ಸಣ್ಣ ಒಂದು ಉದಾಹರಣೆಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಕಾರ್ಯಕರ್ತರು ಒಮ್ಮೊಮ್ಮೆ ನೆಗಡ್ತಾರೆ, ರೈಲ್ವೆ ಗೇಟ್ ಬಿದ್ದಾಗ ಗಾಡಿ ನಿಲ್ಲುವುದು ಆ ಕಡೆ ಈ ಕಡೆ ಸಹಜ. ರೈಲ್ವೆ ಗೇಟ್ ತೆಗೆದ ನಂತರನೂ ಹೋಗ್ಲಿಕ್ಕೆ ಆಗುವುದಿಲ್ಲ, ಇದನ್ನೊಂದು ಆಲೋಚನೆ ಮಾಡಿ. ಆ ಒಂದು ಚಿತ್ರಣವನ್ನು ನೀವು ಆಲೋಚನೆ ಮಾಡಿ. ಇದು ಯಾವುದೇ ಒಂದು ಸರ್ಕಾರ ಬಂದು ಮಾಡಿದ ತಪ್ಪಲ್ಲ, ಅದರಲ್ಲಿ ನಿಮ್ಗೆ ಉತ್ತರ ಗೊತ್ತಾಗ್ತದೆ. ನಮ್ಮ ಸ್ವಲ್ಪ ಬೇಜವಾಬ್ದಾರಿ, ನಮ್ಮ ಒಂದು ಏನು ಹೇಳುದು ಸಾರ್ವಜನಿಕ ಶಿಸ್ತಿನ ಕೊರತೆ. ಇಲ್ಲಿ ನಿಮಗೆ ಒಂದು 80% ಟ್ರಾಫಿಕ್ ವಯೋಲೇಷನ್ಸ್ ಇರ್ಬೋದು. ನೋಡಿ, ಇವತ್ತಿನ ಕಾಲದಲ್ಲಿ ಏನು ನಾವು ಮೆಸೇಜ್ ಕೊಡ್ತೇವೆ? ಇವತ್ತು ನಾವು ದೇಶ ಪ್ರೇಮ ಅಥವಾ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತೇವೆ. ನಮ್ಮ ದೇಶದ ಕಾನೂನು ನಿಯಮಗಳನ್ನು ಪಾಲಿಸುವುದು ದೊಡ್ಡ ದೇಶ ಪ್ರೇಮ ಆಗ್ತದೆ. ಅದನ್ನೇ ನೀವು ಮಾಡದೆ ಮತ್ತೆ ದೇಶ ಪ್ರೇಮ ಅಂತ ಹೇಳಿ ನಾವು ಏನು ಸಾಧನೆ ಮಾಡ್ತಾ ಇದ್ದೇವೆ? ದೇಶ ಒಂದು ಕಾನೂನು ಮಾಡಿದೆ, ನಿಯಮಗಳನ್ನು ಮಾಡಿದೆ. ಅಥವಾ ನೋಡಿ, ಮಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಹೇಳ್ತೇನೆ, ಹಾಗೆ ನಾವು ಕಾರ್ಪೊರೇಷನ್ ಬಗ್ಗೆ ಲೇಬರ್ ಬಗ್ಗೆ ಹೇಳಿರಲಿಲ್ಲ, ಅದು ಮತ್ತೆ ಹೇಳ್ತೇನೆ. ನನ್ನ ಗಮನದ ಪ್ರಕಾರ ತಲಪಾಡಿಯಿಂದ ಮೂಡಬಿದ್ರೆ ಏನು ನಮ್ಮ ಮಂಗಳೂರಿನ ಕಮಿಷನರ್ ರೇಟ್ ವ್ಯಾಪ್ತಿ ಅಂತ ಹೇಳ್ತೇನೆ.
0: ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ, ಅದರ ನಂತರ ಮುಂದುವರಿಸುವ. ಹಲೋ, ನಮಸ್ಕಾರ.
4: ಹಲೋ, ನಮಸ್ಕಾರ.
1: ನಮಸ್ತೆ
4: ಸರ್. ನಮಸ್ತೆ.
1: ನಮಸ್ತೆ.
4: ಅಲ್ಲ, ನಿಮ್ದು ಹೆಸರು ಕೇಳಿದ್ದೇವೆ ನಾವು, ಆದ್ರೆ ನಿಮ್ದು ಮಾತೆಲ್ಲ ಕೇಳಿರ್ಲಿಲ್ಲ ಅಷ್ಟಾಗಿ. ನಮ್ದು ಸ್ಟುಡಿಯೋಗೆ ಬಂದು ನೀವು ಮಾತನಾಡಿದ್ರಲ್ಲ, ನಿಮ್ಮ ಮಾತು ಕೇಳುವ ಅವಕಾಶವಾಯ್ತು, ನಮ್ಗೆ ನಿಮ್ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿತ್ತು. ಅದಕ್ಕಾಗಿ ನೀವು ನಮ್ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿದಕ್ಕೆ, ನಿಮ್ದು ಕಾರ್ಯಕ್ರಮ ಅದೆಲ್ಲ ಹೇಳಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಮೂಡುಬಿದ್ರೆಯಿಂದ ತಲಪಾಡಿ ನಮ್ಮ ಏನು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಂಚಾರ ನಿರ್ವಹಣೆಗೆ 200 ಪೊಲೀಸರು ಇದ್ದಾರೆ ಅಂತ ನನಗೆ ಒಂದು ಬಂದ ಮಾಹಿತಿ. ಈ 200 ಪೊಲೀಸರನ್ನು ಇಟ್ಕೊಂಡು ನಾವು ಎಲ್ಲವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಕಷ್ಟ ಸಾಧ್ಯ ಇದೆ. ಒಂದು ಕಡೆಯಿಂದ ನಮ್ಮ ಶಿಸ್ತಿನ ನಡವಳಿಕೆಯಲ್ಲಿ ಒತ್ತಡ ಕಡಿಮೆ ಮಾಡಬಹುದು. ಮುಂದೆ ಏನು ಮಾಡಬಹುದು ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ, ಅದು ಸ್ವಚ್ಛತೆ ಇರ್ಬೋದು, ಸಂಚಾರ ಇರ್ಬೋದು. ಈ ಸ್ವಚ್ಛತೆ ಮತ್ತು ಸಂಚಾರದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಅಂತೇಳಿದರೆ, ಇದು ಸರ್ಕಾರದ ಜವಾಬ್ದಾರಿ ಅಂತೇಳಿ. ನಮಗೆ ಬೇಕಾದ ಪೊಲೀಸರನ್ನು ಕೊಡಬೇಕು, ಯಾರು ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಈ ಕಡೆ ತ್ಯಾಜ್ಯವನ್ನು ನಾವು ಬೇಕಾದಷ್ಟು ತ್ಯಾಜ್ಯವನ್ನು ಸಂಗ್ರಹ ಮಾಡ್ತೇವೆ, ಅದು ಕಾರ್ಪೊರೇಷನ್ ಅದನ್ನು ಕ್ಲಿಯರ್ ಮಾಡಬೇಕಂತೇಳಿ ನಮ್ಮ ಜವಾಬ್ದಾರಿ ಆಗ್ತದೆ. ಕಾರ್ಯಕ್ರಮ ಸಂಘಟಕರ ಜವಾಬ್ದಾರಿ ಆಗ್ತದೆ. ಕಾರ್ಯಕ್ರಮ ಸಂಘಟಕರ ಜವಾಬ್ದಾರಿ ಯಾಕೆ ಅಂತೇಳಿದರೆ, ನಾವು ಕಾರ್ಯಕ್ರಮವನ್ನು ಮಾಡಿದ ನಂತರ ನಮ್ಮ ಮನೆಯಲ್ಲೇ ನೀವು ಇಂಥ ಸಾಮಾಜಿಕ ಚಟುವಟಿಕೆಗಳನ್ನು ನೀವು ಏನೋ ಸ್ವಲ್ಪ ಡೌಟ್ ಬಂದ ಕೂಡಲೇ ನೀವು ಮನೆಗೆ ಕಂಪ್ಯಾರಿಸನ್ ಮಾಡಿ. ಮನೆಯಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಳ್ತೀರಿ, ನೀವು ಎಲ್ಲ ಪೂರ್ವ ತಯಾರಿ ಮಾಡ್ತೀರಿ. ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ತಯಾರಿ ಮಾಡುವಾಗ ಯಾಕೆ ನೀವು ಅದು ಸರ್ಕಾರದ ಮೇಲೆ ಹೊರೆ ಹಾಕ್ತೀರಿ ಅಂತೇಳಿ ನಮ್ಮ ಒಂದು ಪ್ರಶ್ನೆ.
0: ಒಬ್ರು ಕಾಲರ್ ಇದ್ದಾರೆ, ಮಾತಾಡುವ. ಹಲೋ, ನಮಸ್ಕಾರ.
5: ನಮಸ್ತೆ ಸರ್, ಜಯಪ್ರಕಾಶ್ ಚಿಕ್ಕೂರ್ ಮಾತಾಡೋದು.
0: ಮಾತಾಡಿ. ನಾನು ಮಾತಾಡಿದೆ
5: ಸರ್. ನಮಸ್ತೆ
1: ನಮಸ್ತೆ ಜಯಪ್ರಕಾಶ್, ನಮಸ್ತೆ.
5: ಅದೇ ನೀವು ಸಮಾಜದಿಂದ ತೆಗೆದುಕೊಳ್ಳುವವರೇ ಹೆಚ್ಚು, ಇವತ್ತದು ಧಾರ್ಮಿಕ ಕಾರ್ಯಕ್ರಮ ಆಗ್ಲಿ ಅಥವಾ ಸಾಂಸ್ಕೃತಿಕ ಕಾರ್ಯ ಇನ್ನಿತರ ಕಾರ್ಯಕ್ರಮ ಆಗ್ಲಿ, ಆದ್ರೆ ನಿಮ್ಮ ಆಲೋಚನೆ ಸಮಾಜಕ್ಕೆ ಏನಾದ್ರೂ ನಾವು ಕೊಡ್ಬೇಕು ಅಂತೇಳಿ, ಈ ರೀತಿಯ ಚಿಂತನೆ ಅಪೂರ್ವವಾದದ್ದು. ಅದಕ್ಕಾಗಿ ನಿಮ್ಮ ಮೂಲಕ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಮೊದಲನೆಯದಾಗಿ ಮತ್ತು ಸರ್, ನೀವು ಮಾತಾಡ್ತಾ ಹೇಳಿದಿರಿ ಜನರು ಸಾಮಾನ್ಯ ನಾಗರಿಕರು ಕಾರ್ಪೊರೇಟರ್ಗಳ ಮೇಲೆ ಅವಲಂಬನೆ ಆಗಿರ್ತಾರೆ, ಅವರೇ ಎಲ್ಲ ಮಾಡ್ಬೇಕು ಅಂತೇಳಿ ನಿರೀಕ್ಷಿಸ್ತಾರೆ ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ನೀವೀಗಾಗ್ಲೇ ಹೇಳಿದಿರಿ ಒಬ್ಬ ಕಾರ್ಪೊರೇಟರ್ಗೆ ಗೌರವಧನ 6,000 ಸಿಗುವುದು ಅಂತೇಳಿ. ಜನರ ಕಲ್ಪನೆ ಏನಂತ ಹೇಳಿದ್ರೆ, ಈ 6,000ಕ್ಕಾಗಿ ಇಷ್ಟು ಖರ್ಚು ಮಾಡಿ ಚುನಾವಣೆ ಎದುರಿಸ್ತಾರ ಈ ಕಾರ್ಪೊರೇಟರ್ಗಳು ಅಂತೇಳಿ, ಅಂತಹದ್ದೊಂದು ಒಂದು ಆಲೋಚನೆ ಕೂಡ ಜನರಲ್ಲಿ ಇರ್ಬಹುದು. ಅದಕ್ಕಾಗಿ ಅವರು ಹಾಗೆ ನಿರೀಕ್ಷಿಸ್ತಾರೆ, ಎಲ್ಲವನ್ನು ಕಾರ್ಪೊರೇಟರ್ಗಳು ಮಾಡ್ಬೇಕು ಅಂತೇಳಿ. ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಪೊರೇಟರ್ಗಳ ಅಗತ್ಯ ಅಧಿಕಾರ ಇಲ್ಲ, ಆದ್ರೆ ನಗರ ಬಹಳ ಸೌಂದರ್ಯೀಕರಣಗೊಂಡಿದೆ ಈ ಫ್ಲೆಕ್ಸ್ಗಳ ಹಾವಳಿ ಇಲ್ಲದೆ. ಇದು ಕೂಡ ಜನರಲ್ಲಿ ಒಂದು ಭಾವನೆ ಮೂಡಿಸಿದೆ, ಈ ಕಾರ್ಪೊರೇಟರ್ಗಳು ಇಲ್ಲದಿದ್ರೆ ಒಳ್ಳೇದಿತ್ತು, ಇಂತಹ ಈ ಅಧಿಕಾರಿಗಳಿಗೆ ಅಧಿಕಾರ ಇದ್ರೆ ಒಳ್ಳೇದು, ಈ ರೀತಿಯ ಎಲ್ಲ ಭಾವಗಳು ಮೂಡಿರ್ಬಹುದು ಜನರಲ್ಲಿ. ಇದು ನನ್ನ ಅಭಿಪ್ರಾಯ ಸರ್. ಮತ್ತು ಏನೇ ಇರ್ಲಿ ನಿಮ್ಮ ಕಾರ್ಯ ಅದು ಮಾದರಿ, 3 ವಾರ್ಡ್ಗಳು ಇನ್ನು ಮುಂದೆ 60 ವಾರ್ಡ್ಗಳಿಗೆ ವಿಸ್ತಾರಗೊಳ್ಳಿ, ಬೇರೆ ಬೇರೆ ಸಂಘಟನೆಯವರು ಇಂತಹ ಕಾರ್ಯಕ್ಕೆ ಮುಂದೆ ಬರಲಿ ಅಂತೇಳಿ ನನ್ನ ಆಶಯ ಸರ್. ತುಂಬಾ ಧನ್ಯವಾದಗಳು.
0: ಜಯಪ್ರಕಾಶ್ ಅವರು ಒಳ್ಳೆ ವಿಷಯವನ್ನು ಹೇಳಿದರು. ಅಂದರೆ ಜನರಲ್ಲಿ ಕಾರ್ಪೊರೇಟರ್ಗಳು ದೊಡ್ಡದು ಖರ್ಚು ಮಾಡುವಾಗ ಅಥವಾ ರಾಜಕಾರಣ ಇಲೆಕ್ಷನ್ ಅನ್ನೋದು ಖರ್ಚು ಮಾಡುವಾಗ ಆ ನಿರೀಕ್ಷೆಯನ್ನು ಇಟ್ಟುಕೊಳ್ತಾರೆ ಅಂತ. ನೀವೊಮ್ಮೆ ಎಲ್ಲೋ ನನಗೆ ಮಾತಾಡುವಾಗ ಹೇಳೋದು ಕೇಳಿದ್ರಿ, ಈ ರಾಜಕಾರಣಿಗಳನ್ನು ಭ್ರಷ್ಟರಾಗಿ ಮಾಡೋದು ನಾವೇ ಅಂತ.
1: ನೋಡಿ, ಅದೊಂದು ಬೇರೆನೇ ವಿಷಯ. ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸೂಕ್ತವಾಗಿ ಗೊತ್ತಿಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಸ್ವಲ್ಪ ದೊಡ್ಡ ವಿಷಯ ಆಗ್ತದೆ. ನಾವು ಯಾವುದನ್ನೇ ವಿಷಯವನ್ನು ನಮ್ಮಲ್ಲಿ ತಕೊಂಡ್ರೆ ಮಾತ್ರ ನಮಗೆ ಪರಿಹಾರ ಕಾಣ್ಬೋದು. ನಾವೀಗ ರಾಜಕಾರಣಿಗಳು ಅಲ್ಲಿಂದ ನಾವು ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ಮೂಲ ಮತ್ತೆ ನಮಗೆ ಬರುತ್ತೆ. ನೀವು ಹೇಗೆ ಬೇಕಾದ್ರೆ ಟ್ರೈ ಮಾಡಿ, ನಾವು ಓಟ್ ಮಾಡುವಾಗ ಕರೆಕ್ಟ್ ಆಗಿ ಓಟ್ ಮಾಡಿದ್ದೇವಾ? ಈಗ ರಾಜಕಾರಣಿಗಳು ದುಡ್ಡು ಖರ್ಚಿನ ವಿಷಯ ಬರ್ತದೆ ಒಂದು ಕಡೆಯಲ್ಲಿ, ಆ ಭ್ರಷ್ಟಾಚಾರ ಅಂತದ ವಿಷಯಗಳನ್ನೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲವೂ ವ್ಯವಸ್ಥೆ ಹೇಗೆ ಮಾಡ್ಕೊಂಡು ಬಂದಿದ್ದೇವೆ ಅದು ನಾವು ಒಂದು 30 ವರ್ಷದ ಹಿಂದೆ ಹೋಗ್ಬೇಕಾಗ್ತದೆ. ಆಗ ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಆಗ ಏನು ಮಾಡ್ತಾ ಇದ್ರು, ಈಗ ಏನು ಮಾಡ್ತಾ ಇದ್ದಾರೆ, ಯಾ ಹೇಗೆ ಈ ತರ ಎಲ್ಲ ಬಂತಂತೇಳಿದ್ರೆ ಅದೊಂದು ದೊಡ್ಡ ವಿಷಯ. ಅದಕ್ಕಾಗಿ ನಾವು ಆ ವಿಷಯಕ್ಕೆ ಹೋಗದೆ ನಮ್ಮ ಜವಾಬ್ದಾರಿಯ ಮುಖಾಂತರ
0: ನಾವು ಕೂಡ ಈ ಕಾರ್ಪೊರೇಟರ್ಗಳ ಬಳಿ ಎಷ್ಟು ಸಲ ಹೋಗ್ತೇವೆ ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ನಮ್ಮೂರಿನ ಕಾರ್ಯಕ್ರಮ, ನಮ್ಮೂರಿನ ಕ್ರಿಕೆಟ್ ಟೂರ್ನಮೆಂಟ್, ಬೇರೆ ಬೇರೆ ಸಮಾರಂಭಗಳು
1: ಅಂದ್ರೆ ಅದು ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ, ಎರಡು ವಿಷಯಗಳಿದೆ ನಾನು ಯಾವಾಗ್ಲೂ ಹೇಳಲಿಕ್ಕುಂಟು. ಜನಪರ ಕಾರ್ಯಕ್ರಮಗಳು, ಜನಪ್ರಿಯ ಕಾರ್ಯಕ್ರಮಗಳು ಅಂತೇಳಿ. ಈ ಜನಪರ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನರಿಗೆ ಒಳಿತಾಗುವಂತ ಕಾರ್ಯಕ್ರಮಗಳು, ಅದರಲ್ಲಿ ಜನರ ರೋಲ್ ಇಲ್ಲ, ಜನಪ್ರತಿನಿಧಿಗಳು ಮತ್ತೆ ವ್ಯವಸ್ಥೆ ಸೇರ್ಕೊಂಡು ಮಾಡಿದ್ರೆ ಅದು ಜನಪರ ಕಾರ್ಯಕ್ರಮಗಳು. ಈ ಜನಪ್ರಿಯ ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ ಜನರು ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಆರಂಭ ಆಯ್ತು ಅಂತೇಳಿ. ಯಾಕಂದ್ರೆ ರಾಜಕಾರಣಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಮುಂದೆ ಪುನರ್ ಆಯ್ಕೆ ಆಗಬೇಕನ್ನೋ ದೃಷ್ಟಿಕೋನ ಇರ್ತದೆ. ಸೊ ನಾವು ಪಾಪ್ಯುಲರ್ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಜನರು ಸಿಕ್ಕುವ ವೇದಿಕೆಗಳನ್ನು ಅವ್ರು ಬಿಡ್ಲಿಕ್ಕೆ ಆಗಲ್ಲ. ಸೊ ಜನರಿಗೆ ಏನಾಗ್ತಾ ಇದೆ, ರಾಜಕಾರಣಿಗಳು ಮುಂದೆ ನಮ್ಗೆ ಯಾವುದಕ್ಕಾದ್ರೂ ಬೇಕಾಗ್ಬೋದು ಅಥವಾ ಅವರ ಸಹಕಾರ ನಮ್ಗೆ ಮುಖ್ಯ ಅಂತೇಳಿ ನಾವು ಸ್ವಲ್ಪ ಅದರಲ್ಲಿ ಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜಕಾರಣಿಗಳು ನಮ್ಮ ಹಾಗೆ ಜನರೇ. ನೀವು ಅವರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸ್ವಲ್ಪ ಡೀಪಾಗಿ ಆಲೋಚನೆ ಮಾಡಿ ನೋಡ್ಕೊಳ್ಳಿ, ಒಂದು ರಾಜಕಾರಣಿಗಳ ದಿನಚರಿ ನೋಡಿದರೆ ಅದು ಭಾರಿ ಕಷ್ಟ. ಈಗ ಅದು ಸಬ್ಜೆಕ್ಟ್ ಎಲ್ಲ ಹೋಗ್ಬೋದು, ಆದರೆ ಅಷ್ಟು ಸುಲಭದ ನಿರೀಕ್ಷೆ ಇಲ್ಲ. ಅದು ಯಾಕೆ ಹೀಗಾಯ್ತು ಅಂತ ಹೇಳಿದರೆ ಅದು ಜವಾಬ್ದಾರಿ ನಾವು ತಗೊಂಡ್ರೆ ಮಾತ್ರ ಆಗುತ್ತೆ, ಇಲ್ಲ ನಾವು ಆರ್ಗ್ಯುಮೆಂಟ್ ಮಾಡ್ಬೋದು ಅವ್ರು ಹಾಗೆ ಮಾಡಿದ್ದಾರೆ ಇವರು ಈಗ ಮಾಡಿದ್ದಾರೆ ಅಂತೇಳಿ. ನಮ್ಮ ಜವಾಬ್ದಾರಿಯಲ್ಲಿ ನಮ್ಮ ವೈಫಲ್ಯ ಅಂತೇಳಿ ತಿಳ್ಕೊಳ್ಬೇಕು. ನಾವು ಸಾರ್ವಜನಿಕ ಸಾಮೂಹಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಲ್ಲ ಅಂತ.
0: ಓಕೆ, ಈಗ ತಾನೇ ಮತ್ತೊಂದವರು ಹೇಳಿದರು, ಈಗಂತೂ ಕಾರ್ಪೊರೇಷನಲ್ಲಿ ಯಾವುದೇ ಅಧಿಕಾರಗಳು ಇಲ್ಲ, ಈಗ ಮಂಗಳೂರು ಏನು ಬಹಳ ಸ್ವಚ್ಛ ಸುಂದರವಾಗಿ ಕಾಣ್ತಾ ಇದೆ ಅಂತ.
1: ಎರಡು ವಿಷಯಗಳಿದೆ. ಕಾರ್ಪೊರೇಟರ್ಗಳು ಜನಪ್ರತಿನಿಧಿಗಳು ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಬೇಕು, ಅದರಲ್ಲಿ ಸಂಶಯ ಇಲ್ಲ. ಈಗ ಕಾರಣಾಂತರದಿಂದ ಮೀಸಲಾತಿ ಮತ್ತು ಒಂದು ಸರ್ಕಾರ ಬದಲಾವಣೆ ಆದ ಸಂದರ್ಭದಲ್ಲಿ, ನನಗೆ ಅದರ ತಾಂತ್ರಿಕ ಕಾರಣ ರೀಸನ್ ಗೊತ್ತಿಲ್ಲ, ಫೆಬ್ರವರಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ಟೈಮ್ ಮುಗಿದಿದೆ, ಬೇಗದಲ್ಲಿ ಆಗ್ಬೋದು. ಜನಪ್ರತಿನಿಧಿಗಳು ಖಂಡಿತವಾಗಿ ಬೇಕು, ಯಾಕೆಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಗೆ ಆದ್ಯ ಗೌರವ ಇದೆ, ಕರ್ತವ್ಯನೂ ಇದೆ ಅವರದು. ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದರೆ, ಜನಪ್ರತಿನಿಧಿಗಳು, ಆಫೀಸರ್ಸು, ಜನರು, ಈ ಮೂರು ಬೇರೆ ಬೇರೆ ವಿಷಯಗಳು. ಈ ಮೂರು ಜನರ ನಡುವೆ ಈಗ ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ, ಅವ ಇಂಡಿವಿಜುವಲ್ ವ್ಯಕ್ತಿ, ಅವನು ಏನು ಮಾಡ್ಲಿಕ್ಕೆ ಆಗದಿರ್ಬೋದು, ಆದರೆ ಅವನು ಅವನ ಕರ್ತವ್ಯವನ್ನು, ಅವನು ಉತ್ತಮ ಪ್ರಜೆಯಾಗಿದ್ದರೆ ಸರ್ಕಾರದ ಮೇಲೆ ಹೊರೆ ಇಲ್ಲ, ಅವನ ಕೆಲಸವನ್ನು ಅವನು ಮಾಡಿದರೆ, ಉದಾಹರಣೆಗೆ ನಮ್ಮ ಸಬ್ಜೆಕ್ಟ್ ಮಾತಾಡಿಕೊಂಡ್ರೆ, ಅವನ ಮನೆಯಲ್ಲಿ ಜನರೇಟ್ ಆಗುವ ಒಂದು ಅರ್ಧ ಕೆ ಜಿ ಕಸವನ್ನು ಅವನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಸರ್ಕಾರದ ಮೇಲೆ ಹೊರೆ ಬರುವುದಿಲ್ಲ. ಅದೇ ರೀತಿ ಅವನು ಸಂಚಾರ ಮಾಡುವಾಗ ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆಗೆ ಒತ್ತಡ ಬೀಳದಾಗೆ ಅವನು ನಿರ್ವಹಣೆ ಮಾಡಿದರೆ ಅವನು ಉತ್ತಮ ಪ್ರಜೆ, ಅವನಿಂದ ದೊಡ್ಡ ನಿರೀಕ್ಷೆ ಬೇಡ, ಅವನು ಮಾಡ್ಬೋದು. ಇದರ ಮುಂದಿನ ಹಂತ ಅಂತ ಹೇಳಿದರೆ, ಒಂದು ನಾಲ್ಕು ಜನ ಸ್ವಲ್ಪ ಸಮಾನ ಮನಸ್ಕರು ಅಥವಾ ಸ್ವಲ್ಪ ಸಮಾನ ಮನಸ್ಕರು ಸೇರಿದಲ್ಲಿ ಅವರು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ತಗೊಳ್ಬೇಕು, ಈ ವಿಷಯಗಳನ್ನು ಜಾಸ್ತಿ ಜನರಿಗೆ ಮುಟ್ಟಿಸುವ ಜವಾಬ್ದಾರಿ ತಗೊಳ್ಬೇಕು. ಇಲ್ಲಿ ಪ್ರಶ್ನೆ ಬಂತು, ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಸಂಘ ಸಂಸ್ಥೆಗಳು ಸಾರ್ವಜನಿಕರನ್ನು ಅವಲಂಬಿಸಿಕೊಂಡು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಅವರ ಮೂಲ ಉದ್ದೇಶ ನಮ್ಮ ಊರಿನ ಒಳಿತಿಗೆ ಅಥವಾ ಊರಿನ ಸೌಂದರ್ಯದ ಬಗ್ಗೆ ತುಂಬ ಸಂಘ ಸಂಸ್ಥೆಗಳು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳಂತ ಹೇಳಿದರೆ ನನಗೆ ಗೊತ್ತಿಲ್ಲ, ನಾವೊಮ್ಮೆ ಹೀಗೆ ಸ್ವಾಮೀಜಿಗಳ ಹತ್ರ ಎಲ್ಲ ರಾಮಕೃಷ್ಣ ಮಿಷನಲ್ಲಿ ಈ ವಿಷಯಗಳೆಲ್ಲ ಮಾತಾಡುವಾಗ ನಾನು ಯಾವಾಗಲೂ ಹೇಳಿಕೊಂಡು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗರ ಪಂಚಮಿಯಿಂದ ಆರಂಭಗೊಂಡು ಮುಂದಿನ ನಾಗರ ಪಂಚಮಿ ತನಕ ನಾವು ಒಂದು ನೂರಾರು ಕೋಟಿಗಳನ್ನು ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತೇವೆ. ಆ ದಿವಸದ ಕಾರ್ಯಕ್ರಮ ಅಥವಾ ಒಂಬತ್ತು ದಿವಸದ ದೊಡ್ಡ ಕಾರ್ಯಕ್ರಮ ಅಂದರೆ ನವರಾತ್ರಿ ಕಾರ್ಯಕ್ರಮ, ಮತ್ತು ಬೇರೆ ಒಂದೊಂದು ದಿವಸದ ಕಾರ್ಯಕ್ರಮ. ವರ್ಷಪೂರ ಮಂಗಳೂರನ್ನು ಅಥವಾ ನಮ್ಮ ತುಳುನಾಡನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತೇಳುವ ಒಂದು ಕಲ್ಪನೆಯನ್ನು ಜನರಿಗೆ ಕೊಟ್ಟರೆ, ಒಮ್ಮೆ ಅವರು ಹಿಡಿದುಕೊಂಡ್ರೆ ಯಾವ ಶಕ್ತಿಯನ್ನು ನಾವು ನಂಬಬೇಕಂತೇಳಿಲ್ಲ, ನಮ್ಮ ಸಂಘ ಸಂಸ್ಥೆಗಳೇ ಊರನ್ನು ಅದ್ಭುತವಾಗಿ ಬೆಳೆಸ್ತಾರೆ ಅಂತೇಳುವ ನನ್ನ ಒಂದು ನಂಬಿಕೆ.
0: ಇನ್ನು ಸರ್, ಬಹಳ ಪ್ರಮುಖವಾದಂಥ ರೀಸೆಂಟ್ ಆಗಿ ಎವೇಕ್ ಕುಡ್ಲ ಅನ್ನುವಂಥ ಪರಿಕಲ್ಪನೆಯನ್ನು ಮಂಗಳೂರಿಗೆ ನೀವು ಪರಿಚಯ ಮಾಡಿ, ಅದರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡಿ. ಬಹಳ ನಮಸ್ಕಾರ
6: ಸರ್. ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಗರ್ ಅಂತ ಹೇಳಿ
0: ಮಾತಾಡಿ ಸರ್.
6: ಸರ್ ನಮಸ್ತೆ. ಸರ್
1: ನಮಸ್ತೆ.
6: ಅದೇ ನಮ್ದು ಪ್ರಶ್ನೆ ಏನಿಲ್ಲ, ಆದ್ರೊಂದು ಸರ್ಕಾರದಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಉತ್ತಮವಾದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದು ಧನ್ಯವಾದ ಹೇಳುವಂತ ಕಾಲ್ ಮಾಡಿದೆ. ಮತ್ತು
1: ಹೇಳಿ ಹೇಳಿ.
6: ಮತ್ತು ಅದೇ ಒಂದು ದೇವರ ಆಶೀರ್ವಾದದಿಂದ ಒಳ್ಳೆಯ ಒಂದು ಜನ ಬೆಂಬಲ ಕೂಡ ಇರ್ಲಿ ನಿಮ್ಗೆ, ಉತ್ತಮವಾದ ಒಂದು ಒಳ್ಳೆಯ ಆರೋಗ್ಯ ಕೊಡ್ಲಿ ದೇವರು ಅಂತ ನಾವು ಹಾರೈಸ್ತೇವೆ ಅಷ್ಟೇ ಸರ್.
1: ಇದು ವ್ಯಕ್ತಿ ಮುಖ್ಯ ಅಲ್ಲ, ನಮ್ದು ಒಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಬದಲಾವಣೆ ಆಗುದಿಲ್ಲ, ವಿಚಾರಗಳಿಂದ ಜನರ ಭಾಗವಹಿಸುವಿಕೆಯಿಂದ ಬದಲಾವಣೆ ಆಗ್ತದೆ ಅಂತ ನಮ್ಮ ನಂಬಿಕೆ. ಅದರಿಂದಾಗಿ ನಮ್ಮ ಹಿರಿಯರಿಗೆ ಕ್ರೆಡಿಟ್ ಹೋಗ್ತದೆ, 73 ವರ್ಷದ ಹಿಂದೆ ಸ್ಥಾಪನೆ ಆದ ಸಂಸ್ಥೆಗೆ ಅದರ ಹಿರಿಯರಿಗೆ ಕ್ರೆಡಿಟ್ ಹೋಗುತ್ತೆ.
6: ಹೌದು, ಅದರ ಹಿಂದೆ ಹಿಂದೆ ನಾವು ಕೂಡ ಹೋಗ್ಬೇಕಷ್ಟೇ.
1: ಆ ಫೌಂಡೇಶನ್ ಚೆನ್ನಾಗಿರುವಾಗ ಮನೆ ಚೆನ್ನಾಗಿ ಬರುತ್ತೆ.
6: ಹೌದು ಸರ್, ಹೌದು ಸರ್,
1: ಪ್ರಯತ್ನ ಬೇಕಾಗುತ್ತೆ ಅಷ್ಟೇ.
6: ಹೌದು,
0: ಎಸ್ ಎಸ್,
6: ಓಕೆ,
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮ್ಮ ಅವೇಕ್ ಕುಡ್ಲದ ಬಗ್ಗೆ ಮಾತಾಡಿಬಿಡುವ,
1: ಈ ಎಲ್ಲ ವಿಷಯಗಳಿಗೆ ಉತ್ತರ ಅವೇಕ್ ಕುಡ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದರಿಂದಾಗಿ ನಾವು ಪ್ರಾಯೋಗಿಕವಾಗಿ ಅಂಬಾಮೇಶ್ವರಿ ಟ್ರಸ್ಟ್ ಅಲ್ಲಿ ದುಡ್ಡು ಹಾಕಿ ಸಂಬಳ ಕೊಟ್ಕೊಂಡು ನಾವು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ. ಪಾರ್ಟ್ ಟೈಮ್ 6 ಜನ, ಫುಲ್ ಟೈಮ್ 3 ಮೆಂಬರ್ಸ್. ಈಗ ಆ 3 ವಾರ್ಡ್ಗಳಲ್ಲಿ ಮಾಡಿದ್ದನ್ನು ನಾವು ಮುಂದೆ 3 ವಾರ್ಡ್ಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿ ಅವತ್ತೆ ಕಾರ್ಪೊರೇಷನ್ಗಳಲ್ಲಿ, ಮತ್ತು ನಾವು ಈ ಅವೇಕ್ ಕುಡ್ಲವನ್ನು ಆರಂಭಗೊಳಿಸುವ ಮೊದಲು ನಮ್ಮ ಒಂದು ಕಲ್ಪನೆ ಇದ್ದದ್ದು, ನಾವು 3 ಹಂತದಲ್ಲಿ ಮಾಡಲಿಕ್ಕಿದೆ. ಒಂದು 120,000 ಮನೆಗಳನ್ನು ಭೇಟಿ ಮಾಡಬೇಕು ಈ ಜೂನ್ ಒಳಗೆ, ಮಳೆಗಾಲದ ಮೊದಲು. ಅದಕ್ಕಾಗಿ ಈಗಾಗಲೇ ಮೊನ್ನೆ DC ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು, April 4th ಫುಲ್ ಸಹಕಾರ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ವಿಷಯಗಳಲ್ಲಿ ಏನು ಹೇಳೋದು, ಕೋಆರ್ಡಿನೇಷನ್ ಮುಖ್ಯ ಆಗುತ್ತೆ. ನಮಗೆ ಅನಿಸಿದ್ದು ಈಗ ಕೆಲವು ಮೇಲ್ವಿಚಾರಣೆ ಮತ್ತು ಕೋಆರ್ಡಿನೇಷನ್ನ ಕೊರತೆ ಇರೋದ್ರಿಂದಾಗಿ ನಮಗೆ ರಿಸಲ್ಟ್ ಬರ್ತಾ ಇಲ್ಲ, ಅದು ಬಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ನಾವು 120,000 ಮನೆಗಳ ಭೇಟಿಯಲ್ಲಿ ಮೊನ್ನೆ DC ಅವರು ಚಾಲನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅದೇ ದಿವಸ 4 ತಾರೀಕಿಗೆ ಮಧ್ಯಾಹ್ನ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ. ಈಗಾಗಲೇ ನಾವು ಕಂಟೋನ್ಮೆಂಟ್ ವಾರ್ಡ್ ಮತ್ತು ಅತ್ತಾವರ ವಾರ್ಡ್ ಹಾಗೂ ಪೋರ್ಟ್ ವಾರ್ಡ್, ಅಂದರೆ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂತೇಳಿದರೆ, 3 ವಾರ್ಡ್ಗಳು ಅದಕ್ಕೆ ತಾಗಿ 3 ವಾರ್ಡ್ಗಳು ಇರ್ತದೆ ಪಕ್ಕದಲ್ಲಿ. ಯಾವುದೇ ಒಂದು ಕೆಲಸ ಬರುವಾಗ ಆ 3 ವಾರ್ಡ್ಗಳಲ್ಲಿ ಸಮಸ್ಯೆಗಳು ಬರುವಾಗ ಅಲ್ಲಿ 3 ವಾರ್ಡ್ಗಳ ಕಾರ್ಪೊರೇಟರ್ಗಳು ಬೇಕಾಗುತ್ತೆ, ಮತ್ತು ಅಲ್ಲಿದ್ದು ಜೂನಿಯರ್ ಇಂಜಿನಿಯರ್ಗಳು ಬೇಕಾಗುತ್ತೆ, ಮತ್ತು AEಗಳು ಮತ್ತು SCಗಳೆಲ್ಲ ಬೇಕಾಗುತ್ತೆ. ಸೊ ಇದನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ ಸುಲಭ ಆಗುವ ಕಲ್ಪನೆಯಲ್ಲಿ ನಾವು 3 ವಾರ್ಡ್ಗಳ ಕ್ಲಸ್ಟರನ್ನು ಮಾಡಿದ್ದೇವೆ. ಇದರ ಒಂದು ದೊಡ್ಡ ಉದ್ದೇಶ ಏನಿದೆ ಅಂತೇಳಿದರೆ, ಈ ನಾನು ಆಗ ಒಮ್ಮೆ ಮಾತಾಡೋ ನಿಮಗೆ ಹೇಳಿದೆ, ವಾರ್ಡ್ ಮಟ್ಟದಲ್ಲಿ ಹಸಿಕಸ ಒಣಕಸ ನಿರ್ವಹಣೆ ಆಗಬೇಕಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಹಸಿಕಸ ವಾರ್ಡ್ ಮಟ್ಟದಲ್ಲಿ ಸ್ವಲ್ಪ ಕಷ್ಟ ಅಂತೇಳಿ ಕಾಣ್ಬೋದು. ಅಂದರೆ ಜನರನ್ನು ಎಜುಕೇಟ್ ಮಾಡಬೇಕಾಗತ್ತೆ. ಅದು ಬೇರೆ ಬೇರೆ ನಮ್ಮ ಹತ್ರ ಕಲ್ಪನೆ ಇದೆ, ಬೇರೆ ಬೇರೆ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಅದು ನಮಗೆ ಅನಿಸಿದ್ದೇನಂತೇಳಿದರೆ ಈಗ ಕೂಡಲೇ ಮಾಡಬೇಕಾದ ವಿಷಯಗಳನ್ನು ಅಂತೇಳಿದರೆ ಮೂರು ವಾರ್ಡ್ಗಳ ಕ್ಲಸ್ಟರ್ ಮಾಡಿಕೊಂಡು ಅಲ್ಲಿ ಒಣಕಸ ಮತ್ತು ಗ್ರೀನ್ ವೇಸ್ಟ್, ಏನು ನಾವು ಮರ ಗಿಡಗಳು ಅಥವಾ ತೆರೆಗಲೆಗಳು ಅಥವಾ ನಮ್ಮ ಮನೆಯಲ್ಲಿ ಕಂಪೌಂಡ್ ಕ್ಲೀನ್ ಮಾಡಿದಾಗ ಬಂದ ಗ್ರೀನ್ ವೇಸ್ಟ್ಗಳನ್ನೆಲ್ಲ ರಸ್ತೆಗೆ ಹಾಕ್ತಾ ಇದ್ದೇವೆ. ಇದೆಲ್ಲ ವೇಸ್ಟಾಗಿ ಪಚ್ಚನಾಡಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಇದು ಅದೇ ಭೂಮಿಯಲ್ಲಿ ಅದೇ ಏರಿದ ಭೂಮಿಗಳಿಗೆ ಹೋಗಬೇಕಾದ ಕಸ. ಅದು ಅದು ಕಸ ಅಲ್ಲ, ಅದು ಫಲವತ್ತು. ಭೂಮಿಯನ್ನು ಫಲವತ್ತು ಮಾಡಲಿಕ್ಕೆ ಬೇಕಾದ ಒಂದು ನೈಸರ್ಗಿಕವಾಗಿ ಬಂದ ವಸ್ತುಗಳು, ಅದನ್ನು ನಾವು ಕಸ ಅಂತೇಳಿ ಟ್ರೀಟ್ ಮಾಡಿ ಪಚ್ಚನಾಡಿಗೆ ಕಳಿಸ್ತಾ ಇದ್ದೇವೆ. ಅದೇ ರೀತಿ ಡ್ರೈ ವೇಸ್ಟಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಸಾಧ್ಯತೆ ಇದೆ. ಅದರಲ್ಲಿ 60-70% ರೀಸೈಕಲಿಂಗ್ ಹೋಗುತ್ತೆ. ಒಂದು ಇನ್ನರ್ಟ್ ವೇಸ್ಟ್ 10-15-20% ಇರ್ಬೋದು. ಅದನ್ನು ಒಂದು ವ್ಯವಸ್ಥಿತವಾಗಿ ಮೂರು ವಾರ್ಡ್ಗಳಲ್ಲಿ ಮಾಡಿಕೊಂಡು ಹೋದರೆ ಅದನ್ನು ಸ್ವಲ್ಪ ಅಲ್ಲಿಂದಲ್ಲಿಗೆ ಕಾಸ್ಟ್ ವೈಸಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಅಥವಾ ಬೇರೆ ಬೇರೆ ಇಲಾಖೆಗಳ ಒಟ್ಟಿಗೆ ಸಂಬಂಧ ಇಟ್ಕೊಂಡ್ರೆ ಅಲ್ಲಿ ಅದನ್ನು ಬೇರೆ ಬೇರೆ ಕಡೆ ಕಳಿಸಿದರೆ ನಮಗೆ ದೊಡ್ಡ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಮ್ಮಿ ಆಗ್ಬೋದು. ಸೊ ನಾವು ಯಾವೇ ಕೂಡಲದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಇದ್ದೇವೆ.
0: ಜೊತೆಗೆ ಒಂದು ಆ್ಯಪನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು.
1: ಹೌದು, ನಾವು ಅಂದರೆ ಈಗ ಜನರ ಭಾಗವಹಿಸಿಕೆ ಮುಖ್ಯ ನೋಡಿ. ಈಗ ಇವತ್ತು ಕಾಲರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಇರ್ಬೋದು. ಈಗ ಉದಾಹರಣೆಗೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಇನಿಷಿಯಲಿ ಒಂದು ವಾರ್ಡ್ಗಳಿಗೆ 10 ಜನ ಬೇಕು. ಆ 10 ಜನ ಅಂತ ಹೇಳಿದ್ರೆ ಒಂದು 600 ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದು ಅಂತ ನಮ್ಮ ಒಂದು ಮಹತ್ವಾಕಾಂಕ್ಷೆ. ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಕೌಶಲ್ಯ ಭವನದಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ 2029 ನಮ್ಮ ಭಜನೆ ಮಂಡಳಿಗೆ 75 ವರ್ಷ ತುಂಬುತ್ತದೆ. ಅದರೊಳಗೆ ನಮ್ಮ ಬಿಲ್ಡಿಂಗ್ ಆಗಿ ಕನಿಷ್ಠ 75 ಜನರಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗ ಸೃಷ್ಟಿ ಆಗ್ಬೇಕಂತೇಳಿ ನಮ್ಮ ದೊಡ್ಡ ಒಂದು ಕನಸು. ಈ ಕನಸಿಗೆ ಪೂರಕವಾಗಿ 75 ಜನ ಎಲ್ಲಿ ಕೆಲಸ ಮಾಡ್ಬೋದು ಅಂತೇಳಿದ್ರೆ ವಾರ್ಡ್ ಮಟ್ಟದಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇದ್ರೆ ಅಲ್ಲಿ ಕಾರ್ಪೊರೇಟರ್ಗಳ ಶ್ರಮನೂ ಕಮ್ಮಿ ಆಗತ್ತೆ. ಇಲ್ಲಿ ಜನರು ಅಲ್ಲಿ ಒಂದು ವೇದಿಕೆ ಆದರೆ ನೋಡಿ, ಉದಾಹರಣೆಗೆ ಎಲ್ಲೋ ಒಂದು ಸಣ್ಣ ಫುಟ್ಪಾತ್ ಎದ್ದಿರುತ್ತೆ, ಅಲ್ಲಿ ವಾಕ್ ಮಾಡುವವರು ಅದನ್ನು ನೋಡಿ ನೋಡೋದಾಗ್ತಾ ಹೋದರೆ ಆ ಸಂಬಂಧಪಟ್ಟ ಇಲಾಖೆಗೆ ಗೊತ್ತಾಗದಿದ್ದರೆ ಆ ಫುಟ್ಪಾತ್ 1 ವರ್ಷದ ನಂತರ ರಿಪೇರಿ ಆಗುತ್ತೆ. ಅದೇ ದಿವಸ ಯಾರಾದರೂ ಆ್ಯಪಲ್ಲಿ ಫೋಟೋ ಹಾಕಿದರೆ ಅದೇ ದಿವಸ ನಾವು ಅದನ್ನು ಜೂನಿಯರ್ ಇಂಜಿನಿಯರ್ಗೆ ಗಮನಕ್ಕೆ ತಂದರೆ ಮ್ಯಾಕ್ಸಿಮಮ್ 1 ವೀಕಲ್ಲಿ ಅದನ್ನು ಸೆಟಲ್ ಮಾಡ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತು ನಾವು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅಥವಾ ನಾವು ಕ್ರಿಟಿಸೈಸ್ ಮಾಡಿ ನಮ್ಮ ಊರನ್ನು ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳಿದ ನಂತರ ಆ ಒಂದು ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲ. ನಾವು ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ಬೋದು ಯಾವುದರಲ್ಲೂ ನಾವು ಜಾಸ್ತಿ ಎಲಾಬ್ರೇಟ್ ಮಾಡೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಏನಿದೆ ಅಂತೇಳಿದರೆ ಸಮಸ್ಯೆಯನ್ನು ವೈಭವೀಕರಿಸದೆ ಪರಿಹಾರದ ಕಡೆ ಗಮನ ಕೊಡಿ ಅಂತೇಳಿ ನಮ್ಮದೊಂದು ಟ್ಯಾಗ್ ಲೈನ್ ಇದೆ. ಅದೇ ಕಾನ್ಸೆಪ್ಟಲ್ಲಿ ನಾವು ಸಂಬಂಧಪಟ್ಟವರಿಗೆ ತಿಳಿಸಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದನ್ನೇ ಎವೆ ಕುಡ್ಲದ ಮುಖಾಂತರ ಈಗಾಗಲೇ ಈಗ ಸದ್ಯಕ್ಕೆ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನಾವೀಗ ಏನು ಜನ ಇಟ್ಟಿದ್ದೇವೆ ಈ ಜನರ ಮುಖಾಂತರ 6 ವಾರ್ಡ್ಗಳಲ್ಲಿ ಜೂನ್ರೊಳಗೆ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇವೆ. ಮುಂದೆ ಸರ್ಕಾರದ ಅಥವಾ ಜನಪ್ರತಿನಿಧಿಗಳ ಸ್ಪಂದನೆ, ಯಾಕಂದರೆ ಈಗಾಗಲೇ ನಾವು ಜನಪ್ರತಿನಿಧಿಗಳಿಗೆ ಈಗ ಅಧಿಕಾರದಲ್ಲಿರುವ 6-7 ಜನಪ್ರತಿನಿಧಿಗಳಿಗೆ ಈ ಭಾಗದಲ್ಲಿ ಎಲ್ರಿಗೂ ನಾವು ಪತ್ರ ಮುಖೇನ ಸಂಪರ್ಕಿಸಿದ್ದೇವೆ. ಕೆಲವರನ್ನು ಮುಖತಃ ಈಗಾಗಲೇ ಒಂದು 3 ದಿವಸದ ಹಿಂದೆ ನಮ್ಮ ಕೋಆರ್ಡಿನೇಟರ್ಗಳು ಮೊದಲೊಮ್ಮೆ ಭೇಟಿಯಾಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದಾರೆ ಜನಪ್ರತಿನಿಧಿಗಳು. ಅವರ ಕಾರ್ಯಕ್ರಮದ ಅಥವಾ ಅವರವರ ಕಾರ್ಯಕ್ರಮ ಒತ್ತಡದಲ್ಲಿರುವಾಗ ಇದು ಸ್ವಲ್ಪ ಒಂದು ಹೊಸ ಕಲ್ಪನೆ. ಆದ್ದರಿಂದಾಗಿ ಇದನ್ನು ಅಷ್ಟು ಬೇಗ ಸುಲಭವಾಗಿ ಸ್ವೀಕರಿಸಲಿಕ್ಕೆ ಜನರಿಗೂ ಅಥವಾ ವ್ಯವಸ್ಥೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾವು ಪ್ರಯತ್ನ ನಮ್ಮದು ನಿರಂತರ 3 ವರ್ಷದಿಂದ ನಡೀತಾ ಇದೆ.
0: ಓಕೆ, ಸೊ ಒಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮಾದರಿಯಾದಂಥ ಪ್ರಯತ್ನ. ಒಟ್ಟಿನಲ್ಲಿ ನೀವು ಹೇಳಿದಾಗೆ ಅದು ರಾತ್ರಿ ಹಗಲಿಗೆ ಆಗುವಂಥ ಕ್ರಾಂತಿ ಅಲ್ಲ, ಅದು ಬಹಳ ನಿರಂತರವಾಗಿ ಆಗಬೇಕಾದಂಥ ಕೆಲಸ. ಈ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಮಾಡ್ತಿರುವಂಥ ಕೆಲಸ ಇತರ ಎಲ್ಲರಿಗೂ ಕೂಡ ಮಾದರಿಯಾಗಲಿ. ನೀವು ಹೇಳಿದಾಗೆ ಅವೇ ಕುಡ್ಲ ಅನ್ನುವಂಥ ಪರಿಕಲ್ಪನೆ ಏನಿದೆ, ಇದು ಒಂದು ಅಭಿಯಾನ, ಇದೊಂದು ವಿಚಾರ ಅಂತ. ಈ ವಿಚಾರಗಳು ಹಂಚಬೇಕು, ನಮ್ಮ ಜವಾಬ್ದಾರಿಗಳನ್ನು, ಸಮಾಜ ಜವಾಬ್ದಾರಿಗಳನ್ನು ನಾವೇ ನಿರ್ವಹಿಸಬೇಕು. ನಾನು ಕೆಲವೊಮ್ಮೆ ಹೇಳೋದಿದೆ, ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಅವರು ಗುಜ್ಜರಿಕೆರೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವು ಮಂಗಳೂರಿನ ಬೇರೆ ಕೆರೆಗಳನ್ನು ಹೋಗಿ ಒಮ್ಮೆ ನೋಡಿ, ಅದು ಸರ್ಕಾರ ಮೇಂಟೈನ್ ಮಾಡ್ತಾ ಇರುವಂಥದ್ದು, ಅದರ ಸ್ಥಿತಿ ಹೇಗಿದೆ, ಹಾಗೆ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಮೇಂಟೈನ್ ಮಾಡ್ತಿರುವಂಥ ಕೆರೆ ಹೇಗಿದೆ ಅಂತ. ಯಾಕೆಂತ ಹೇಳಿದರೆ ಒಂದು ಟ್ರಸ್ಟ್, ಒಂದು ಸಂಘ ಸಂಸ್ಥೆಗಳು ಜವಾಬ್ದಾರಿ ಅಂತ ತೆಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಅದನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅನೇಕ ಜನರು ಇನ್ನೂ ಕೂಡ ಕರೆಯನ್ನು ಮಾಡ್ತಿದ್ದಾರೆ, ಆದರೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಉಮನತ್ ಕೋಟೆಕರ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸ. ಕೊನೆಯದಾಗಿ ಕೇಳ್ತಿರುವಂಥ ಎಲ್ಲ ಕೇಳುವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಬ್ಬರು ಕಾಲರ್ ಇದ್ದಾರೆ, ಅವರ ಹತ್ರ ಮಾತಾಡಿ ಬಿಡುವ. ನಮಸ್ಕಾರ.
7: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ.
7: ನಾನು ಸುಂದರ.
0: ಸುಂದರ್ ಅವರೇ, ಮಾತಾಡಿ ಮಾತಾಡಿ ಮಾತಾಡಿ.
7: ಸಂದರ್ಶನವನ್ನು ಕೇಳಿದೆ,
0: ಖುಷಿ ಆಯ್ತಾ?
7: ಪರಿಸರದ ಬಗ್ಗೆ, ಕೆರೆಯ ಬಗ್ಗೆ ಎಲ್ಲ ಕೇಳಿದೆ, ಪೂರ್ತಿ ಕೇಳಿದೆ.
8: ಸಂದರ್ಶನದಲ್ಲಿ ಬಾರಿ ಖುಷಿ ಆಯ್ತು. ಆದ್ರೆ ಈಗಿನ ಇದರಲ್ಲಿ ನಡ್ಕೊಳ್ಳುವವರು ಬಾರಿ ಕಡಿಮೆ ಇದ್ದಾರೆ ಹೇಳಿದ್ರು. ಆದ್ರೆ ಅಂತಲ್ಲ ತುಂಬಾ ನಾವು ಅಲ್ಲಿ ಇದು ಮಾಡ್ಲಿಲ್ಲ, ಅಂದ್ರೆ ಸ್ವಚ್ಛತೆಗೆ ನಾವು ಹೋದ್ರು ಇನ್ನೊಬ್ಬರು ಬಂದವರು ಇದೆಲ್ಲ ಮಾಡಿ ಹೋಗ್ತಾರಲ್ಲ,
0: ಎಂತ ಮಾಡುದು ಅಂತ ನೀವು ಹೇಳುದಲ್ವಾ. ಓಕೆ ಓಕೆ, ಎಸ್ ಎಸ್ ಎಸ್ ಎಸ್ ಸುಂದರಣ್ಣ ಹೇಳ್ತಿರೋದು ನಾವು ಮಾಡ್ತಾ ಹೋಗ್ತೇವೆ ಹಿಂದ್ಗಡೆಯಿಂದ, ಮತ್ತೆ ಅದನ್ನ ತೊಂದರೆ ಕೊಡೋರು ಕೂಡ ಇದ್ದಾರೆ.
1: ಅಂದ್ರೆ 80% ಯಾವಾಗ್ಲೂ ಸಮಾಜದಲ್ಲಿ ಎಲ್ಲ ಕಾಲದಲ್ಲಿ ಇರುವಂತದ್ದೇ, ನಾವು 80% ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ, 20% ಯಾವಾಗ್ಲೂ ಆಚೆಚೆ ಇರುವಂತದ್ದೇ. ನಾವು ಅದಕ್ಕೆ ಗಮನ ಕೊಟ್ಟಾಗ 20% ಅನ್ನ ಹೈಲೈಟ್ ಮಾಡಿದ್ರೆ 80% ನಷ್ಟ ಆಗ್ತದೆ.
0: ಕೊನೆಯದಾಗಿ ಕೇಳ್ತಿರುವಂತ ಎಲ್ಲ ಕೇಳುವುದು ಏನ್ ಹೇಳ್ತೀರಿ
1: ಎಲ್ಲರ ಹತ್ರ, ಎಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಎಲ್ಲರಲ್ಲಿ ಒಂದು ವಿನಂತಿ, ನಿಮ್ಮ ನಿಮ್ಮ ಭಾಗದಲ್ಲಿ ಅಥವಾ ನೀವು ಏನು ಸಮಾಜದಲ್ಲಿ ಬದಲಾವಣೆ ಕಾಣ ಬಯಸ್ತೀರಿ ಅದು ನಿಮ್ಮಿಂದಲೇ ಆರಂಭವಾಗಲಿ, ಹಿರಿಯರೆಲ್ಲ ಮೊದಲು ಹೇಳಿದ್ದಾರೆ, ನಾವು ಇದನ್ನು ಸ್ವಲ್ಪ ಬೇರೆ ಭಿನ್ನ ರೂಪದಲ್ಲಿ ಹೇಳ್ತಾ ಇದ್ದೇವೆ. ಕನಿಷ್ಠ ನಮಗೆ ಬದಲಾವಣೆ ಬೇಕಂತೇಳಿ ಅನಿಸಿದ ನಂತರ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಒಂದು ನಿಮ್ಮ ಆಲೋಚನೆಯನ್ನು ಕೊಡಿ. ಅಂದರೆ ನಾವು ಇದೂ ಅಷ್ಟೇ, ಆ ಆಲೋಚನೆ ಯಾಕೆ ಕೊಡಿ ಅಂತೇಳಿದರೆ ಹಿರಿಯರೆಲ್ಲ ಸೇರಿಕೊಂಡು ಆಲೋಚನೆ ಕೊಡಿ, ಯುವಕರೆಲ್ಲ ಸೇರಿಕೊಂಡು ಸ್ವಲ್ಪ ಶ್ರಮ ಕೊಡಿ, ಯಾಕಂದರೆ ಹಿರಿಯರು ಕೊಟ್ಟ ಆಲೋಚನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಶ್ರಮ ಬೇಕಾಗತ್ತೆ. ಇದು ಎರಡು ಕೊಡಲಿಕ್ಕೆ ಆಗಲ್ಲ, ಸ್ವಲ್ಪ ನಮಗೆ ಕಷ್ಟ ಇದೆ, ಯಾವುದಕ್ಕೂ ಬರಲಿಕ್ಕೆ ಆಗಲ್ಲ. ನೀವು ಆ ಇಬ್ಬರಿಗೆ ಏನು ಅವರ ಆಲೋಚನೆ ಇದೆ ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಸೇರಿಕೊಳ್ಳಿ. ನಿಮ್ಮ ಊರಿನ ಬದಲಾವಣೆ ನಿಮ್ಮಿಂದಲೇ ಅಂತೇಳಿ ತಿಳ್ಕೊಂಡು ನೀವೆಲ್ಲರೂ ಭಾಗವಹಿಸಿ. ನಾವು ತುಳುನಾಡಲ್ಲಿ ಅಥವಾ ಬೇರೆ ಭಾಗದವರು ಕೇಳ್ಕೊಂಡಿದ್ದರೆ ಕ್ಷಮೆ ಇರಲಿ, ಆದರೆ ನಮ್ಮ ತುಳುನಾಡು ಅಂತ ಹೇಳುವ ಒಂದು ಪವಿತ್ರ ಭೂಮಿಯಲ್ಲಿದ್ದೇವೆ. ನಾವೆಲ್ಲರೂ ಮನಸ್ಸು ಮಾಡಿದರೆ ಇದು ಭೂಲೋಕದ ಸ್ವರ್ಗವಾಗ್ತದೆ. ನಾವೆಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡುವಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಹಾಗೂ ನಮ್ಮ ಅಭಿಷೇಕ್ ಹಾಗೂ ನಿಮ್ಮ ತಂಡಕ್ಕೆ ಹಾಗೂ ರೇಡಿಯೋ ಸಾರಂಗ್ ಇವರಿಗೆಲ್ಲರಿಗೂ ನಮ್ಮ ಅಂಬಮೇಶ್ವರಿ ಟ್ರಸ್ಟಿಗೆ ಪತ್ರಿಕಾ ಮುಖಾಂತರ ಸ್ವಲ್ಪ ನಮಗೆ ಈಗಾಗಲೇ ಸಣ್ಣ ಮಟ್ಟದಲ್ಲಿ ನಮಗೆ ವರದಿಗಳು ಬರ್ತಾ ಇದೆ. ಆದರೆ ಈ ಏನು ಹೇಳೋದು
0: ರೇಡಿಯೋ ಮಾಧ್ಯಮದಲ್ಲಿ
1: ನಾವು ಪ್ರಥಮವಾಗಿ ಟ್ರಸ್ಟ್ನ ಬಗ್ಗೆ ನಮಗೆ ವೇದಿಕೆ ಕೊಟ್ಟ ನಿಮ್ಮ ಎಲ್ಲ ಆಡಳಿತ ಮಂಡಳಿಗೆ, ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಹಾಗೆ ಮತ್ತೊಮ್ಮೆ ಕೇಳುಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಎಸ್, ಕೇಳುಗರು ಇಷ್ಟೊತ್ತು ಉಮಾನಾಥ್ ಕೋಟಿಕಾರ್ ಅವರು ಬಹಳ ಚೆನ್ನಾಗಿ ಮಾತಾಡಿದರು, ಅವರ ಕಲ್ಪನೆಗಳು ಅದು ಎಲ್ಲವೂ ಕೂಡ ನನಸಾಗಲಿ, ನಾವೆಲ್ಲರೂ ಕೂಡ ಇದರ ಜೊತೆಯಾಗೋಣ, ಒಟ್ಟಿನಲ್ಲಿ ಒಂದು ಸುಂದರವಾದಂಥ ಸಮೃದ್ಧವಾದಂಥ ಜವಾಬ್ದಾರಿಯುತವಾದಂಥ ಸಮಾಜವನ್ನು ನಿರ್ಮಿಸೋಣ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವದ ಜೊತೆಗೆ, ಸಮಾಜಮುಖಿ ವಿಚಾರದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನನಗೆ ಸಾಮಾನ್ಯವಾಗಿ ಶಿಕ್ಷಕರ ಹತ್ರ ಮಾತಾಡುವಾಗ ತುಂಬ ಪ್ರೀತಿ ಹೆಚ್ಚಾಗುತ್ತೆ. ನಾನು 35 ವರ್ಷ ಮೇಷ್ಟ್ರಾಗಿ ಇರೋದರಿಂದ ಸಹಬಾಂಧವರನ್ನು ಕಂಡಾಗ ಪ್ರೀತಿ ಉಂಟಾಗೋದು ಸಹಜ. ನನಗೆ ಕೊಟ್ಟಂಥ ವಿಷಯ ತುಂಬ ಚೆನ್ನಾಗಿರುವಂಥದ್ದು, ಸಮರ್ಥ ಶಿಕ್ಷಕನ ಧ್ಯೇಯ ಮತ್ತು ದೃಷ್ಟಿ ಅಂತ. ವಿಷಯ 3 ಭಾಗ ಇದೆ ಅದರೊಳಗೆ. ಒಂದು ಧ್ಯೇಯ, ಒಂದು ದೃಷ್ಟಿ, ಇದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ಸಮರ್ಥ ಶಿಕ್ಷಕ ಯಾರು ಅಂತ ನನ್ನ ಮೇಷ್ಟ್ ಹೇಳ್ತಾ ಇದ್ರು. ಬಲ್ಬಿಂದ ಬೆಳಕು ಬರುತ್ತೆ ಅಂತ, ಬಲ್ಬ್ ಹಾಕಿದರೆ ಬೆಳಕು ಬರುತ್ತೆ ಅಂತ. ಆದರೆ ಏನಾಗಿದೆ ಅಂದರೆ ಬಲ್ಬ್ ಇದೆ, ಒಳಗಿನ ಫಿಲಮೆಂಟ್ ಇದೆಯಲ್ಲೋ ಗೊತ್ತಿಲ್ಲ ಅಂತ. ಬಲ್ಬ್ ಕಣ್ಣಿಗೆ ಕಾಣಿಸುತ್ತೆ, ಬಲ್ಬಿಂದ ಬೆಳಕು ಬರೋಲ್ಲ, ಒಳಗಿನ ಫಿಲಮೆಂಟಿಂದ ಬೆಳಕು ಬರುತ್ತೆ. ಆ ಒಳಗೆ ತಂತಿ ಕಾಯದೆ ಹೋದ ಅಂತ. ಶಿಕ್ಷಕ ಬಲ್ಬ್ ಇದ್ದ ಹಾಗೆ, ಆ ಒಳಗಿನ ಸಾಮರ್ಥ್ಯ ಒಳಗಿನ ಫಿಲಮೆಂಟ್ ಇದ್ದ ಹಾಗೆ. ಆ ಫಿಲಮೆಂಟ್ ಇಲ್ಲದೆ ಹೋದರೆ ಬಲ್ಬ್ ಕಾಣಿಸ್ತಾ ಇರುತ್ತೆ, ಡೆಸಿಗ್ನೇಷನ್ ಇರುತ್ತೆ, ಒಳಗಿನ ಶಕ್ತಿ ಮಾಯ ಆಗಿರುತ್ತೆ. ಆಗಲೇ ಚಕ್ರವರ್ತಿಯವರು ಹೇಳಿದರು, ನಾನು ತುಂಬ ಪ್ರೀತಿ ಹವ್ಯಾಸ ಅದು. ಸಾಮಾನ್ಯವಾಗಿ ಯಾರಾದರೂ ಮೇಷ್ಟ್ರು ಸಿಕ್ಕರೆ ಅಥವಾ ಯಾರಾದರೂ ಸಿಕ್ಕರೆ ನಾನು ಪ್ರಶ್ನೆ ಕೇಳೋದುಂಟು ಅವರಿಗೆಲ್ಲ, ನೀವು ತುಂಬ ಪ್ರಿಯವಾದಂಥ ಮೇಷ್ಟ್ರು ಯಾರು ಸ್ವಲ್ಪ ಹೇಳಿ ಅಂತ. ಈ ಸುಮಾರು 1-6 ತಿಂಗಳ ಕೆಳಗೆ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಆಗ್ತಾಯಿತ್ತು. ಸುಮಾರು 500 ಜನ ಮೇಷ್ಟ್ರು ಇದ್ದರು. ಅವರಿಗೆ ಬೆಳಗ್ಗೆಯಿಂದ 9 ರಿಂದ ಸಾಯಂಕಾಲ 5:30 ವರೆಗೂ ನಾನು ಮಾತಾಡಬೇಕು ಅಂತ ಇತ್ತು. ಬೆಳಗ್ಗೆ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳಿದೆ, ಒಂದು 2 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಿಮಗೆ ಕಲಿಸಿದಂಥ ಎಲ್ಲ ಮೇಷ್ಟ್ರುಗಳ ಮುಖಗಳನ್ನು ಕಣ್ಣು ಮುಂದೆ ತೊಗೊಂಡು ಬನ್ನಿ. ನೀವು ಪ್ರೈಮರಿ ಕ್ಲಾಸಿಂದ ಎಲ್ಲಿವರೆಗೆ ಕಲ್ತಿದ್ದೀರೋ ಅಲ್ಲಿವರೆಗೂ ಎಷ್ಟೊಂದು ಜನ ಮೇಷ್ಟ್ರು ಪಾಠ ಮಾಡಿದ್ದಾರೆ, ಎಲ್ರದ್ದು ಹೆಸರು ನೆನಪಾಗತ್ತಾ ವಿಚಾರ ಮಾಡ್ಕೊಳ್ಳಿ, ಮುಖ ಕಣ್ಣು ಮುಂದೆ ತೊಗೊಂಬನ್ನಿ ಅಂತ ಹೇಳಿದೆ. 2 ನಿಮಿಷ ಆದಮೇಲೆ ಬರೀರಿ ಅಂತ ಹೇಳಿದೆ, ನಿಮಗೆ ಕಲಿಸಿದಂಥ ಎಲ್ಲ ಮೇಷ್ಟ್ರ ಹೆಸರುಗಳನ್ನು ಬರೀರಿ ಅಂತ ಹೇಳಿದೆ. ಭಾಳ ಆಶ್ಚರ್ಯ ಆಯಿತು. ಅವ್ರು ಹೇಳಿದ ಹಾಗೆ ಕೆಲವರು 8 ಹೆಸರು ಬರೆದು ನಿಲ್ಲಿಸ್ಬಿಟ್ರು, ಕೆಲವರು 15 ಬರೆದ್ರು, ಇನ್ನು ಕೆಲವರು 30 ಬರೆದ್ರು, ಇನ್ನು ಕೆಲವರು 40 ಹೆಸರು ಬರೆದ್ರು, ಅದಕ್ಕಿಂತ ಹೆಚ್ಚಿಗೆ ಆಗಲಿಲ್ಲ. ಈ ನೆನಪಾಗ್ತಾ ಇಲ್ಲ ಸರ್ ಅಂದರು. ಹೋಗಲಿ ಬಿಡಿ ಅಂತ ಹೇಳಿದೆ. ನಾನು ಇದೊಂದು ಪ್ರಪಂಚದ ಎಲ್ಲ ಕಡೆಯೂ ಮಾಡಿದ್ದೇನೆ ಎಕ್ಸಸೈಸ್ ಇದನ್ನು. ಒಂದು ಸಲ ಮಾತ್ರ ಈ ಚೈನಾದ ಬೀಜಿಂಗ್ ಅಂತಿದೆ, ಬೀಜಿಂಗಲ್ಲಿ ಮಾತ್ರ ಒಬ್ಬರು ಮಹಿಳೆ 55 ಹೆಸರು ಬರೆದಿದ್ರು. ಇದುವರೆಗೆ ನಾನು ಕಂಡಂಥ ಅತ್ಯಂತ ಹೆಚ್ಚು ಹೆಸರು 55 ಹೆಸರು.

0: on 8FM.
1: ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ ಕೇಳಬೇಕು. ನಮ್ಮ ಭಾರತದಲ್ಲಿ ಒಬ್ಬ ಮಗು ಪ್ರೈಮರಿ ಕ್ಲಾಸಿಂದ ಬಿ ಎಸ್ ಸಿವರೆಗೂ, ಎಮ್ ಎಸ್ ಸಿವರೆಗೂ ಅಥವಾ ಬಿ ಎಡ್ ಆಗೋವರೆಗೂ ಕಲಿತಿದ್ರೆ ಸುಮಾರು ಎಷ್ಟು ಜನ ಮೇಷ್ಟ್ರು ಕಲಿಸಿರ್ತಾರೆ ಅಂದ ಕಡೆ ತಪಾಸ್ ಮಾಡಿದ್ದೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 100 to 125 ಜನ ಮೇಷ್ಟ್ರು ಕಲಿಸಿದ್ದಾರೆ ನಮಗೆ. ಸಂಗೀತದ ಮೇಷ್ಟ್ರು ಇರ್ಬೋದು, ಸ್ಪೋರ್ಟ್ಸ್ ಮೇಷ್ಟ್ರು ಇರ್ಬೋದು, ವ್ಯಾಯಾಮ ಮೇಷ್ಟ್ರು ಇರ್ಬೋದು, ಎಲ್ಲ ಮೇಷ್ಟ್ರು ಸೇರಿಸಿದರೆ ಸುಮಾರು 100 to 125 ಜನ ಮೇಷ್ಟ್ರು ನಮಗೆ ಕಲಿಸಿದ್ದಾರೆ. ನಮಗೆ ನೆನಪಿರೋದು ಎಷ್ಟು ಜನ ಅಂತ? ತುಂಬ ಸ್ವಲ್ಪ ಜನ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಬಹಳಷ್ಟು ಹೆಸರುಗಳು ನೆನಪಿನಲ್ಲಿ ಮಸುಕಿನಲ್ಲಿ ಮರೆಯಾಗಿ ಹೋಗ್ಬಿಟ್ಟಿದೆ, ಹೆಸರೇ ನೆನಪಿಲ್ಲ ಅವ್ರದ್ದು. ನೆನೆಸ್ಕೊಳ್ಳಿ ನೋಡಿ ಎಷ್ಟು ಜನ ನೆನಪಿದೆ. ಮನೆಗೆ ಹೋಗಿ ಮಾಡಿದ್ದೆ ಎಕ್ಸಸೈಸ್, ಭಾಳ ಚೆನ್ನಾಗಿರೋ ಎಕ್ಸಸೈಸ್. ಒಂದು ನೋಟ್ಬುಕ್ ಇಟ್ಕೊಂಡು ನೆನಪಾದಾಗಲೆಲ್ಲ ಹೋಗಿ ಬರೀರಿ ಹೆಸರು, ನಿಜವಾದ ಹೆಸರು ಇರಬೇಕು ಅಷ್ಟೇ, ಕಲ್ಪನೆ ಆದದ್ದು ಇರಬಾರ್ದು. ಬರೆದ್ರೆ ನೀವು ವಿಚಾರ ಮಾಡಿ ನೋಡಿ, ನೀವು ಎಷ್ಟೇ ಒದ್ದಾಡಿದ್ರು 35-40 ಹೆಸರು ನೆನಪಿರುತ್ತೆ, ಆಮೇಲೆ ನೆನಪಿರೋಲ್ಲ. ಯಾಕೇನಾಯಿತು? 125ರಲ್ಲಿ 35-40 ನೆನಪಿದೆಯಲ್ಲ, ಇನ್ನು 80 ಜನ ಗತಿ ಏನಾಯಿತು? ನೆನಪೇ ಇಲ್ಲ ಹೆಸರು ಅವ್ರದ್ದು, ಅವ್ರದ್ದೆಲ್ಲ ಹೆಸರು ಮರೆಯಾಗಿ ಹೋಗಿದೆ. ಇನ್ನು ಕೆಲವ್ರದ್ದು ಮುಖ ನೆನಪಿದೆ, ಹೆಸರು ನೆನಪಿಲ್ಲ. ಆ ಮೇಷ್ಟ್ ರಸ್ತೆಯಲ್ಲಿ ಸಿಕ್ಕರೆ, ಅಯ್ಯೋ ಇವ್ರ ಮೇಷ್ಟ್ ಅಲ್ವಾ, ನಾನು 7ನೇ ಕ್ಲಾಸಿಗೆ ಕಾಟ ಮಾಡ್ತಿದ್ರು, ಹೆಸರು ಮರೆತು ಹೋಗಿದೆ ನನಗೆ. ಹೆಸರು ನೆನಪಿಲ್ಲ, ಮುಖ ನೆನಪಿದೆ, ಅಂದರೆ ಮುಖಕ್ಕೊಂದು ಹೆಸರಿಲ್ಲ. ಇನ್ನು ಕೆಲವ್ರದ್ದು ಹೆಸರು ಚೆನ್ನಾಗಿ ನೆನಪಿದೆ, ಮುಖನೂ ನೆನಪಿದೆ. ಅವ್ರು ನೆನಪಿಡೋ ರೀತಿ ಬೇರೆ ಬೇರೆ. ಕೆಲವ್ರನ್ನ ನೆನೆಸ್ಕೊಂಡಿದ್ದು ಗೊತ್ತಾ? ಅವ್ರ ಬಟ್ಟೆಗೋಸ್ಕರ. ಏನು ಚೆನ್ನಾಗಿ ಬಟ್ಟೆ ಹಾಕೊಂಡ್ಬರ್ತಿದ್ರಿ, ಸೊಗಸುಗಾರ ಶಾಮಿ ಇದ್ದಂಗೆ ಡ್ರೆಸ್ ಚೆನ್ನಾಗಿರ್ತಿತ್ತು ಮೇಷ್ಟ್ರದು ಅಂತ ಕೆಲವ್ರದ್ದು ಮೇಷ್ಟ್ರು ಚೆನ್ನಾಗಿ. ಇನ್ನು ಕೆಲವ್ರು ಬಟ್ಟೆ ಕೆಟ್ಟದಾಗಿತ್ತು ಅಂತ ಕೆಲವು ನೆನ್ಪಿಡ್ತಾರೆ. ನಾನು ಮೊನ್ನೆ ಅಮೆರಿಕಕ್ಕೆ ಹೋದಾಗ ನನ್ನ ಸ್ಟೂಡೆಂಟ್ ಒಬ್ಬಳು ಸಿಕ್ಕಿದ್ದು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ಆಕೆ ಬಂದು ಕೇಳಿದ್ದು, ಆಕೆ ನನ್ನ ಸ್ಟೂಡೆಂಟ್ 20 ವರ್ಷದಿಂದ ಇಲ್ದಿದ್ದು ಕಾಲೇಜಲ್ಲಿ, ಬಂದು ಕೇಳಿದ್ದು, ಸರ್ ಅಕೌಂಟ್ಸ್ ಮೇಷ್ಟ್ರು ಇನ್ನೂ ಇದ್ದಾರೆ ಸರ್ ಕಾಲೇಜಲ್ಲಿ ಅಂತ ಕೇಳಿದ್ದು. ಯಾರಮ್ಮ ಅಂತ ಕೇಳಿದೆ. ಈ ಹೆಸರು ನೆನಪಾಗ್ತಾ ಇಲ್ಲ ಸರ್, ಅವ್ರು ಟೈಟ್ ಶರ್ಟ್ ಹಾಕೊಂಡ್ಬರ್ತಾ ಇದ್ರು ನೋಡಿ ಸರ್ ಅಂದ್ಲು. ನೋಡಿ, ಆಕೆಗೆ ಮೇಷ್ಟ್ರು ಹೆಸರು ನೆನಪಿಲ್ಲ, ಅವ್ರು ಟೈಟ್ ಶರ್ಟ್ ನೆನಪಿದೆ. ನಾನು ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ದೆ ಅವ್ರು ಟೈಟ್ ಶರ್ಟ್ ಬಗ್ಗೆ ಅಂತ ಕೇಳಿದೆ. ಏನಿಲ್ಲ ಸರ್, ಅವರು ಬೋರ್ಡ್ ಮೇಲೆ ಬರೆಯೋಕೆ ಹೋದಾಗ ಎಲ್ಲಿ ಹರಿದು ಬಿಡ್ತದೋ ಅಂತ ಇಲ್ಲೇ ನೋಡ್ತಾ ಇದ್ವಿ ನಾವು ಅಂತ. ಅಂದರೆ ಆಕೆಗೆ ಅವ್ರು ಕಲಿಸಿದ ಅಕೌಂಟೆನ್ಸಿ ನೆನಪಿಲ್ಲ, ಅವ್ರು ಕಲಿಸಿದವ್ರ ಹೆಸರು ನೆನಪಿಲ್ಲ, ಆ ಟೈಟ್ ಶರ್ಟ್ ನೆನಪಿದೆ. ನಾವು ಹಾಗೇ ಕೆಲವು ಮೇಷ್ಟ್ರನ್ನ ಕೆಲವೊಂದು ಗುಣಗಳಿಂದಾಗಿ ನೆನಪಿಟ್ಕೋತೇವೆ, ಅವ್ರ ಬಟ್ಟೆಯಿಂದಾಗಿ ಅಥವಾ ಅವರು ಸ್ಟ್ರಿಕ್ಟ್ ಇದ್ರು. ಕೆಲವರು ಭಾರಿ ಸ್ಟ್ರಿಕ್ಟು ಜಾಸ್ತಿ ಮೇಷ್ಟ್ರಿಗೆ. ಗಮನ ಮಾಡ್ಕೊಳ್ಳಿ, ನೀವು ಜೊತೆಗಿದ್ದಂಥವ್ರು ಯಾರಾದರೂ ಒಂದೇ ಸ್ಕೂಲಲ್ಲಿ ಕಲಿತವ್ರು 20 ವರ್ಷದ ನಂತರ ಭೇಟಿ ಆದರೆ ಮಾತಾಡೋ ಸ್ಕೂಲ್ ಬಗ್ಗೆನೇ ಮಾತಾಡ್ತೀರಿ. ಮೇಷ್ಟ್ರು ಸಿಕ್ಕಿದ್ರೇನೋ ಯಾರು, ಆ ಡಸ್ಟರ್ ಹೋಗಿದ್ರಲ್ಲ ನಿನ್ನ ಮುಖಕ್ಕೆ, ನೀನು ತಲೆ ಬಗ್ಸ್ಕೊಂಡು ಪಾರಾದಿಲ್ಲ, ನೆನಪಿದೆಯಾ ಹೆಸರು? ಅಂದರೆ ನನ್ನ ಹೆಸರು ನೆನಪಿಡೋದು ಬೇರೆ ಬೇರೆ ಕಾರಣಕ್ಕೋಸ್ಕರ ನೆನಪಿಟ್ಕೊಂಡಿದ್ದೀವಿ. ಆದರೆ ಕೆಲವರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಬೆಚ್ಚಿಗಾಗ್ತದೆ. ಇವತ್ತೇನಾದರೂ ನಾನು ಬದುಕಿದ್ರೆ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದರೆ ಆ ಮೇಷ್ಟ್ರೇ ಕಾರಣ ಅನ್ನುವಂಥ ಗೌರವ ಭಾವನೆ ಬರುತ್ತೆ.

0: रेडियो सारंग 107.8 FM।
1: ಆದರೆ ಸ್ನೇಹಿತರು ನೆನಪಿಟ್ಕೊಳ್ಳಿ, ಇದು ನಾನು ಆರ್ಟಿಕಲ್ ಬರೆದಿದ್ದೆ, ಎ ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಅಂತ. ಸ್ಪೆಕ್ಟ್ರಮ್ ಅಂದ್ರೆ ದೊಡ್ಡ ಕಾಮನ್ ಬಿಲ್ ಇದ್ದ ಹಾಗೆ, ಎಡಗಡೆಯಿಂದ ಬಲಗಡೆ ದೊಡ್ಡ ಕಾಮನ್ ಬಿಲ್ ಇದೆ, ಶಿಕ್ಷಕರ ಕಾಮನ್ ಬಿಲ್ ಇದೆ. ಕಣ್ಣು ಮುಚ್ಚಿಕೊಂಡ್ರೆ ಅವ್ರ ಮುಖ ಚಿತ್ರಗಳ ಮೆರವಣಿಗೆ ಸಾಗತ್ತೆ ಕಣ್ಣು ಮುಂದೆ. ಎಡಗಡೆಗೆ ಬಹಳಷ್ಟು ಜನರ ಶಿಕ್ಷಕರ ಹೆಸರೇ ನೆನಪಿಲ್ಲ ನಮಗೆ, ಮರೆಯಾಗಿ ಹೋದಂಥ ಹೆಸರುಗಳು. ಕೆಲವ್ರ ಹೆಸರು ನೆನಪಿದೆ, ಕೆಲವ್ರು ನೆನಪು ಚೆನ್ನಾಗಿಟ್ಕೊಂಡಿದ್ದೀವಿ, ಕೆಲವ್ರ ಬಗ್ಗೆ ಗೌರವ ಇದೆ. ಕೆಲವ್ರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಭಾರ ಆಗುತ್ತೆ ಪ್ರೀತಿಯಿಂದ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ ದೂರ ಇದ್ದರೂ ಕೂಡ. ಆದರೆ ಪ್ರಶ್ನೆ ಬರೋದಿಲ್ಲಿ, ಆ ಕೊನೆ ಹೇಳಿದ್ನಲ್ಲ, ಎರಡು ಬಲಗಡೆ ಭಾಗಕ್ಕೆ ಬರುವಂಥ ಶಿಕ್ಷಕರಿದ್ದಾರಲ್ಲ, ನೀವು ನೆನೆಸ್ಕೊಳ್ಳಿ, ಅಂಥ ಟೀಚರ್ ನಿಮಗೆ ಒಬ್ಬರು ಇರಬಹುದು, ಇಬ್ಬರು ಇರ್ಬೋದು, ನೀವು ಬಹಳ ಪುಣ್ಯ ಮಾಡಿದರೆ ಮೂರು ಜನ. ಅಂದರೆ ನಾನು ಯಾರಿಗೆ ಅವ್ರ ಹೆಸರು ನೆನೆಸ್ಕೊಂಡ್ರೆ ಧನ್ಯತೆಯಿಂದ ಜೀವ ಬಾಗತ್ತೋ ಅಂಥವ್ರ ಹೆಸರು ತುಂಬ ಕಡಿಮೆ ಇರುವಂಥದ್ದು, ಎರಡು ಮೂರು ಮಾತ್ರ. ಯಾಕೆ ಅಂಥವ್ರು ನೂರು ಜನ ಯಾಕೆ ಸಿಗಲಿಲ್ಲ ನನಗೆ, ಇಬ್ಬರು ಮೂರು ಜನ ಹೆಸರು ಯಾಕೆ ನೆನಪಾಗತ್ತೆ, ಬಹಳಷ್ಟು ಜನ ಹೆಸರು ಮರೆಯಾಕೆ ಹೋಯಿತು. ಆ ಇಬ್ಬರು ಮೂರು ಜನ ನೆನೆಸ್ಕೊಂಡ್ರೆ ಧನ್ಯತೆ ಯಾಕೆ ಬರುತ್ತೆ? ವೈ ದಿಸ್ ನಂಬರ್ ಈಸ್ ಆಲ್ವೇಸ್ ಸ್ಮಾಲ್, ಯಾವಾಗಲೂ ಕೇಳ್ತಾ ಇರ್ತೀನಿ. ಈ ನನಗೆ ಪ್ರೀತಿಯಾಗುವಂಥ, ನನ್ನ ಜೀವನಕ್ಕೆ ಧನ್ಯತೆಯನ್ನು ತಂದುಕೊಟ್ಟಂಥ ಮೇಷ್ಟ್ರ ಸಂಖ್ಯೆ ಕಮ್ಮಿ ಯಾಕೆ ಯಾವಾಗಲೂ ಅಂತ ನೆನೆಸ್ಕೊಳ್ಳಿ. ಮತ್ತೆ ನೀವು ಅದನ್ನು ನೆನೆಸ್ಕೊಳ್ಳಿ, ಮನೆಗೆ ಪ್ರಯತ್ನ ಮಾಡಿ, ಇದನ್ನು ಭಾಳ ಒಳ್ಳೆ ಅದ್ಭುತ ಪ್ರಯೋಗ ಇದು. ಯಾವ ಮೇಷ್ಟ್ರ ನೆನೆಸ್ಕೊಂಡ ಹೃದಯ ಪ್ರೀತಿಯಿಂದ ಬಾಗತ್ತೋ ಆ ಮೇಷ್ಟ್ರ ಕಲಿಸಿದ ವಿಷಯ ನೆನಪಿರಲಿಕ್ಕಿಲ್ಲ ನಿಮಗೆ ಇವತ್ತು, ಖಂಡಿತ ನೆನಪಿರಲಿಕ್ಕಿಲ್ಲ. ಆದರೆ ಮನುಷ್ಯ ಟೀಚರ್ನ ಮಾತ್ರ ಮರೆತಿಲ್ಲ, ನೀವು ಟೀಚರ್ ಕಲಿಸಿದ್ದು ಮರೆತು ಹೋಗಿದೆ ವಿನಃ ಆದರೆ ಟೀಚರ್ ವ್ಯಕ್ತಿತ್ವ ಮರೆತಿಲ್ಲ ನಿಮ್ಮ ಮನಸ್ಸಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಟು ಬಿ ಎ ಗುಡ್ ಟೀಚರ್ ಯು ಮಸ್ಟ್ ಬಿ ಎ ಗುಡ್ ಪರ್ಸನ್ ಫಸ್ಟ್. ಒಬ್ಬ ಒಳ್ಳೆ ಶಿಕ್ಷಕ ಆಗೋದಕ್ಕಿಂತ ಬದಲು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು. ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಳ್ಳೆ ಶಿಕ್ಷಕ ಆಗೋಕ್ಕೆ ಸಾಧ್ಯ ಇದೆ. ನಾನು ಪ್ರತಿ ವರ್ಷ ಬೇರೆ ಬೇರೆ ದೇಶಕ್ಕೆ ಪಾಠ ಮಾಡೋಕ್ಕೆ ಹೋಗ್ತೇನೆ. 2005 ಈ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದೀರಿ ಅನಿಸುತ್ತೆ, ಅಮೆರಿಕಾದಲ್ಲಿದೆ, ಭಾಳ ದೊಡ್ಡ ಯೂನಿವರ್ಸಿಟಿ ಅಂತ ಹೆಸರು. ಅಲ್ಲಿ ಹೋದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕ್ಲಾಸ್ ತೊಗೋತಾ ಇದ್ದೆ. ತೊಗೊಂಡ್ಮೇಲೆ ಅಲ್ಲಿ ಒಂದು ಪ್ರಯೋಗ ಮಾಡಿದರು, ಒಂದು ಸರ್ವೆ ಮಾಡ್ತಾರೆ ಪ್ರತಿ ವರ್ಷ ಅವರು, ನಮ್ಮ ಯೂನಿವರ್ಸಿಟಿ ಹೇಗಿದೆ ನೋಡ್ಕೋಬೇಕು ಅಂತ ಹೇಳಿ. ನಾವು ಅದನ್ನು ಮಾಡೋದು ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ತಪ್ಪಿದೆ ಅಂದರೆ ಹೆದರಿಕೆ ಆಗುತ್ತೆ ನಮಗೆ ಅಂತ. ಪ್ರತಿ ವರ್ಷ ಪರೀಕ್ಷೆ ಮಾಡ್ಕೋತಾರೆ ತಮ್ಮನ್ನವರು, ಹೇಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಕೊರತೆ ಇದೆ, ಏನಾದರೂ ಚೆನ್ನಾಗಿ ಆಗ್ಬೋದು ನಮ್ಮ ಯೂನಿವರ್ಸಿಟಿ ಅಂತ. ಅದರಲ್ಲಿ ಒಂದು ಪ್ರಶ್ನೆ ಇತ್ತು ಮಕ್ಕಳಿಗೆಲ್ಲ ಕೇಳಿದಂಥದ್ದು, ಸುಮಾರು 8,500 ಜನ ವಿದ್ಯಾರ್ಥಿಗಳು ಓದುವಂಥ ಯೂನಿವರ್ಸಿಟಿ ಅದು. ಒಂದು ಪ್ರಶ್ನೆ ಕೇಳಿದರು, ಶಿಕ್ಷಕನ ವೈಯಕ್ತಿಕ ಜೀವನ ನಿಮ್ಮ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತಾ ಅಂತ. ಡಸ್ ದಿ ಪರ್ಸ್ನಲ್ ಲೈಫ್ ಆಫ್ ಎ ಟೀಚರ್ ಅಫೆಕ್ಟ್ ಯುವರ್ ಲರ್ನಿಂಗ್ ಅಂತ. ನಾನು ಅಂದ್ಕೊಂಡೆ ಅವರೇನು ಚಿಂತೆ ಮಾಡಲಿಕ್ಕಿಲ್ಲ, ಛೇ ಅಮೆರಿಕನ್ಸ್ ವರಿ ಮಾಡೋದೇ ಇಲ್ಲ, ಅವರು ಪಾಠ ಸರಿಯಾಗಿದ್ದು ಸಾಕು, ವ್ಯಕ್ತಿತ್ವ ತೊಗೊಂಡು ಏನು ಮಾಡೋದಿದೆ ಅನ್ಕೋತಾರೆ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಆದದ್ದು ಸ್ನೇಹಿತರೆ, 91% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಮೆನ್ಷನ್ಡ್ ಯೆಸ್ ಇಟ್ ಡಸ್ ಮೇಕ್ ಎನ್ ಇಂಪ್ಯಾಕ್ಟ್ ಆನ್ ಅಸ್. 91% ಜನ ಹೇಳಿದ್ದಾರೆ ಶಿಕ್ಷಕನ ವೈಯಕ್ತಿಕ ಜೀವನ ನಮ್ಮ ಜೀವನದ ಪ್ರಭಾವ ಬೀರುತ್ತೆ. ಅಂದರೆ ಏನರ್ಥ ಹೇಳಿ, ನಾನು ಪಾಠ ಮಾಡುವಾಗ ಚೆನ್ನಾಗಿರ್ತೀನಿ, ಆಮೇಲೆ ನಾನು ಏನು ಮಾಡ್ತೀನಿ ನಿನ್ಗೆ ಸಾಬ್ರಿ ಅಲ್ಲ, ನೀನು ಚಿಂತೆ ಮಾಡಬೇಡ.

0: You're listening to Radio Sarang, 107.8 FM.
1: ಶಿಕ್ಷಕನಿಗೆ ವೈಯಕ್ತಿಕ ಜೀವನ ಅಂತಂದಿಲ್ಲ, ವೈಯಕ್ತಿಕ ಜೀವನ ಅಂತಿಲ್ಲ. ನಾನೇನೋ ಮಾಡ್ಕೋತೀನಿ, ನಿನ್ನ ತಲೆ ಕೆಡಿಸ್ಕೋತೀಯ ನೀನು, ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಂಗಾದರೂ ಇರ್ಬೋದು, ಆದರೆ ಶಿಕ್ಷಕ ಹಾಗಿರೋಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಭಾಳ ಒಳ್ಳೆ ಮಾತಿದೆ ಇಂಗ್ಲೀಷಲ್ಲಿ ಸ್ನೇಹಿತರೆ, ಅದು ಇಂಗ್ಲೀಷಲ್ಲಿ ಹೇಳಿ ಅನುವಾದ ಮಾಡೋಕೆ ಪ್ರಯತ್ನ ಮಾಡ್ತೇನೆ. ಭಾಳ ಚೆನ್ನಾಗಿ ಹೇಳ್ತಾರೆ, ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್. ನಾನು ಪ್ರಯತ್ನಪೂರ್ವಕವಾಗಿ ಕಲಿಸೋದು ಏನು ಗೊತ್ತಾ, ನಾನು ಏನು ಓದ್ಕೊಂಡು ಹೋಗಿದ್ದೇನೆ ಅದನ್ನು ಕಲಿಸ್ತೇನೆ, ನನಗೆ ಗೊತ್ತಿರೋದನ್ನು ಪ್ರಯತ್ನಪೂರ್ವಕವಾಗಿ ಕಲಿಸ್ತೇನೆ, ಅಪ್ರಯತ್ನವಾಗಿ ನಾನೇನಿದ್ದೇನೋ ಅದನ್ನು ಕಲಿಸ್ತೇನೆ ಅಂತ. ಅಂದರೆ ನಿಮ್ಮ ವ್ಯಕ್ತಿತ್ವ ನೀವು ಪಾಠದಕ್ಕಿಂತ ಹೆಚ್ಚು ಪ್ರಮುಖವಾಗಿರುವಂಥದ್ದು. ನೋಡಿ, ಅದೇ ಹೇಳಿದ್ನಲ್ಲ, ಶಿಕ್ಷಕರು ಕಲಿಸಿದ ವಿಷಯ ಮರೆತು ಹೋಗಿದೆ, ಶಿಕ್ಷಕನ ಮುಖ ಅವನ ಪ್ರೀತಿ ಅಂತ ಕಣ ಮರೆತಿಲ್ಲ ನಾವು. ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಮುಂದೆ ಬರೋದಿಷ್ಟು, ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ ಆಗ ಕೆಲಸ ಬೇಗ ಸಿಗ್ತಾ ಇತ್ತು. ಎರಡು ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಎರಡು ಒಂದು ದೊಡ್ಡ ಕಾಲೇಜ್, ಭಾಳ APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು, ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು, ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ ಎರಡಕ್ಕೂ ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದರೆ ಒಳ್ಳೆಯದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರಲ್ಲಿ, ಎರಡೂ ಹಿಡ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ್ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿ ಇಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ. ಅದು ಅವರಿದ್ದರು ಅಲ್ಲಿ, ಹೈದರಾಬಾದಲ್ಲಿದ್ದವ್ರು ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ ಎರಡು ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, ಎರಡು ಪ್ರಶ್ನೆ ನಿಮಗಿದೆ. ಮೊದಲು ನಾನು ಯಾವ ಕಾಲೇಜಿಗೆ ಹೋಗಲಿ ಎರಡರ ಪೈಕಿ, ಇನ್ನೊಂದು ನಾನು ಮೇಷ್ಟ್ ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು. ನಾನು ಕಾಲೇಜಲ್ಲ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್, ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಬದಲೇದ್ದು ಗುಡಿಸಲ್ ಥರ ಇದೆ. ನಾನೇ ಮೊದಲೇ ಟೀಚರ್ ಅಲ್ಲಿ, ಪ್ರಿನ್ಸಿಪಾಲ್ ಬಿಟ್ಟರೆ ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೂ ರಂಗನಾಥಾನಂದ್ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂದರು. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ, ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು, ಆ ಸಣ್ಣ ಕಾಲೇಜಿಗೆ ಹೋದೆ, ಒಳ್ಳೆಯದಾಯ್ತು, ರಿಗ್ರೆಟ್ ಇಲ್ಲ. ಎರಡನೇ ಪ್ರಶ್ನೆ ಕೇಳಿದ್ನಲ್ಲ, ನಾನು ಟೀಚರ್ ಆಗಲೋ ಬೇಡವಾ ಸ್ವಾಮೀಜಿ ಅಂತ ಕೇಳಿದೆ. ಅವರು ಅವ್ರ ಸ್ಟೈಲು ಅನ್ನು ನೆನೆಸ್ಕೊಂಡ್ರೆ ಕಣ್ಣು ಮುಂದಿದೆ, ಮರೆಯೋದೆ ಸಾಧ್ಯನೇ ಇಲ್ಲ, ಅದು ಬದುಕೋದ್ರಿಗೂ ಸಾಧ್ಯ ಇಲ್ಲ, ಅದು ಬರ್ಕಿರೋರ್ಗೂ. ನಾನು ಪ್ರಶ್ನೆ ಕೇಳಿದ್ದೆ ಅವರಿಗೆ, ಟೀಚರ್ ಆಗಲೋ ಬೇಡವೋ ಅಂತ. ಈ ದೊಡ್ಡವ್ರ ಹಣೆ ಬರ ಇಷ್ಟು, ಉತ್ತರ ಸರಿಯಾಗಿ ಕೊಡಲ್ಲ, ಅವರು ಭಾಳ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ನಾನು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ಬಿಟ್ಟು ಮತ್ತೆ ಮೂರು ಪ್ರಶ್ನೆ ಕೇಳಿದರು ನನಗೆ ಅವರು. ಐ ಗಾಟ್ 3 ಮೋರ್ ಕ್ವೆಶನ್ಸ್ ಫಾರ್ ಯು ಅಂದರು. ನಾನು ಉತ್ತರ ಪ್ರಶ್ನೆ ಕೇಳಿದ್ದಕ್ಕೆ ಮೂರು ಪ್ರಶ್ನೆ ನಿನಗೆ ಕೇಳ್ತೇನೆ, ಆ ಮೂರು ಪ್ರಶ್ನೆಗೆ ಉತ್ತರ ಹೌದು ಅಂತಾದರೆ ಮೇಷ್ಟ್ರ ಆಗು, ಏನೂ ನಷ್ಟ ಇಲ್ಲ, ಸಂತೋಷವಾಗಿರ್ತೀಯ. ಆದರೆ ಮೂರು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತಾದರೆ, ಅಥವಾ ನಿನಗೆ ಗ್ಯಾರಂಟಿ ಇಲ್ಲ ಅನ್ನೋದಾದರೆ ಹೋಗಬೇಡ, ಮೇಷ್ಟ್ರ ಆಗದೆ ಏನು ನಷ್ಟ ಇಲ್ಲ ನೀನು ಅಂದರು. ಆ ಮೂರು ಪ್ರಶ್ನೆ ಏನು ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನನಗನ್ಸುತ್ತೆ, ನಾನು ಯಾವಾಗಲೂ ಹೇಳ್ತಿರೋದು, ಈ ಮೂರು ಪ್ರಶ್ನೆಗಳು ಟು ಮೀ ದೇ ಫಾರ್ಮ್ ದಿ ಟ್ರೈಪಾಡ್ ಆಫ್ ದಿ ಎಥಿಕ್ಸ್ ಆಫ್ ಟೀಚಿಂಗ್. ಒಬ್ಬ ಶಿಕ್ಷಕ ಏನಿರಬೇಕು ಅಂತ ಪರೀಕ್ಷೆ ಮಾಡೋದಾದರೆ ಈ ಮೂರು ಪ್ರಶ್ನೆಗೆ ಉತ್ತರ ನಾವೇ ಕೊಟ್ಕೋಬೇಕು, ಹೊರಗಿನವ್ರು ಯಾರು ಹೇಳೋದು ಬೇಡ. ಉತ್ತರಕ್ಕೆ ಹೌದು ಅನ್ನೋದಾದರೆ ನಾನು ಸಮರ್ಥ ಶಿಕ್ಷಕ ಅಂತ ಆದಂಗೆ ಆಯಿತು. ಮೂರು ಪ್ರಶ್ನೆ ಏನಪ್ಪ ಅವ್ರದ್ದು ಅಂದರೆ, ಮೊದಲನೇ ಪ್ರಶ್ನೆ, ಡು ಯು ಲವ್ ಯುವರ್ ಸಬ್ಜೆಕ್ಟ್, ನೀನು ಕಲಿಸುವಂಥ ವಿಷಯದ ಬಗ್ಗೆ ಪ್ರೀತಿ ಇದೆಯಾ ನಿನಗೆ ಅಂತ ಕೇಳಿದರು. ಉತ್ತರ ಭಾಳ ಸುಲಭ, ಹೌದು ಸ್ವಾಮಿ ನನಗೆ ತುಂಬ ಇಷ್ಟ ಇದೆ. ಅಷ್ಟು ಸುಲಭ ಇಲ್ಲ ಉತ್ತರ. ಅದು ನೀನು ಕಲಿಸುವ ಬಗ್ಗೆ, ಯಾಕೆ ವಿಷಯದ ಬಗ್ಗೆ ಪ್ರೀತಿ ಇದೆ ಅಂದರೆ, ಅದು ನಿನಗೆ ನೌಕರಿ ಕೊಟ್ಟಿದೆ ಅಂತಾನೋ, ಸಂಬಳ ಕೊಡ್ತದೆ ಅಂತಾನೋ ವಿಷಯ ಪ್ರೀತಿ ಮಾಡ್ತೀಯಾ, ಅಥವಾ ವಿಷಯ ಇಲ್ಲದೆ ಹೋದರೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟುವರೆಗೆ ನಿಂಗೆ ತಾದಾತ್ಮ್ಯ ಇದೆಯಾ ವಿಷಯ ಜೊತೆಗೆ ಅಂತ. ಬಸ್ಸಲ್ಲಾದಂಥ ಒಂದು ಘಟನೆ ಹೋಗಿ ನನ್ನ ಸ್ನೇಹಿತರ ಹತ್ರ ಹೇಳಬೇಕಾದ್ರೆ ಕಣ್ಣು ಅರಳಿಸ್ಕೊಂಡ್ಬಿಟ್ಟು ಹೇಳ್ತಿರ್ತೀವಿ, ಏನಾಯ್ತು ಗೊತ್ತಾ ಬಸ್ಸಲ್ಲಿ ಇವತ್ತು ಅಂತ ಅಷ್ಟು ಸಂತೋಷವಾಗಿ ಹೇಳ್ತಿರ್ತೇವೆ. ವಿಷಯ ಹೇಳುವಾಗ ಕ್ಲಾಸಲ್ಲಿ ಆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಆ ತಾದಾತ್ಮ್ಯತೆ ಬರುತ್ತಾ ನಿನಗೆ? ಎಷ್ಟರ ಮಟ್ಟಿಗೆ ಬರಬೇಕು ವಿಷಯ ಅಂದರೆ, ಆ ವಿಷಯ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು ನೀವು. ಅಷ್ಟು ವಿಷಯನ ಪ್ರೀತಿ ಮಾಡಬೇಕು. ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಲವ್ ಯುವರ್ ಸಬ್ಜೆಕ್ಟ್ ಯು ಕ್ಯಾನ್ ನಾಟ್ ಬಿ ಎ ಗುಡ್ ಟೀಚರ್. ಆ ವಿಷಯದ ಬಗ್ಗೆ ಪ್ರೀತಿ ಇಲ್ಲದೆ ಹೋದರೆ ಒಳ್ಳೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವು ಟೀಚರ್ ಕೇಳ್ತಿದ್ದೆ, ಅವ್ರು ಹೇಳ್ತಿದ್ರು, ಅಯ್ಯೋ ಏನು ಸರ್, ನಾ ಮ್ಯಾಥಮೆಟಿಕ್ಸ್ ತೊಗೋಬೇಕಾಗಿತ್ತು ಸರ್, ಇದೇನೋ ಕನ್ನಡ ತೊಗೊಂಬಿಟ್ಟೆ ನಾನು. ಯಾಕ್ರಿ ಕನ್ನಡ ಚೆನ್ನಾಗಿತ್ತಲ್ಲ ಅಂತ ಕೇಳಿದ್ರೆ, ಇದೇನೋ ಸರ್, ಯಾರು ಟ್ಯೂಷನ್ಗೆ ಬರಲ್ಲ ಮತ್ತು ಕನ್ನಡಕ್ಕೆ, ಎಲ್ಲ ಮ್ಯಾಥಮೆಟಿಕ್ಸ್ ಟ್ಯೂಷನ್ಸು. ಆ ಮ್ಯಾಥಮೆಟಿಕ್ ಟೀಚರ್ ಕೇಳಿ ನೋಡಿ, ಇದು ಯಾಕೆ ತೊಗೊಂಡಿವೆ ಸರ್ ಮ್ಯಾಥಮೆಟಿಕ್ಸ್, ಇದು ಎಲ್ಲ ಮ್ಯಾನೇಜ್ಮೆಂಟ್ ಬರೋದು ಮ್ಯಾಥಮೆಟಿಕ್ಸ್, ರಿಸಲ್ಟ್ ಪೂರ್ ಆಗಿದೆ ಇಂಪ್ರೂವ್ ದ ರಿಸಲ್ಟ್ಸ್, ಏನು ಇಂಪ್ರೂವ್ ಮಾಡೋದು, ನಾನೇ ಪರೀಕ್ಷೆ ಕೊಡಬೇಕಷ್ಟೇ. ಆ ಹುಡುಗರು ನೋಡಿದರೆ ಬರೋ ಮ್ಯಾಥಮೆಟಿಕ್ಸ್ ಮರೆತು ಹೋಗುತ್ತೆ ನನಗೆ, ಅವ್ರ ಮುಖ ನೋಡಿದರೆ ಅವ್ರು ಮ್ಯಾಥಮೆಟಿಕ್ಸ್ ಹೆಂಗೆ ಕಲಿಸ್ಬೇಕು ನನಗೆ ಗೊತ್ತಿಲ್ಲ. ನೋಡಿ, 30 ವರ್ಷ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ ಮ್ಯಾಥಮೆಟಿಕ್ಸ್ ಬಗ್ಗೆ ಪ್ರೀತಿ ಇಲ್ಲ ಅವ್ರಿಗೆ.

ಎಲ್ಲರೂ ಮದುವೆ ಆದಾಗ ನಾನು ಮದುವೆ ಆದೆ. ಆಗಿನ ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಇನ್ಸ್ಟಿಟ್ಯೂಷನ್ ಸೆಕ್ರೆಟರಿಯವರು ಅಲ್ಲಿ ಕನ್ನಡ ಒಬ್ಬರು ಮೇಷ್ಟ್ರನ್ನು ಕರೆದು ಹೊಸದಾಗಿ ಮದುವೆ ಆಗಿ ಬಂದು ದಂಪತಿಗಳನ್ನು ಕೂಡಿಸ್ಬಿಟ್ಟು ಸಂತೋಷವಾಗಿ ಒಂದು ಕಾರ್ಯಕ್ರಮ ಡಿನ್ನರ್ ಇಟ್ಕೊಂಡಿದ್ರು, ಅಥವಾ ಊಟ ಇಟ್ಕೊಂಡಿದ್ರು, ಒಂದು ಮನೋರಂಜನೆ ಕಾರ್ಯಕ್ರಮ ಇರಲಿ ಅಂಥೇಳಿ ಆ ಹೆಣ್ಮಗಳು ಕನ್ನಡ ಪ್ರೊಫೆಸರ್ ಅವರು ಅವರಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಮೈಸೂರು ಮಲ್ಲಿಗೆ ಒಂದು ಹಾಡು ಚೆನ್ನಾಗಿ ಓದಿ ಅದನ್ನು ಒಂದು ಹಾಡು ಕೇಳಿರಬೇಕು. ಒಂದೆಲ್ಲ ಕನಸಿನಲ್ಲಿ ಎನ್ನವಳು ಕೇಳಿದಳು ಚಂದ ನಿನಗೆ ಆಗುವುದೆಂದು ಅಂತ ಭಾಳ ಚೆನ್ನಾಗಿರೋ ಪದ್ಯ, ಅದನ್ನು ಓದಿ ಅಂತ ಹೇಳಿದರು. ಆಕೆ ಓದಿದ್ದನ್ನು ಕೇಳಿದ ಮೇಲೆ ದೇವರು ದೊಡ್ಡವನು ನರಸಿಂಹಸ್ವಾಮಿ ಅಲ್ಲಿ ಇರಲಿಲ್ಲ. ನರಸಿಂಹಸ್ವಾಮಿ ಅದು ತುಂಬ ಆತ್ಮೀಯರಾಗಿದ್ದವರು, ತುಂಬ ದೊಡ್ಡವರು, ಅವ್ರು ಇರಲಿಲ್ಲ ಅಂತ ತುಂಬ ಸಂತೋಷ ಆಯಿತು ನನಗೆ. ಅವ್ರು ಇದ್ದಿದ್ರೆ ಇದನ್ನು ಯಾಕಾದರೂ ಬರೋದನ್ನ ಪದ್ಯ ಅನ್ನೋಂಗಾಗಿರುತ್ತೆ. ಆಕೆ ಓದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಮೇಷ್ಟ್ರು ಕನ್ನಡ ಪಾಠ ಓದ್ತಾರೆ ನೋಡಿ ಕೆಲವು ಕೆಟ್ಟದಾಗಿ ಅಷ್ಟೇ ಆಗುತ್ತೆ. ಒಂದಿರಳು ಎನ್ನವಳು ಕೇಳಿದಳು ಚಂದ ನಿನಗಾವುದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಏನು ಚಂದ, ಓದೋದೇ ಚಂದ ಇಲ್ಲ ಅದು. ಅಂದರೆ ಓದಿದಾಗ ಹೇಗಿರಬೇಕು ಅಂದರೆ ಅಕ್ಷರಕ್ಕೆ ಬೆಲೆ ಇಲ್ಲ, ಅಕ್ಷರಕ್ಕೆ ಬೆಲೆ ಇಲ್ಲ, ಅದು ಹಿಂದಿರುವಂಥ ಭಾವನೆಗೆ ಬೆಲೆ ಇದೆ. ಆ ಭಾವನಾತ್ಮಕವಾಗಿ ಓದುವಂಥ ನನಗೆ ನೆನಪಿದೆ, ನಾನು ಧಾರವಾಡದಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಗುರುಗಳು ವರದರಾಜ ಹುಲ್ಗೋಳು ಮೇಷ್ಟ್ರು, ಕನ್ನಡ ಮೇಷ್ಟ್ರು, ಅವ್ರು ಹರಿಶ್ಚಂದ್ರ ಕಾವ್ಯ ಹೇಳೋ ಪಾಠ ಮಾಡೋರು ನಮಗೆ. ನಾನು ಸೈನ್ಸ್ ಹುಡುಗ, ಆದರೆ ಅವ್ರು ಓದಿದ ಹರಿಶ್ಚಂದ್ರ ಕಾವ್ಯ ಇದುವರೆಗೂ ಮರೆತಿಲ್ಲ. ಅವನು ಹುಲ್ ಕಿತ್ಕೊಂಬರೋಕ್ಕೆ ಹೋಗಿ ಸತ್ತೋದ, ಮಗ ರೋಹಿತಾಶ ಸತ್ತೋದ್ರೆ ಆ ಚಂದ್ರಮತಿ ಹೆಣ ತೊಗೊಂಡು ಬಂದಾಗ ಹರಿಶ್ಚಂದ್ರ ಕಾಯ್ತಾ ಇದ್ದಾನೆ ಅಲ್ಲಿ. ಗೊತ್ತಾಯ್ತು ಅವನಿಗೆ ಕೊನೆಗೆ, ಅವನು ದುಡ್ಡು ಕೊಡೋದು ದುಡ್ಡು ಇಲ್ಲ ಅಂದಾಗ ಮಂಗಳಸೂತ್ರ ಒತ್ತೆ ಇಡು ಅಂತ ಹೇಳ್ದ. ಆಕೆ ಅಂದು ಇದು ಗುಪ್ತ ಮಂಗಳ ಸೂತ್ರ, ಇದು ಯಾರಿಗೂ ಕಾಣಿಸ್ತಾನೆ, ನನ್ನ ಗಂಡನಿಗೆ ಮಾತ್ರ ಕಾಣಿಸ್ಬೇಕು, ಅದು ನನ್ನ ಗಂಡನಿಗೆ ಅಪಾಯ ಆಗಿರಬೇಕು ಅಂತ ಹೇಳ್ತಾನೆ. ಇಲ್ಲ ನಾನೇ ನಿನ್ನ ಗಂಡ ಹರಿಶ್ಚಂದ್ರ ಅಂತ ಹೇಳಿ ಮಗ ಹೆಂಗೆ ಸತ್ತ ಅಂತ ಕೇಳಿದ್ರೆ ಹೇಳ್ತಾಳೆ, ಹುಲ್ ತರೋಕೆ ಹೋದಾಗ ಹಾವು ಕಚ್ಚಿ ಸತ್ತು ಹೋದ ಅವನು ಅಂತ. ಅವನಿಗೆ ಮಗ ಸತ್ತು ಹೋದ ಅಂತ ದುಃಖ ಆಯಿತು ನಿಜ, ಅದಕ್ಕಿಂತ ಹೆಚ್ಚು ದುಃಖ ಆದದ್ದು ಆ ವರದರಾಜ ಹುಲ್ಗೋಳು ಹೇಳುವಂಥ ರೀತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೇಳ್ತಾರೆ, ಋಷಿವರರ ಯಾಗವಂ ಕಾದಿ ಮಡಿದ ಆತನಲ್ಲ, ರಾಜರೊಡನೆ ಹೋರಾಡಿ ಮಡಿದ ಆತನಲ್ಲ ಮಗನೇ, ಒಣ ಹುಲ್ಲು ತರ ಹೋಗಿ ಬಡ ಹಾವು ಕಚ್ಚಿ ಮಡಿಯುವರೇ ಕಂದ, ಹುಲ್ಲು ಕರೋಕೆ ಹೋಗಿ ಹಾವು ಕಡಿಸಾಯ್ಬೇಕೇನಪ್ಪ ನೀನು ಅಂತ ಹೇಳ್ತಾನೆ. ಅವನು ಹುಲ್ಲು ಹುಡುಗ ಹುಲ್ಲು ತರೋಕೆ ಹೋದಾಗ ಸೂರ್ಯವಂಶ ಇವಂದು, ಸೂರ್ಯ ಅನ್ನುಕೊಳ್ಳಂತೆ ನನ್ನ ಕುಲದ ಕುಡಿ ಮುಗಿತಲ್ಲ ಅಂತ ಹೇಳಿ ಸಮುದ್ರದಲ್ಲಿ ಬಿದ್ದ ಅಂತ ಹೇಳೋದನ್ನ ವರದರಾಜ ಹುಡುಗ ಹೇಳ್ಬೇಕಾರು, ತನ್ನ ಕುಲದ ಕುಡಿ ಮುರುಡಿತೆ ಮುಮ್ಮಳಂ ತಾಳಲಾರದೆ ರವಿಬಿದ್ದ ನಂದು ಪಡುವಣ ಕಡಲಳು ಅಂತ ಹೇಳಿದ್ದನ್ನ ಕೇಳಿದ 30 ವರ್ಷದಿಂದ 35 ವರ್ಷದಿಂದ. ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಿ ಕನ್ನಡಕ ತೆಗೆದಿಟ್ಟು ಅಳೋರು ಕಣ್ಣು ನೋಡ್ಕೊಂಬಿಡೋರು. ಅವ್ರು ಎಷ್ಟು ಬಾರಿ ಪಾಠ ಮಾಡಿದ್ದು ಹರಿಶ್ಚಂದ್ರ ಕಾವ್ಯ ಎಷ್ಟು ಜನಕ್ಕೆ ಮಾಡಿದ್ರು ಗೊತ್ತಿಲ್ಲ, ಆದರೆ ಅವತ್ತು ಹೇಳಬೇಕಾದ್ರೆ ಹರಿಶ್ಚಂದ್ರ ಮುಂದೆ ಇದ್ದ, ಅವ್ರ ಕಣ್ಣು ಮುಂದೆ ರೋಹಿತ ಸಾಯ್ತಾ ಇದ್ದ. ಈ ಭಾವನೆಯಿಂದ ಪಾಠ ಮಾಡಿದಾಗ ಯಾವ ಭಾಷೆ ಆಗಲಿ ಯಾವುದೇ ವಿಷಯ ಆಗಲಿ ಅದ್ಭುತ ಅನಿಸ್ಬಿಡುತ್ತೆ ಮಕ್ಕಳಿಗೆ.

ನಾನು ಕನ್ನಡ ಕಲ್ತಿಲ್ಲ, ಅಂದರೆ ಪಾಠ ಮಾಡಿದ್ದು ಅವುಗಟ್ಟದ್ದು, ಮುಂದೆ ವಿಜ್ಞಾನ ಓದ್ಕೊಂಡು ಹೋದವ ನಾನು. ಆದರೆ ವರದರಾಜ ಹುಯಿಲಗೋಳು ಪಾಠ ಮಾಡಿದ್ದು ಹರಿಶ್ಚಂದ್ರ ಕಾವ್ಯ ಇನ್ನೂ ಕಣ್ಣು ಮುಂದೆ ಕೂತಿದೆ. ಅಂದರೆ ಯಾವ ವಿಷಯವನ್ನು ನಾನು ಎಷ್ಟು ಅನುಭವಿಸಿ ಹೇಳ್ತೇನೆ ಅನ್ನೋದ್ರ ಮುಖ್ಯ ಇದೆ. ನಮ್ಮ ರಂಗನಾಥಾನಂದಜಿ ಪ್ರಶ್ನೆಯಲ್ಲಿ ಇರುವಂಥದ್ದು, ಡೂ ಯು ಲವ್ ಯುವರ್ ಸಬ್ಜೆಕ್ಟ್ ನಾಟ್ ಬಿಕಾಸ್ ಇಟ್ ಗಿವ್ಸ್ ಯುವರ್ ಸ್ಯಾಲರಿ, ಇಟ್ ಗಿವ್ಸ್ ಯುವರ್ ಜಾಬ್. ಡಸ್ ಇಟ್ ಮೇಕ್ ಯು ವೆರಿ ಹ್ಯಾಪಿ? ನಿಮಗೆ ವಿಷಯದ ಬಗ್ಗೆ ಅಭಿಮಾನ ಇದೆಯಾ, ಪ್ರೀತಿ ಇದೆಯಾ, ಓದಿ ಸಂತೋಷ ಆಗತ್ತಾ ಅಂದರೆ ಮಾತ್ರ ನಾನು ಆ ವಿಷಯವನ್ನು ಸಮೃದ್ಧವಾಗಿ ಚೆನ್ನಾಗಿ ಪಾಠ ಮಾಡಬಹುದು. ಮೊದಲನೇ ಪ್ರಶ್ನೆ. ಎರಡನೇದು, ಎರಡನೇ ಪ್ರಶ್ನೆ ಬಹಳ ಚೆನ್ನಾಗಿರುವಂಥದ್ದು, ಡೂ ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿಯ ಬಗ್ಗೆ ನಿಮಗೆ ಪ್ರೀತಿ ಇದೆಯಾ, ವಿಷಯದ ಬಗ್ಗೆ ಪ್ರೀತಿ ಇದೆಯಾ, ಆಗೋಯ್ತು. ಎರಡನೇದು ವೃತ್ತಿಯ ಬಗ್ಗೆ ಪ್ರೀತಿ ಇದೆಯಾ, ಅಂದರೆ ನನಗೊಂದು ಕೆಲಸ ಕೊಟ್ಟಿದೆ, ಜೀವನಕ್ಕೊಂದು ಮಾರ್ಗ ಕೊಟ್ಟಿದೆ ಅಂತ ಪ್ರೀತಿ ಅಲ್ಲ. ನನಗೆ ಮೇಷ್ಟ್ರ ಕೆಲಸ ಬಗ್ಗೆ ತುಂಬ ಪ್ರೀತಿ ಇದೆ, ಇದು ಬಿಟ್ಟರೆ ಬೇರೆ ವಿಷಯ ಚೆನ್ನಾಗಿಲ್ಲ, ನನಗೆ ಯಾವ ಕೆಲಸನೂ ಚೆನ್ನಾಗಿ ಅನಿಸಲ್ಲ, ಮೇಷ್ಟ್ರ ಕೆಲಸನೇ ಒಳ್ಳೆಯದು ಅಂತ ಅನಿಸುತ್ತಾ ನನಗೆ? ಸ್ನೇಹಿತರೆ ಹೇಳ್ತೀನಿ, ಕೆಲವು ಜನ ಮಾತಾಡ್ತಾರೆ ಟೀಚರ್ ಬೈ ಚಾಯ್ಸ್ ಆ್ಯಂಡ್ ಟೀಚರ್ ಬೈ ಚಾನ್ಸ್ ಅಂತ, ನನಗದಷ್ಟು ಇಷ್ಟ ಇಲ್ಲ. ಕೆಲವರು ಟೀಚರ್ ಆಗಲೇಬೇಕು ಅಂತ ಹೋಗಿ ಟೀಚರ್ ಆದವರು, ಇನ್ನು ಕೆಲವು ಕಾರಣಾಂತರವಾಗಿ ಏನೂ ಸಿಗದೆ ಟೀಚರ್ ಆದವರು ಅಂತ ತಮಾಷೆ ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಒಂದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವೆಲ್ಲ ಒಂದು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಹಿಮಾಲಯದ ಘಾಟ್ ಸೆಕ್ಷನ್ನಲ್ಲಿ ಬದ್ರಿಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಭಾರಿ ಕಷ್ಟ ಜರ್ನಿ, ಒಂದು 5-6 ಬಸ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಯಾರೋ ಒಬ್ಬರು ಕುತೂಹಲದಿಂದ ಹೋಗಿ ನೋಡಿದ್ರಿ ನೀವು, ಆ ಬಸ್ ಡ್ರೈವರ್ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ರಿ. ಆ ಡ್ರೈವರ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಏನಪ್ಪಾ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದೆಯಾ ನೀನು ಅಂತ. ಏನೋ ಸರ್, ಒಂದು 2 ವರ್ಷ ಆಯಿತು ಮಾಡ್ತಾ ಇದ್ದೀನಿ ಅಂದ. ಕಷ್ಟ ಅಲ್ಲೇನಪ್ಪ ಜರ್ನಿ ಇದು ಅಂತ ಕೇಳಿದ್ರಿ. ಭಾಳ ಕಷ್ಟ ಸರ್, ಒಂದು ಚೂರು ಎಚ್ಚರ ತಪ್ಪಿದರೆ ಬಸ್ಸು ಸಿಗಲ್ಲ, ಮನುಷ್ಯರು ಬಿಡಿ ಬಸ್ಸೇ ಸಿಗಲ್ಲ, ಅದು ಆ ಥರ ಇದೆ ಅಂತೆ. ನಿನಗೆ ಡ್ರೈವಿಂಗ್ ತುಂಬ ಇಷ್ಟನಾ ಅಂತ ಕೇಳಿದ್ರಿ. ಆ ಡ್ರೈವರ್ ಹೇಳ್ತಾನೆ, ಅಯ್ಯೋ ಈ ಡ್ರೈವರ್ ಕೆಲಸ ಯಾರಿಗೆ ಬೇಕು ಸರ್ ಇದು, ನನಗೆ ಡ್ರೈವಿಂಗ್ ಅಂದ್ರೇ ಇಷ್ಟ ಇಲ್ಲ ಸರ್, ನಿಜ ಹೇಳಬೇಕು ಅಂದರೆ ಏನೋ ಧರ್ಮ ನನ್ನ ದೈವ ಚೆನ್ನಾಗಿಲ್ಲ ಸರ್, ಭಗವಂತ ನನ್ನ ಡ್ರೈವರ್ ಮಾಡಿಬಿಟ್ಟ, ನನಗೆ ಇಂಟ್ರೆಸ್ಟೇ ಇಲ್ಲ ಸರ್. ಎಷ್ಟರ ಮಟ್ಟಿಗೆ ಅಂದರೆ ಆ ಸ್ಟೇರಿಂಗ್ ವೀಲ್ ಹಿಂದೆ ಕೂತಕ್ಕೆ ನಿದ್ದೆ ಬರುತ್ತೆ ನನಗೆ ಅಂತ ಅವನು ಹೇಳಿದ ಅಂತ ಇಟ್ಕೊಳ್ಳಿ. ಆ ಬಸ್ಸಲ್ಲಿ ಹೋಗೋಕ್ಕೆ ಧೈರ್ಯ ಬರುತ್ತಾ ನಿಮಗೆ? ಮೊದಲು ಆ ಡ್ರೈವರು, ಆ ರಸ್ತೆ, ಅವನಿಗೇನೇನು ಆಸಕ್ತಿ ಇಲ್ಲ, ಅವನ ಡ್ರೈವಿಂಗ್ ಕೆಲಸನೇ ಆಸಕ್ತಿ ಇಲ್ಲ, ಹೋಗಿ ಮನಸ್ಸು ಬರುತ್ತಾ? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಒನ್ ಬ್ಯಾಡ್ ಕಾರ್ ಡ್ರೈವರ್ ಕ್ಯಾನ್ ಪುಟ್ 5 ಲೈವ್ಸ್ ಇನ್ ಟು ರಿಸ್ಕ್. ಒಬ್ಬ ಚೆನ್ನಾಗಿ ಆಸಕ್ತಿ ಇಲ್ಲುವಂಥ ಕಾರಿನ ಡ್ರೈವರ್ ಇದ್ದರೆ 5 ಜೀವ ಅಪಾಯದಲ್ಲಿದೆ ಅವನು ಸೇರಿಸಿ. ಒಬ್ಬ ಬಸ್ ಡ್ರೈವರ್ ಆಸಕ್ತಿ ಇಲ್ಲದೆ ಡ್ರೈವ್ ಮಾಡ್ತಾ ಇದ್ರೆ 50 ಜೀವ ಅಪಾಯದಲ್ಲಿದೆ. ತಾವು ನೋಡಿದ್ದೀರಿ, ಪೇಪರಲ್ಲಿ ಬರ್ತಾ ಇರುತ್ತೆ, ನೋಡಿದ್ದು ಕೇರ್ಲೆಸ್ ಆಗಿ ಡ್ರೈವ್ ಮಾಡಿದ ಅಂತೇಳಿ. 1 ಕೇರ್ಲೆಸ್ ಬಸ್ ಡ್ರೈವರ್ ಇದ್ರೆ 50 ಜನ ಜೀವ ಅಪಾಯದಲ್ಲಿದೆ. ಒಬ್ಬ ಪೈಲಟ್ ಸ್ವಲ್ಪ ಕೇರ್ಲೆಸ್ ಆಗಿಲ್ಲದೆ ಹೋದರೆ, ಕೇರ್ಲೆಸ್ ಆಗಿದ್ದರೆ 300 ಜೀವ ಅಪಾಯದಲ್ಲಿದೆ. ಒಬ್ಬ ಕೇರ್ಲೆಸ್ ಟೀಚರ್ ಆಗಿದ್ದಿದ್ರೆ 10,000 ಜೀವ ಅಪಾಯದಲ್ಲಿದೆ. ಒಬ್ಬ ಮೇಷ್ಟ್ರು 30 ವರ್ಷ ಪಾಠ ಮಾಡಿದರೆ ಅವನ ಕಡೆ ಕಲಿಯುವಂಥವ್ರು 10,000 ಜನ ಮಕ್ಕಳು. ನಾನು ಹೇಳ್ತಾ ಇರ್ತೇನೆ, ನೀವು ಚೆನ್ನಾಗಿ ಶಕ್ತಿಯಿಂದ ಟೀಚ್ ಮಾಡಿದರೆ ಒಬ್ಬ ಹುಡುಗ ರಾಷ್ಟ್ರಪತಿ ಆಗಬಹುದು, ಅಥವಾ ರಾಷ್ಟ್ರಪತಿ ಆಗುವಂಥ ಶಕ್ತಿ ಇರುವಂಥ ಹುಡುಗ ಅಟೆಂಡರ್ ಆಗಿ ಉಳ್ಕೋಬೋದು ಜೀವನದಲ್ಲಿ. ಅದು ಎರಡು ನಾವೇ ಮಾಡುವಂಥದ್ದು.

रेडियो सारंग 107.8 FM ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇರುವೆ.
1: ಈ ಹಾಡನ್ನು ಕೇಳಿದಾಗ ಈ ಹಾಡು ಮುಂದಿನ 50 ವರ್ಷಗಳ ನಂತರ ಕೂಡ ಸೂಪರ್ ಹಿಟ್ ಹಾಡಾಗಿಯೇ ಉಳಿಯಬಲ್ಲಂತ ಒಂದು ಸುಂದರವಾದಂತಹ ಹಾಡು. ಮೈಮನದ ತುಂಬಾ ಒಲವನ್ನೇ ತುಂಬಿಕೊಂಡಂತಹ ಹುಡುಗಿಯೊಬ್ಬಳು ತಾನು ಪ್ರೀತಿಸಿದ ಹುಡುಗನೊಬ್ಬನಿಗೆ ಹೇಳುವಂತೆಯೇ ಇದೆ. ಅರಳಿದ ಹೂವಿನಲ್ಲಿ ನಿನ್ನ ನೋಟ, ಹರಿತಿರುವ ನೀರಿನಲ್ಲಿ ನಿನ್ನ ಓಟ ಅಂತ ಹೇಳಿ ಶುರು ಮಾಡಿದಾಗ, ನೀ ನಗುತ್ತಿರಲು ಭೂಮಿಯೆಲ್ಲ ಬೆಳದಿಂಗಳು, ಮಿನುಗುತ್ತಿಹ ತಾರೆಯೆಲ್ಲ ನಿನ್ನ ಕಂಗಳು, ಈ ರೀತಿಯೆಲ್ಲ ಹಾಡಿದಾಗ ಹುಡುಗರಿಗೆ ಬಹಳ ಖುಷಿಯಾಗುತ್ತೆ ಮತ್ತು ತಮ್ಮ ಬಗ್ಗೆ ಬಹಳ ಹೆಮ್ಮೆಯಾಗುತ್ತೆ. ಆಗಸದ ನೀಲಿಯೆಲ್ಲ ನೀ ನಡೆಯುವ ಹಾದಿಯೋ ಎಂದಾಗ ಮಾತ್ರ ಇದು ಪ್ರಿಯತಮನನ್ನು ಕುರಿತದ್ದಲ್ಲ, ಸೂರ್ಯನನ್ನು ಕುರಿತ ಹಾಡು ಎಂದು ಅರ್ಥವಾಗಿ ಬಿಡುತ್ತದೆ. ಈ ಸಾಲು ಕೇಳಿದ ಕ್ಷಣ ಹಿಂದೆ ಕೇಳಿದ ಸಾಲುಗಳೆಲ್ಲ ಹೊಸ ಅರ್ಥ ಹೊಳೆಯಿಸುತ್ತದೆ. ಏಕಕಾಲಕ್ಕೆ ಪ್ರೇಮಗೀತೆ, ಭಾವಗೀತೆ, ವಿರಹಗೀತೆ ಮತ್ತು ಪ್ರಕೃತಿ ಗೀತೆ ಆಗುವಂಥ ಈ ಹಾಡನ್ನು ಚೀಫ್ ಉದಯಶಂಕರ್ ಹೇಗೆ ಬರೆದ್ರು? ಹೀಗೆ ಕೇಳಿದರೆ ಭಗವಾನ್ ಹೀಗೆ ವಿವರಿಸ್ತಾರೆ. ಗಾಳಿ ಮಾತು ಸಿನಿಮಾದ ಕಥೆಯೇ ಆಗಿತ್ತು. ಕಥಾನಾಯಕಿ ಸುಂದರಿ, ಆದರೆ ಸಂಪ್ರದಾಯದ ಮಧ್ಯೆಯೇ ಬೆಳೆದ ಆಕೆ ಅಪ್ಪ ಅಮ್ಮ ತೋರಿಸಿದವರನ್ನೇ ಮದುವೆ ಆಗ್ತೇನೆ ಎಂದು ನಿರ್ಧರಿಸ್ತಾಳೆ. ಅಂಥ ಅಮ್ಮಾಯಕಿಯನ್ನ ಕಾಲೇಜಿನ ಅಷ್ಟೂ ಹುಡುಗರು ಪ್ರೀತಿಸ್ತಾರೆ. ಅಷ್ಟು ಸಾಲದೆಂಬಂತೆ ಆಕೆಯನ್ನ ಮದುವೆಯಾಗುವ ಉದ್ದೇಶದಿಂದಲೇ ಪಕ್ಕದೂರಿನ ಶ್ರೀಮಂತರ ಮಗನೂ ಬಂದಿರ್ತಾನೆ. ಇಷ್ಟೆಲ್ಲ ಜನರ ಮುಂದೆ ಕಾಲೇಜಿನ ವಾರ್ಷಿಕೋತ್ಸವದ ದಿನ ಆಕೆ ಹಾಡು ಹೇಳಬೇಕು. ಈ ಸಂದರ್ಭವನ್ನು ಉದಯಶಂಕರ್ಗೆ ವಿವರಿಸಿ ಇದಕ್ಕೆ ಹೊಂದುವಂತೆ ಒಂದು ಹಾಡು ಬರೀರಿ ಸರ್ ಎಂದೆವು. ಈ ಮಾತುಕತೆಯೆಲ್ಲ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲಿನ ರೂಮ್ ನಂಬರ್ 108. ಸಿನಿಮಾದ ಒಟ್ಟು ಕತೆ ಗೊತ್ತಿತ್ತಲ್ಲ, ಅದನ್ನೇ ಒಮ್ಮೆ ನೆನಪು ಮಾಡಿಕೊಂಡ ಉದಯಶಂಕರ್ ಹೇಳಿದ್ರು, ಸರಿ, ಈ ಸಂದರ್ಭಕ್ಕೆ ಒಂದು ಒಗಟಿನಂತ ಹಾಡು ಬರೆದುಕೊಡ್ತೇನೆ. ಅದು ಏಕಕಾಲಕ್ಕೆ ಭಾವಗೀತೆಯೂ ಆಗಬೇಕು, ಪ್ರೇಮಗೀತೆಯೂ ಆಗಬೇಕು, ಇವೆರಡೂ ಅಲ್ಲದ ಇನ್ನೊಂದು ಅರ್ಥ ಕೂಡ ಈ ಹಾಡಲ್ಲಿರಬೇಕು. ಕಾಲೇಜು ವಾರ್ಷಿಕೋತ್ಸವ ಅಂದಮೇಲೆ ಮುಸ್ಸಂಜೆ ಹೊತ್ತು ಶುರುವಾಗುತ್ತೆ ತಾನೆ, ಈ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಹಾಡು ಬರೆದುಕೊಡ್ತೇನೆ ಎಂದರು. ನಂತರದ 10 ನಿಮಿಷದಲ್ಲಿ ಯಾವುದೋ ಧ್ಯಾನದಲ್ಲಿ ಮುಳುಗಿದವರಂತೆ ಕೂತು ಹಾಡು ಬರೆದೇ ಬಿಟ್ರು. ಹೀಗಿದ್ದಾಗಲೇ ಕನಸಲ್ಲಿ ಬಂದಿದ್ದ ಹುಡುಗ ಕಣ್ಮುಂದೆಯೇ ಬಂದು ಕೂತಿದ್ದರೆ ಮಲ್ಲಿಗೆಯಂತ ನಗುವಿನ, ಸಂಪಿಗೆಯಂತ ಮೈಬಣ್ಣದ ಆ ಬೆಡಗಿ ನಾಚಿಕೊಂಡು ಏಕಕಾಲಕ್ಕೆ ಹುಡುಗನನ್ನ ಪರವಶಗೊಳಿಸುವ ಹಾಗೂ ತಬ್ಬಿಬ್ಬು ಮಾಡುವಂತ ಹಾಡೊಂದನ್ನು ಹೀಗೂ ಮಾಡಬಹುದು ಎಂದು ತೋರಿಸಿಕೊಟ್ಟವರು ಉದಯಶಂಕರ್. ಗಾಳಿ ಮಾತು ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆಯ, ರಾಜನ್ ನಾಗೇಂದ್ರವರ ಸಂಗೀತದ, ಎಸ್ ಜಾನಕಿಯವರು ಹಾಡಿರುವಂತಹ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ ಬನ್ನಿ, ನಾನು ಆರ್ಜೆ ಅಭಿಷೇಕ್.

ಅನಿಸುತ್ತಿದೆ ಯಾಕೋ ಎಂದು ಹಾಡು ಸೂಪರ್ ಹಿಟ್ ಆಗಿದ್ದ ಸಂದರ್ಭ ಅದು. ಪ್ರೇಕ್ಷಕರು ಮಾತ್ರವಲ್ಲ ನಿರ್ಮಾಪಕ ನಿರ್ದೇಶಕರು ಕೂಡ ಅಂಥದೇ ಇನ್ನೊಂದು ಹಾಡು ಬರೆದ್ರೆ ಚೆನ್ನಾಗಿರುತ್ತೆ ಎಂದು ನನಗೆ ಹೇಳಿದರು. ಅಂಥದೇ ಇನ್ನೊಂದು ಹಾಡಿಗಾಗಿ ಒತ್ತಾಯಿಸಿದರು, ಆದರೆ ನನಗದು ಇಷ್ಟವಿರಲಿಲ್ಲ. ಆ ಹಾಡಿನ ಗುಂಕಿನಿಂದ ಹೊರಬರಬೇಕು, ಅದಕ್ಕಿಂತ ಭಿನ್ನವಾದ ಇನ್ನೊಂದು ಚಂದದ ಹಾಡು ಬರಿಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಆದರೆ ಆ ಹಾಡನ್ನು ಎಷ್ಟು ಮರೆಯಲು ಪ್ರಯತ್ನಿಸ್ತಾ ಇದ್ದೇನೋ ಅಷ್ಟೇ ಜಾಸ್ತಿ ನೆನಪಾಗ್ತಾ ಇತ್ತು. ಅದರಲ್ಲೂ ಈ ಹಾಡಿಗೆ ಬಳಸಿದ ಟ್ಯೂನ್ ನನ್ನನ್ನು ವಿಪರೀತ ಕಾಡಿತ್ತು. ಹೀಗಿದ್ದಾಗಲೇ ಮಿಲನಕ್ಕೆ ಹಾಡು ಬರಿಬೇಕಿತ್ತಲ್ಲ, ಆ ಸಂದರ್ಭವನ್ನು ನೆನಪು ಮಾಡಿಕೊಂಡೆ. ಹೊಸ ಹಾಡಿನ ಧ್ಯಾನದಲ್ಲಿರುವಾಗಲೇ ಮತ್ತೆ ಅನಿಸುತ್ತಿದೆಯ ಟ್ಯೂನ್ ನೆನಪಾಯಿತು. ಇದೊಳ್ಳೆ ಕತೆ ಆಯ್ತಲ್ಲ, ಮುಂಗಾರು ಮಳೆ ಸಿನಿಮಾದ ಅಬ್ಬರ ಕಡಿಮೆಯಾದರೂ ಈ ಹಾಡು ನನ್ನನ್ನು ಬಿಡ್ತಾ ಇಲ್ವಲ್ಲ, ಮಳೆ ನಿಂತ ಮೇಲೂ ಬೀಳುವ ಹನಿಯ ಹಾಗೆ ಕಾಡುತ್ತಲೇ ಇದೆಯಲ್ಲ ಅಂದುಕೊಂಡೆ. ಆಗಲೇ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಎಂಬ ಹೊಸ ಸಾಲು ಹೊಳೆಯಿತು. ಅದನ್ನು ಬರೆದು ಸಂಗೀತ ನಿರ್ದೇಶಕ ಮನೋಮೂರ್ತಿಯವರಿಗೆ ಹಾಡಿ ತೋರಿಸಿದೆ. ಅವರು ವಾ ವಾ ಚೆನ್ನಾಗಿದೆ ಅಂದರು. ಈ ಸಂದರ್ಭದಲ್ಲಿ ಒಂದು ತಮಾಷೆ ನಡೀತು. ಎರಡು ಸಾಲು ಬರೆದು ಹಾಡು ತೋರಿಸಿದ ನಂತರ ಮನೋಮೂರ್ತಿಯವರಿಗೆ ಈ ಹಾಡಿನಲ್ಲಿ ಅನುಪಲ್ಲವಿ ಉಳಿದು ಹೋಗಿದೆ ಎಂದು ಹೇಳಿದೆ. ಅವರು ಅದನ್ನು ಕೂಡ ಹಾಡಿನ ಸಾಲೆ ಎಂದು ಭಾವಿಸಿ ವಾವ್ ಇದು ಕೂಡ ಚೆನ್ನಾಗಿದೆ ಎಂದು ಹೇಳಿದರು. ತಕ್ಷಣವೇ ನಗು ಬಂತು. ಸರ್, ಈಗ ಹೇಳಿದು ಹಾಡಿನ ಸಾಲಲ್ಲ, ಈ ಹೊಸ ಹಾಡಿಗೆ ಪಲ್ಲವಿಯಾಗಿದೆ, ಅನುಪಲ್ಲವಿ ಉಳಿದು ಹೋಗಿದೆ, ಅದನ್ನು ಬರಿಬೇಕು ಅಂದೆ ಅಂತ ಹೇಳಿದರು. ಮನೋಮೂರ್ತಿಯವರು ಆಗ ಕೂಡ ನೀವು ಹಿಂದೆ ಹೇಳಿದ್ದೆ ಚೆನ್ನಾಗಿದೆ ಅಂದರು. ತಕ್ಷಣವೇ ನನಗೆ ಹೇಳುವುದು ಏನು ಉಳಿದು ಹೋಗಿದೆ ಎಂಬ ಸಾಲು ಹೊಳೆಯಿತು. ಹೇಳಲಿ ಹೇಗೆ ತಿಳಿಯದಾಗಿದೆ ಎಂಬ ಇನ್ನೊಂದು ಸಾಲು ಕೈಜಗ್ಗಿತು. ಅದನ್ನೇ ಅನುಪಲ್ಲವಿಯಾಗಿ ಬರೆದೆ. ನಂತರ ಪಲ್ಲವಿ ಅನುಪಲ್ಲವಿಯನ್ನು ನೋಡಿದರೆ ಅದು ಮಿಲನ ಚಿತ್ರದ ಸನ್ನಿವೇಶಕ್ಕೆ ಬೊಂಬಾಟಾಗಿ ಹೊಂದಿಕೊಳ್ಳುತ್ತೆ ಅನಿಸಿತು. ನಂತರದ ಕ್ಷಣದಲ್ಲಿ ನಾಯಕಿಯ ಮನಸ್ಸಿನ ತೊಳಲಾಟ, ಸಂಕಟ, ಅಪರಾಧಿ ಭಾವ, ಅವನು ಬೇಕು ಅನ್ನೋ ತುಡಿತ, ಹೀಗೆ ಒಂದೊಂದೊಂದೊಂದೇ ಪದಗಳ ರೂಪದಲ್ಲಿ ಬಂದು ಜಾಗ ಪಡೆದುಕೊಂಡವು. ನನಗೆ ಗೊತ್ತಿಲ್ಲದಂತೆಯೇ ಒಂದು ಮಧುರ ಗೀತೆ ಸಿದ್ಧವಾಗಿ ಹೋಯಿತು. ಇಷ್ಟು ಹೇಳಿ ನಸು ನಕ್ಕರು ಜಯಂತ್ ಕಾಯ್ಕಿಣಿಯವರು. ಅದನ್ನು ಕಂಡಾಗ ಚಂದಿರನ ತುಂಬ ನಗೆ ನೆನಪಾಯಿತು ಮತ್ತು ಕಾಡುವ ಹಾಡುಗಳ ಹಿಂದೆ ಒಂದು ಕತೆ ಇರುತ್ತೆ ಎಂಬ ಮಾತು ಚಂದಿರನಾಣೆಗೂ ನಿಜವಾಯಿತು. ಮಿಲನ ಚಿತ್ರದ ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಯ ಮನೋಮೂರ್ತಿಯವರ ಸಂಗೀತದ ಶ್ರೇಯ ಘೋಷಾಲ್ ಅವರು ಹಾಡಿರುವಂತ ಹಾಡು ನಿಮಗಾಗಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಸಾವಿರದ ಒಂಬೈನೂರ 70-80 ದಶಕಗಳಲ್ಲಿ ಚಿತ್ರರಂಗದ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದದ್ದು ಮದ್ರಾಸಿನಲ್ಲಿ. ಆದರೆ ಸಂಭಾಷಣೆ ಹಾಡುಗಳೆಲ್ಲ ಸಿದ್ಧವಾಗ್ತಿದ್ದದ್ದು ಕರ್ನಾಟಕದ ಪರಿಸರದಲ್ಲೇ. ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ತರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಜೊತೆಗಿಟ್ಕೊಂಡು ಯಾವುದಾದರೂ ಪ್ರಶಾಂತ ತಾಣಕ್ಕೆ ಪಿಕ್ನಿಕ್ ಹೋಗಿಬಿಡ್ತಾ ಇದ್ರು. ಅಲ್ಲಿ ಮತ್ತೆ ಸಿನಿಮಾ ಕುರಿತು ಧ್ಯಾನಿಸ್ತಾ ಚರ್ಚಿಸ್ತಾ ಹಾಡು ಬರೆಸಲು, ಬರೆದ ಹಾಡಿಗೆ ರಾಗ ಸಂಯೋಜಿಸಲು ನಿಲ್ತಾ ಇದ್ರು. ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಒಂದಿಷ್ಟು ಹೆಚ್ಚಿಗೆ ಹೊಗಳಿದ್ರೆ ಅಷ್ಟರಮಟ್ಟಿಗಿನ ಒಳ್ಳೆಯ ಕೆಲಸ ತೆಗೆಯಬಹುದು ಎಂದು ಚೆನ್ನಾಗಿ ತಿಳಿದಿದ್ದ ಪುಟ್ಟಣ್ಣ ಕಣಗಾಲ್ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಅವರೊಂದಿಗೆ ಮಾತಿಗೆ ನಿಂತರೆ ನಾನು ಅಕ್ಬರ್ ಬಾದ್ಶಾ, ನೀನು ತಾನ್ಸೇನ್ ಎಂತಾಯಿತು. ಜೊತೆಗಿರುವಾತ ಜೀವದ ಗೆಳೆಯ ವಿಜಯ ನರಸಿಂಹ ಆಗಿದ್ರೆ ನಾನು ಭೋಜರಾಜ, ನೀನು ಮಹಾಕವಿ ಕಾಳಿದಾಸ. ಬರೀರಿ ಕವಿಗಳೇ, ಈ ಪುಟ್ಟಣ್ಣ ಒಪ್ಪುವಂತ ಹಾಡು ಬರೀರಿ ಎಂದು ಹುರಿದುಂಬಿಸ್ತಾ ಇದ್ರಂತೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಹಾಡು ಬರೆಸುವ ಸಂದರ್ಭದಲ್ಲಿ KRS ಗೆ ಸಮೀಪವಿದ್ದ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡ ಪುಟ್ಟಣ್ಣ, ನೋಡು ವಿಜಯ, ನಿನಗೆ ಗೊತ್ತಿರುವ ಹಾಗೆ ನಾನು ಸಂಪ್ರದಾಯವಾದಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಪರಿಸರ, ನಮ್ಮ ಭಾವನೆಗಳು, ನಮ್ಮ ತ್ಯಾಗ, ಈ ಎಲ್ಲವನ್ನ ಒಳಗೊಂಡಿರುವಂಥ ನಮ್ಮ ಸಂಸ್ಕೃತಿ ತುಂಬ ದೊಡ್ಡದು. ನಮ್ಮಲ್ಲಿಗೆ ಬಂದವರು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಗೌರವಿಸಿ ಬದುಕಬೇಕು ಅನ್ನುವವ ನಾನು. ಬಿಳಿ ಹೆಂಡತಿ ಚಿತ್ರದಲ್ಲಿ ನಮ್ಮ ಭಾಷೆಯ ಒಂದು ಹಾಡನ್ನು ಅಮೆರಿಕದ ಹುಡುಗಿಯಿಂದ ಹಾಡಿಸಬೇಕು ಅನ್ನೋದು ನನ್ನಾಸೆ. ನಾಳೆಯೋ ನಾಡಿದೋ ನನ್ನ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನವಾದರೆ ಭಾರತೀಯರ ತ್ಯಾಗ ಸಂಸ್ಕೃತಿ ಎಂಥದ್ದು ಎಂಬುದನ್ನು ಅಲ್ಲಿನ ಜನ ಒಂದು ಹಾಡಿಂದಲೇ ತಿಳಿದು ಬಿಡಬೇಕು ಅಂಥದ್ದೊಂದು ಹಾಡು ಬರಿ ಅಂದ್ರಂತೆ. ಪುಟ್ಟಣ್ಣ ಅವರೇನು ಒಂದು ಹಾಡು ಬರೆದುಕೊಡಯ್ಯ, ಅದು ಭಾರತದ ಹುಡುಗಿಯೊಬ್ಬಳು ಅಮೆರಿಕದ ಹುಡುಗಿಯೊಬ್ಬಳಿಗೆ ಹೇಳಿಕೊಡುವ ಮಾದರಿಯಲ್ಲಿರಲಿ ಅಂದುಬಿಟ್ರು. ಆದರೆ ಆ ಹಾಡನ್ನು ಅದರಲ್ಲೂ ಮುಖ್ಯವಾಗಿ ಪಲ್ಲವಿಯಲ್ಲಿ ಹೇಗೆ ಶುರು ಮಾಡೋದು ಎಂಬುದೇ ವಿಜಯ ನರಸಿಂಹ ಅವರಿಗೆ ಸಮಸ್ಯೆಯಾಯ್ತಂತೆ. ಹೀಗಿದ್ದಾಗಲೇ ಒಂದು ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಿಕೊಟ್ರೆ ಹೇಗೆ ಎಂಬ ದಿವ್ಯ ಯೋಚನೆಯೊಂದು ವಿಜಯ ನರಸಿಂಹ ಅವರಿಗೆ ಬಂತಂತೆ. ತಕ್ಷಣವೇ ರಂಗೇನಹಳ್ಳಿಯಾಗಿ ಎಂದು ಶುರುವಿಟ್ಟುಕೊಂಡಿದ್ದಾರೆ. ನಂತರ ಹಳ್ಳಿಯ ಕತೆ ಅಂದಮೇಲೆ ಹುಡುಗ ಹುಡುಗಿಗೆ ಭಾಷೆ ಕೊಡುವುದು, ಆಣೆ ಪ್ರಮಾಣ ಮಾಡುವುದು, ಪ್ರೀತಿಯ ನಾಟಕ ಆಡುವುದು, ನಂತರ ತುಂಬ ದುಡ್ಡು ಸಂಪಾದಿಸಿಕೊಂಡು ಬರ್ತೀನಿ ಎಂದು ಹೇಳಿ ದೇಶಾಂತರ ಹೋಗಿಬಿಡೋದು, ಎಷ್ಟೋ ದಿನಗಳ ನಂತರ ಬೇರೆ ಊರಿನ ಹುಡುಗಿಯೊಂದಿಗೆ ಊರಿಗೆ ಮರಳಿ ಬರುವುದು, ಇದೆಲ್ಲ ನಮ್ಮ ಬಹುಪಾಲು ಹಳ್ಳಿಗಳಲ್ಲಿ ನಡೆಯುವ ಕತೆಯೇ ಅಂದುಕೊಂಡ್ರಂತೆ. ಯಾವಾಗ ಸಿನಿಮಾದ ಕತೆಗೂ ನಿಜ ಬದುಕಿನಲ್ಲಿ ನಡೆಯುವ ಕತೆಗೂ ತಾಳೆಯಾಗುತ್ತಿದೆ ಅನ್ನಿಸಿತೋ ಆ ಕ್ಷಣದಿಂದಲೇ ಒಂದೊಂದೇ ಹೊಸ ಸಾಲುಗಳು ವಿಜಯ ನರಸಿಂಹ ಅವರ ಬಳಿಗೆ ಒಂದೊಂದೇ ಹೆಜ್ಜೆ ಇಡ್ತಾ ಬಂದುಬಿಟ್ಟವು. ಕಡೆಗೆ ತನ್ನ ಹುಡುಗನಿಗೆ ಮದುವೆಯಾಗಿದ್ದು, ಮೊದಲ ರಾತ್ರಿಯ ಶಾಸ್ತ್ರ ಕೂಡ ಮುಗಿದು ಹೋಗಿದ್ದು ತಿಳಿದು ಕಥಾನಾಯಕಿ ತನ್ನ ದುರಾದೃಷ್ಟಕ್ಕೆ ಒಳಗೇ ದುಃಖಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಎಲ್ಲರ ಒಳಿತಿಗಾಗಿ ಮನೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಹಾಡು ಮುಕ್ತಾಯವಾಗುವಂತೆ ನೋಡಿಕೊಂಡರು ವಿಜಯ ನರಸಿಂಹ. ಹೀಗೆ ಹಾಡು ಬರೆದು ಮುಗಿಸಿದ ನಂತರ ಮತ್ತೆ ಪುಟ್ಟಣ್ಣ, ವಿಜಯಭಾಸ್ಕರ್, ವಿಜಯ ನರಸಿಂಹ ಜೋಡಿ ಚರ್ಚೆಗೆ ಕೂತ್ರಂತೆ. ಹಾಡಿನ ಮೊದಲ ಸಾಲಿನಲ್ಲೇ ಏನೋ ವಿಶೇಷ ಆಕರ್ಷಣೆ ಇರಬೇಕು ಎಂದು ಪುಟ್ಟಣ್ಣ, ಇವಳೇನೋ ಕನ್ನಡದಲ್ಲಿ ಹಾಡು ಹೇಳಿಕೊಡ್ತಾಳೆ, ಅವಳಿಗೆ ತಕ್ಷಣವೇ ನಾಲಿಗೆ ತಿರುಗಬೇಕಲ್ಲ, ಒಂದು ಹಾಡನ್ನ ವಿದೇಶಿ ಹುಡುಗಿಯೊಬ್ಬಳು ಮೊದಲ ಬಾರಿಗೆ ಹಾಗೆ ಸ್ಪಷ್ಟವಾಗಿ ಹೇಳೋದು ಅಸಾಧ್ಯ. ಹಾಗಾಗಿ ಮೊದಲು ತಪ್ಪು ಉಚ್ಚಾರ ಬರಲಿ, ನಂತರ ಕಥಾನಾಯಕಿ ಅದನ್ನು ತಿದ್ದಿದ ಹಾಗಿರಲಿ ಅಂದ್ರಂತೆ. ಈ ಮಾತು ಕೇಳಿ ವಾಹ್, ಬ್ರಿಲಿಯಂಟ್ ಐಡಿಯಾ ಎಂದು ಉದ್ಗರಿಸಿದ ವಿಜಯ ಭಾಸ್ಕರ್, ಕವಿಗಳೇ ಇರುವ ಪದದಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಎಂದ್ರಂತೆ. ನಂತರದ 5 ನಿಮಿಷದಲ್ಲಿ ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ದಿವ್ಯ ಸಾಲು ಹಾಡಿನ ಪಲ್ಲವಿಯಲ್ಲಿ ಸೇರಿಕೊಂಡಿತು. ಹಾಗೊಂದು ಹಾಡು ಬರೆದಿದ್ದೇನೋ ಆಯಿತು, ಆದರೆ ಅದನ್ನು ಹಾಡಿಸಿದ್ರಲ್ಲ ಅದು ಇನ್ನೊಂದು ಕತೆ. ಈ ಹಾಡು ಹಾಡಿಸಲು ಕನ್ನಡತಿ ಕಸ್ತೂರಿ ಶಂಕರ್ ಅವರನ್ನೇನು ಪುಟ್ಟಣ್ಣ ಕಣಗಾಲ್ ಆಯ್ಕೆ ಮಾಡಿದರು. ಆದರೆ ಅವರಿಗೆ ಮೊದಲೇ ಹೇಳಿದ್ರಂತೆ, ನೋಡಮ್ಮ ನಿನ್ನ ಧ್ವನಿ ಆರತಿಯ ಧ್ವನಿಗೆ ಹೊಂದಾಣಿಕೆ ಆದರೆ ಮಾತ್ರ ಹಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಟೆಸ್ಟ್ ಮಾಡಲಿಕ್ಕೆ ಅನ್ನೋದು ನೆನಪಿರಲಿ. ಈ ಕರಾರಿಗೆ ಒಪ್ಪಿದ್ದ ಕಸ್ತೂರಿ ಶಂಕರ್ ಮದ್ರಾಸಿನಲ್ಲಿ ಮೊದಲ 2 ಸಾಲು ಹಾಡಿದ್ದು ಕೇಳಿ ಪುಟ್ಟಣ್ಣ ಖುಷಿಯಾದರು. ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ಸಾಲನ್ನು ಮನಸ್ಸಿಗೆ ನಾಟುವಂತೆ ಹೇಳಿ ಎಂದು ತಾಕೀತು ಮಾಡಿದರು. ನಂತರ ಹಾಡಿನ ರೆಕಾರ್ಡಿಂಗ್ ಮುಗಿದ ಮೇಲೆ ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನು ನೀನೇ ಹಾಡಿಬಿಡು ಅಂದರಂತೆ. ಅದೇ ಯಾವ ತಾಯಿಯು ಪಡೆದ ಮಗಳಾದರೇನು. ಇದನ್ನು ನೆನಪು ಮಾಡಿಕೊಂಡು ಕಸ್ತೂರಿ ಶಂಕರ್ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲರ ಸ್ಪರ್ಶದಲ್ಲಿ ಅಂಥದ್ದೊಂದು ಮಾಂತ್ರಿಕತೆ ಇತ್ತು, ಹಾಗಾಗಿ ಹಾಡುಗಳೆಲ್ಲ ಅಮರವಾದವು, ಮಧುರವಾದವು, ಮತ್ತು ಒಂದೊಂದು ಹಾಡು ಒಂದೊಂದು ಕತೆಯನ್ನು ತಮ್ಮೊಳಗೆ ಉಳಿಸಿಕೊಂಡವು. ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ KSL ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿ ಉದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿ ಉದಯಶಂಕರ್, KSL ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿ ಉದಯಶಂಕರ್. ಅವರ ಮಾತು ಎಲ್ಲರಿಗೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದರು ಉದಯಶಂಕರ್. ಆಟದೆ ಸೋತು ರೋಷಧಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: ಮನೆ.
1: ವಿಷ್ಣುವರ್ಧನ್ ಜಯಮಾಲ ಅಭಿನಯದಲ್ಲಿ ಚಿತ್ರಿಸಿರುವ ಈ ಹಾಡಿಗೆ ದನಿಯಾದವರು ಯೇಸುದಾಸ್ ವಾಣಿಜಯರಾಮ್. ಈ ಹಾಡು ಬರೆದವರು ದೊಡ್ಡರಂಗೇಗೌಡ. ವಿಶೇಷವೇನೆಂದರೆ ದೊಡ್ಡರಂಗೇಗೌಡರು ಈ ಹಾಡು ಬರೆದದ್ದು ತೀರಾ ತೀರಾ ಆಕಸ್ಮಿಕವಾಗಿ. ಈ ಸಂದರ್ಭವನ್ನು ದೊಡ್ಡರಂಗೇಗೌಡರು ವಿವರಿಸಿದ್ದು ಹೀಗೆ. 70 ಹಾಗೂ 80ರ ದಶಕದಲ್ಲಿ ಚಿತ್ರರಂಗದ ಸಮಸ್ತ ಚಟುವಟಿಕೆ ನಡೀತಾ ಇದ್ದದ್ದು ಚೆನ್ನೈನಲ್ಲಿ. ಪದ್ಧತಿಯಂತೆ ಒಂದು ಶನಿವಾರ ಚೆನ್ನೈಗೆ ಹೊರಟೆ. ಅಲ್ಲಿನ ಸ್ವಾಗತ್ ಹೋಟೆಲ್ನಲ್ಲಿ ಉಳಿದುಕೊಂಡೆ. ಅಲ್ಲಿಗೆ ಎಚ್ ಡಿ ಗಂಗರಾಜು ಬಂದರು. ನನ್ನನ್ನು ಕಂಡವರೇ, ಮೇಸ್ಟ್ರೆ, AVMC ಥಿಯೇಟರ್ಗೆ ಹೋಗೋಣ ಬನ್ನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೊರಡಿಸಿ ಬಿಟ್ರು. ಅಲ್ಲಿ ಬಂದು ನೋಡಿದ್ರೆ ಒಂದು ಸಿನಿಮಾದ ಚರ್ಚೆ ನಡೀತಾ ಇತ್ತು. ಅದೇ ಬೆಂಕಿ ಬಿರುಗಾಳಿ. ವಿಷ್ಣುವರ್ಧನ್, ಜಯಮಾಲಾ, ಶಂಕರ್ನಾಗ್ ತಾರಾಗಣವೆಂದು ನಿರ್ಧರಿಸಲಾಗಿತ್ತು. ತಿಪ್ಪಟ್ಟೂರು ರಘು ನಿರ್ದೇಶನ, ಎಂ ರಂಗರಾವ್ ಸಂಗೀತದ ಹೊಣೆ ಹೊತ್ತಿದ್ರು. ನಾನು AVMC ಥಿಯೇಟರ್ಗೆ ಹೋದಾಗ ಅಲ್ಲಿ ಯೇಸುದಾಸ್, ವಾಣಿಜಯರಾಮ್, ಎಂ ರಂಗರಾವ್, ತಿಪ್ಪಟ್ಟೂರು ರಘು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ರು. ನನ್ನನ್ನು ಕಂಡು ತಿಪ್ಪಟ್ಟೂರು ರಘು, ನೋಡಿ ಸರ್, ನಮ್ಮ ಹೊಸ ಸಿನಿಮಾಕ್ಕೆ ಹಾಡು ಬೇಕು, ಈಗಾಗಲೇ ಟ್ಯೂನ್ ಸಿದ್ಧವಾಗಿದೆ, ಸಂಗೀತ ಕೂಡ ರೆಡಿಯಾಗಿದೆ, ಆದರೆ ಸಾಹಿತ್ಯ ಇಲ್ಲ, ದಯವಿಟ್ಟು ಹಾಡು ಬರೆದು ಕೊಡಿ ಅಂದರು. ತೀರಾ ಅನಿರೀಕ್ಷಿತವಾಗಿ ಸಿಕ್ಕಿದ ಅವಕಾಶ ಕಂಡು ಖುಷಿ ಅಚ್ಚರಿ ಎರಡೂ ಆಯಿತು. ಒಂದೆರಡು ನಿಮಿಷ ಯೋಚಿಸಿ, ಆಯಿತು ಬರೆದು ಕೊಡ್ತೀನಿ, ಸಂದರ್ಭ ಏನು ಅಂತ ಹೇಳಿ ಅಂದೆ. ಆಗ ತಿಪ್ಪಟ್ಟೂರು ರಘು, ಅಯ್ಯೋ, ಈ ಹಾಡಿಗೆ ಅಂತ ಮಹತ್ವವಾದ ಸಂದರ್ಭವೇನೂ ಇಲ್ಲ, ಜನರಲ್ ಡ್ಯೂಯೆಟ್ ಸಾಂಗ್ ಅಷ್ಟೇ, ಜನರಲ್ ಆಗಿ ಯೋಚಿಸಿ ಬರೆದು ಬಿಡಿ ಸರ್ ಅಂದರು. ಏನಾದರೊಂದು ಸಂದರ್ಭ ಇದ್ದಾಗ ನಾಯಕ ನಾಯಕಿಯನ್ನು ಕಲ್ಪಿಸಿಕೊಂಡು ಹಾಡು ಬರೆಯೋದು ಸುಲಭ, ಆದರೆ ಜನರಲ್ ಆಗಿ ಯೋಚಿಸಿ ಡ್ಯೂಯೆಟ್ ಸಾಂಗ್ ಬರೆಯೋದು ಹೇಗೆ? ನಾನು ಈ ತಾಕಲಾಟದ ಮಧ್ಯೆಯೇ ಬರೆಯಲು ಕುಳಿತಿದ್ದೆ. ಸುತ್ತಮುತ್ತ ಚಿತ್ರತಂಡದ ಬಾಕಿ ಜನರಿದ್ದರು. ಮೊದಲ 5-6 ನಿಮಿಷದಲ್ಲಿ ಏನು ಕೂಡ ಹೊಳಿಯಲೇ ಇಲ್ಲ. ಅದೇ ಬೇಸರದಲ್ಲಿ ಒಮ್ಮೆ ತಲೆ ಎತ್ತಿದೆ. ನನ್ನನ್ನು ನೋಡಿದವರು ಆಯ್ತಾ ಸರ್ ಅಂತ ಕೇಳ್ತಾ ಇದ್ರು. ನನ್ನ ಸಂಕಟ ನನಗೆ, ಇವರಿಗೆ ತಮಾಷೆ ಅಂದುಕೊಂಡೆ. ನಂತರದ 1-2 ನಿಮಿಷದಲ್ಲಿ ಸರ್ ಏನಾದರೂ ಹೊಳಿತಾ ಎಂಬ ಪ್ರಶ್ನೆಯನ್ನು ಎಂ ರಂಗರಾವ್ ಮತ್ತು ತಿಪ್ಪಟ್ಟೂರು ರಘು ಕೂಡ ಕೇಳಿದರು. ನನ್ನ ಮನಸ್ಸಿನ ಸಂಕಟಗಳನ್ನು ಯಾರಿಗೂ ಹೇಳುವಂತಿಲ್ಲ ಅನ್ನಿಸ್ತು. ಇಂಥದ್ದೊಂದು ಯೋಚನೆ ಬಂದಾಗಲೇ ಮಿಂಚು ಹೊಳೆದಂತಾಯಿತು. ಹೆಚ್ಚಿನ ಸಿನಿಮಾಗಳಲ್ಲಿ ಪ್ರೀತಿಯಲ್ಲಿ ಮುಳುಗಿದ ನಾಯಕ ನಾಯಕಿ ಕೂಡ ಪರಸ್ಪರ ಭಾವನೆಗಳನ್ನು ಹೇಳಲಾರದ, ಸುಮ್ಮನಿರಲು ಆಗದಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರಲ್ವ? ಹಾಗಾಗಿ ಹೇಳಲಾರೇನು, ತಾಳಲಾರೇನು ನನ್ನ ಮನಸ್ಸಿನ ಭಾವನೆ ಎಂಬುದನ್ನೇ ಹಾಡಿನ ಮೊದಲ ಸಾಲು ಮಾಡಿದರೆ ಹೇಗೆ ಅನಿಸ್ತು. ಈ ಸಾಲು ಎಂ ರಂಗರಾವ್ ಅವರು ಕೇಳಿಸಿದ ಟ್ಯೂನ್ಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ತಾ ಇತ್ತು. ಹೀಗೆ ಯೋಚಿಸಿದ್ದಾಗಲೇ ಸರಸರನೆ ಪಲ್ಲವಿಯ ಸಾಲುಗಳು ಹೊಳೆದು ಬಿಟ್ಟವು. ಸಂಕೋಚದಿಂದಲೇ ಅವುಗಳನ್ನು ರಂಗರಾವ್ ಅವರಿಗೆ ತೋರಿಸಿದೆ. ಅವರು ಅದ್ಭುತ ಎಂದು ಉದ್ಗರಿಸಿದರು. ಮುಂದುವರಿಸಿ ಸರ್ ಎಂದು ಹುರಿದುಂಬಿಸಿದರು. ಆ ನಂತರದಲ್ಲಿ ಎಲ್ಲವೂ ಸರಾಗ. ಮುಂದಿನ 10 ನಿಮಿಷದಲ್ಲಿ ಪ್ರೇಮಿಗಳ ಮನದ ಮಾತಾಗುವಂಥ ಒಂದು ಯುಗಳ ಗೀತೆ ಸೃಷ್ಟಿಯಾಗಿ ಹೋಯಿತು. ನಿಜ ಹೇಳಬೇಕೆಂದರೆ ಅವತ್ತು ಚೆನ್ನೈನಲ್ಲಿ ಬೇರೆ ಯಾವ ಗೀತ ರಚನೆಕಾರನು ಸಿಗಲಿಲ್ಲ ಎಂಬ ಕಾರಣಕ್ಕೆ ನನ್ನಿಂದ ಹಾಡು ಬರೆಸಿದರು. ಆ ಕ್ಷಣದ ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೆ. ಮುಂದೆ ಆ ಗೀತೆಯ ಪ್ರತಿ ಅಕ್ಷರವನ್ನು ಅಕ್ಕರೆಯಿಂದ ಹಾಡಿದ ಯೇಸುದಾಸ್, ವಾಣಿಜಯರಾಮ್ ಅದನ್ನೊಂದು ಸ್ಮರಣೀಯ ಯುಗಳ ಗೀತೆಯಾಗಿ ಮಾಡಿಬಿಟ್ರು. 26 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆಯನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಖುಷಿಪಡುತ್ತಲೇ ಹಾಡಿನ ಕತೆಗೆ ಮಂಗಳ ಹಾಡಿದರು ದೊಡ್ಡರಂಗೇಗೌಡ. ಬೆಂಕಿ ಬಿರುಗಾಳಿ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆಯ, ಎಂ ರಂಗರಾವ್ ಸಂಗೀತದ, ಯೇಸುದಾಸ್ ಹಾಗೂ ವಾಣಿಜಯರಾಮ್ ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

ಈ ಹಾಡಿನ ಸಂದರ್ಭವನ್ನ ಗೀತಪ್ರಿಯ ಅವರು ನೆನಪಿಸಿಕೊಂಡದ್ದು ಹೀಗೆ. ಇದು 1981-82 ತನ್ನ ಜೀವದ್ ಗೆಳೆಯ ಅಂಬರೀಷ್ ಅವರನ್ನ ಹೀರೋ ಮಾಡಬೇಕು ಎಂಬ ಆಸೆಯಿಂದ ರಾಜೇಂದ್ರ ಸಿಂಗ್ ಬಾಬು ಅಂತ ಚಿತ್ರದ ತಯಾರಿಗೆ ಸಿದ್ಧತೆ ನಡೆಸಿದರು. ಈ ಚಿತ್ರಕ್ಕೆ ನನ್ನಿಂದ ಒಂದು ಹಾಡು ಬರೆಸಬೇಕೆಂದು ಅವರ ಆಸೆಯಾಗಿತ್ತು. ನನ್ನನ್ನು ಸಂಪರ್ಕಿಸಿ ಹೇಳಿದರು, ಸರ್, ನಮ್ಮ ಹೊಸ ಸಿನಿಮಾದಲ್ಲಿ ಹೀಗೊಂದು ಸನ್ನಿವೇಶ, ನಾಯಕ ಮತ್ತು ಅವನ ಸೋದರಿ ಚಿಕ್ಕಂದಿನಿಂದಲೇ ಬೇರೆ ಬೇರೆಯಾಗಿರ್ತಾರೆ. ಮುಂದೆ ನಾಯಕ ತಂಗಿಯನ್ನು ಹುಡುಕಲೆಂದೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾನೆ. ಹಲವಾರು ಕಡೆ ಹುಡುಕಿದ್ರೂ ಆಕೆ ಸಿಗೋದಿಲ್ಲ. ಮುಂದೆ ನಾಯಕನ ವೃತ್ತಿ ಬದುಕಿನಲ್ಲಿ ಹಲವಾರು ಏರುಪೇರುಗಳಾಗುತ್ತೆ. ಈತ ವೇಷ ಮರೆಸಿಕೊಂಡು ಖಳನಾಯಕರ ಅಡ್ಡೆಗೆ ಬರ್ತಾನೆ. ಖಳನಾಯಕರ ಜೊತೆಯಲ್ಲಿದ್ದುಕೊಂಡೇ ಅವರನ್ನು ನಿರ್ಮೂಲನೆ ಮಾಡುವ ಹವಣಿಕೆ ಅವನದ್ದು. ಕನ್ವರ್ಲಾಲ್ ಹೆಸರಿನ ಈತ ತಮ್ಮೊಂದಿಗೆ ಸೇರಿಕೊಂಡ ಖುಷಿಗೆ ಆತನ ಹಿನ್ನೆಲೆ ಗೊತ್ತಿಲ್ಲದ ಕಳರೆ ಒಂದು ಕ್ಯಾಬರೆಟ್ ಡ್ಯಾನ್ಸ್ ಏರ್ಪಡಿಸ್ತಾರೆ. ಈಗ ನರ್ತಿಸಲು ಬಂದಾಕೆ ನಾಯಕನ ಸೋದರಿಯಾಗಿರ್ತಾಳೆ. ಈ ಸಂದರ್ಭದಲ್ಲಿ ಅಣ್ಣ ತಂಗಿಗೆ ಪರಸ್ಪರ ಗುರುತು ಸಿಗುತ್ತೆ. ಆದರೆ ಇಬ್ಬರೂ ಪರಿಚಯ ಹೇಳಿಕೊಳ್ಳದ ಪರಿಸ್ಥಿತಿಯಲ್ಲಿರ್ತಾರೆ. ತಂಗಿಯನ್ನು ಆ ವೇಷದಲ್ಲಿ ಅಂಥ ಜಾಗದಲ್ಲಿ ನೋಡಿ ನಾಯಕನಿಗೆ ಶಾಕ್ ಆಗುತ್ತೆ. ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ತಂಗಿಯದ್ದು ಅದೇ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಮನದ ಸಂಕಟವೆಲ್ಲ ಹಾಡಾಗಿ ಬರಬೇಕು, ಅದು ಕ್ಯಾಬರೆ ಹಾಡಿನಂತೆಯೂ ಭಾಸವಾಗಬೇಕು. ಅಣ್ಣ ತಂಗಿಯ ಮನದ ನೋವು ಪ್ರೇಕ್ಷಕರನ್ನು ತಾಕಬೇಕು, ಅಂಥದ್ದೊಂದು ಹಾಡು ಬರೆದುಕೊಡಿ ಎಂದಿದ್ದರು ರಾಜೇಂದ್ರ ಸಿಂಗ್ ಬಾಬು. ಅದುವರೆಗೂ ಮೃದು ಮಧುರ ಹಾಡು ಬರೀತಿದ್ದವ ನಾನು, ಈಗ ಕ್ಯಾಬರೆ ಹಾಡಿಗೆ ಪೆನ್ ತಿರುಗಿಸಬೇಕಿತ್ತು. ಇರಲಿ, ಇಂಥ ಸವಾಲುಗಳು ಆಗಿಂದಾಗೆ ಎದುರಾಗಬೇಕು, ಆಗಲೇ ಬಾಳಿಗೊಂದು ಅರ್ಥ ಅಂದುಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಜಿ ಕೆ ವೆಂಕಟೇಶ್ ಅವರು ಟ್ಯೂನ್ ಕೇಳಿಸಿದರು. ಈ ಸಂದರ್ಭದಲ್ಲಿಯೇ ಹೆಣ್ಣನ್ನು ಹೂವಿಗೆ ಹೋಲಿಸುವುದು ನೆನಪಿಗೆ ಬಂತು. ಆದರೆ ಈ ಸಿನಿಮಾದಲ್ಲಿ ಬರುತ್ತಿದ್ದ ಹೆಣ್ಣು ಕೆಲವೇ ಹೊತ್ತು ಕಾಣಿಸಿಕೊಂಡು ಕಣ್ಮರೆಯಾಗುವಾಕೆ. ಅವಳನ್ನು ಯಾವ ಹೂವಿಗೆ ಹೋಲಿಸಬೇಕು ಎಂದು ಯೋಚಿಸ್ತಾ ಕೂತೆ. ಆಗ ಕಣ್ಮುಂದೆ ಕಂಡ ಚಿತ್ರವೇ ಸಂಜೆ ಮಲ್ಲಿಗೆಯದು. ಸಾಮಾನ್ಯವಾಗಿ ಎಲ್ಲ ಹೂಗಳು ಮುಂಜಾನೆ ಅರಳುತ್ತದೆ. ಅವುಗಳನ್ನು ಮಂಗಳ ಕಾರ್ಯಗಳಿಗೆ, ದೇವರ ಪೂಜೆಗೆ ಬಳಸುತ್ತಾ ಹೆಂಗಳೆಯರು ಅವುಗಳನ್ನು ಮುಡಿಗೇರಿಸಿಕೊಳ್ತಾರೆ. ಹೆಚ್ಚಿನ ಹೂಗಳು ಬೆಳಗಿಂದ ಸಂಜೆಯವರೆಗೂ ಫ್ರೆಶ್ ಆಗುವಂಥ ಗುಣ ಹೊಂದಿರ್ತದೆ. ಆದರೆ ಸಂಜೆ ಮಲ್ಲಿಗೆಯದು ಹಾಗಲ್ಲ. ಇನ್ನೇನು ಸೂರ್ಯ ಮುಳುಗ್ತಾನೆ ಎನ್ನುವ ಹೊತ್ತಿನಲ್ಲಿ ಅದು ಅರಳ್ತದೆ, ಕತ್ತಲಾಗ್ತಾ ಇದ್ದಂತೆ ಬಾಡಿ ಹೋಗುತ್ತೆ. ಸಂಜೆ ಮಲ್ಲಿಗೆಯ ಬಗ್ಗೆ ಯೋಚಿಸಿದ್ದಾಗಲೇ ನರ್ತಕಿಯರ ಬದುಕು ನೆನಪಾಯಿತು. ಯೌವನವಿದ್ದಾಗ ಎಲ್ಲರೂ ನರ್ತಕಿಯರನ್ನು ಪ್ರೀತಿಸ್ತಾರೆ, ಅರಸುತ್ತಾರೆ, ಆಸೆಗಣ್ಣಿನಿಂದ ನೋಡ್ತಾರೆ, ಬಯಸ್ತಾರೆ. ಆದರೆ ಮುಪ್ಪು ಸಮೀಪಿಸಿದರೆ ಸಾಕು, ಅವರನ್ನು ಯಾರೂ ತಿರುಗಿ ನೋಡೋದಿಲ್ಲ. ಅವರ ಬದುಕು ತೇಟ್ ಸಂಜೆ ಮಲ್ಲಿಗೆಯ ತರವೇ ಮುಗಿದು ಹೋಗ್ತದೆ. ಹೀಗೊಂದು ಯೋಚನೆ ಬರ್ತಾ ಇದ್ದಂತೆ ಒಂದೊಂದು ಹೊಸ ಪದಗಳು ಹಾಡಿನ ಸಾಲುಗಳಾಗಿ ಜೊತೆಯಾಗತೊಡಗಿದವು. ಅಣ್ಣನಿಗೆ ತನ್ನ ಬದುಕಿನ ಸಂಕಟ ಹೇಳಲೆಂದು ಆ ಕ್ಯಾಬರೆ ನರ್ತಕಿ ತನ್ನನ್ನು ತಾನು ಸಂಜೆ ಮಲ್ಲಿಗೆ ಎಂದು ಕರೆದುಕೊಂಡ್ರೆ ಚಂದ ಅನಿಸಿತು, ಹಾಗೆ ಬರ್ದೆ. ಆ ನಂತರದಲ್ಲಿ ಒಂದೊಂದೇ ಹೊಸ ಪದ ಹೊಸ ಸಾಲು ಸೇರಿಕೊಳ್ಳುತ್ತಾ ಹಾಡು ಸಿದ್ಧವಾಗಿ ಹೋಯಿತು. ಅಣ್ಣ ತಂಗಿಯಾಗಿ ತಮ್ಮ ಅಸಹಾಯಕತೆಯನ್ನು ಮುಖಭಾವದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಅಂಬರೀಷ್ ಜಯಮಾಲ ಪೈಪೋಟಿಗೆ ಬಿದ್ದು ನಟಿಸಿದರು. ಈ ಹಾಡಿನ ದೃಶ್ಯೀಕರಣ ಎಲ್ಲರ ಮನಸ್ಸಿಗೂ ನಾಟುವಂತಿತ್ತು. ಜೊತೆಗೆ ಎಸ್ ಜಾನಕಿಯವರ ದನಿಯಲ್ಲಿನ ಮಾದಕತೆ, ಜಿ ಕೆ ವೆಂಕಟೇಶ್ ಅವರ ಮಧುರ ಸಂಗೀತ ಈ ಗೀತೆಯನ್ನು ಸೂಪರ್ ಹಿಟ್ ಹಾಡಾಗಿಸಿತು. ಇಷ್ಟೇ ನೋಡಿ ಈ ಹಾಡಿನ ಕತೆ ಎನ್ನುತ್ತಾ ಮಾತು ಮುಗಿಸಿದರು ಗೀತಪ್ರಿಯ. ಅಂತ ಸಿನಿಮಾದ ಗೀತಪ್ರಿಯ ಅವರ ಗೀತ ರಚನೆಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನನ್ನ ಮಾಡಿ ಅಭಿಷೇಕ್.

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನು ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಶಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನು ಕಂಪೋಸ್ ಮಾಡಿಸಿದ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ, ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತ ರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನೂ ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರೂ ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆಯ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ ಸಂದರ್ಭಗಳಲ್ಲಿ ಆಕೆ ಯಾರೆಂದು ಪುಟ್ಟಣ್ಣ ಕಣಗಾಲರು ಅಪ್ಪಿ ತಪ್ಪಿ ಕೂಡ ಹೇಳಲಿಲ್ಲ. ಆದರೂ ಅದು ಯಾರೆಂದು ನಾಡಿನ ಸಮಸ್ತರಿಗೂ ಅರ್ಥವಾಗಿ ಹೋಯಿತು. ನಾಗರಹಾವು ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ನಿಖಿಲ್ಗೆ ನೊಂದುಪ್ಪಿನಿ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲೆಗ ಮಾತಿರೆಗ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಕಲ್ಕೂರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಅಂಚನೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಸಹಯೋಗಡು ನಡತಿನ ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ.

0: ಮಕ್ಕುಳಡು ಅತಿ ಗಟ್ಟಿ ಸತ್ವದ ತಿರ್ಲತಿ ಗಲದಾಯೇರು, ಮಕ್ಕುಳಡು ಅತಿ ಗಟ್ಟಿ ಸತ್ವದ ತಿರ್ಲತಿ ಗಲದಾಯೇರಿಂದು ನಾಡೊಂದೆ ಕೇಡೆ ಆಯೇ. ಅವಳು ಸೇರ್ದಿನ ಮಹಾಮುನೀಶ್ವರ ಎರಡ ಮುನೀಶ್ವರಡ.
1: ಆ ಗೌತಮರು ಉಜಂಜೆ ಧಾನ್ಯಗಳನ್ನು ಬಟ್ಟಿದ ದಿಂಜಾದ ಶಿಷ್ಯರಡ ಕನರ ಹೊಂಡೆರಿಗೆ ಅವನು ಪೂರಾಗಲು ಕೊನತ ದಿನಾಗ ಆಯ್ತ ಪರಿಚಯ ಮಾಡಿರು ಗೌತಮರು. ಒಂದು ನರೆ ತರೆ ತಾಯಿ, ನರೆ ತರೆ ತಾಯಿ ಬಂಡ ರಾಗಿ, ಅವು ರಾಗಿ ಅಂತ ಕೆಂಚು ಉಂಡು ತುಯ್ಯಾರಾಗ ಈಗ ನರೆ ತರೆ ತಾಯಿ ಅಂದರೆ ಆಗಬಹುದು ಬುಕ್ಕ ಅವು ಕೇಯ್ತ.

0: ಅಪ್ಪಾರು ಮುಲ್ಪ ಅರಿ ಅವಳು ಕೆಂಜೋಳ ಇಂದು ಕಳಮೆದಾರಿ ಇಂಥ ಬೇತೆ ಬೇತೆ ಧಾನ್ಯವಲ್ಲ ಪರಿಚಯ ಮಲ್ಪೆ ಇನ್ನೇನು ಮಾ ಅಂತ ತೂದು ರಾಮಗ ಒಂಜಿ ಯೋಚನೆ ಅಂಡ್ ಈತ ಮಾತ ಧಾನ್ಯಲು ಉಂಡತ್ತ ಒಂದೆಡ್ಡು ಬಿಗುತ್ತ ಧಾನ್ಯ ಓವು ಗಟ್ಟಿ ದಿಗಲದೇ ಏರು ಪಂಡ ಶ್ರೇಷ್ಠ ಓವುನ್ ಹೊರಪಡಿನ ತೆರಿಯೋಡು ಒಂದು ರಾಮಗ ಮನಸಾಡು ಅಂಚಾದಾಯ ಕೇಂಡೆಗೆ ಅಲ್ಪ ಸೇರಿನ ಮಹಾಮುನೀಶ್ವರಡದು ಅಂದು ಅಪಾಗ ಒರಿ ಒರಿ ಒಂಜೊಂಜಿ ಪಂಡರಿಗೆ ಕೆಲವರು ಗೋಧಿನ ಪಂಡಿರು ಕೆಲವರು ಸಾಮೆದರಿನ ಪಂಡಿರು ಕೆಲವರು ಅರಿಜೋಳನು ಆಯೋನು ಪಂಪೆ
1: ದಾಶರಥಿ ಕೆ

0: ತರಬೇದೋ ಮಲ್ತಿನ ದೋಷದಾಂತಿನ ಈರಿಂಚ ತರಬೇದೋ ಮಲ್ತಿನ ಸರಿಯ ಪನ್ಲ ಶಿವ ಶಿವಾಂದು ಪಂಡ ಅರಿರಾಯ ಶಿವ ಶಿವಾಂದು ಪಂಡ ಅರಿರಾಯ.
1: ಸೇರ್ದಿನ ಋಷಿಕಲ್ನ ನಡುಟ್ಟು ಒರಿ ಒರಿ ಒಂಜಂಜಿ ಒಂಡಿರು ಒರಿ ಅರಿಮಲ್ಲೆ ಮಲ್ಲಡ ಒರಿ ಬಾರು ಮಲ್ಲೆ ಒರಿ ರಾಗಿ ಮಲ್ಲೆ ಒರಿ ಜೋಳ ಮಲ್ಲೆ ಇಂಚನೆ ಬಂದೊಂದು ಪೋಯಿರತ್ತಂದೆ ಮಾತೆಟ್ಲ ಮಲ್ಲವು ಅತ್ತಣ ಮಾತೆಟ್ಲ ಶ್ರೇಷ್ಠವಾಯಿನ ಬಿಗಿನವು ಒಂದು ಪನ್ಮಳ ತೀರ್ಮಾನವು ಬರೆಯರ ಸಾಧ್ಯ ಆಯ್ತು ಏರ್ನ ಪಾತ್ರೆಗಳು ದೆತ್ತು ದಕ್ಕುಲಕ್ಕೆ ಇಜ್ಜಿ ಅಪ್ಪಗ ರಾಮೆ ಪಂಡೆಗೆ ಸ್ವಾಮಿ ಗೌತಮೇರೆ ಒಂದು ಇಂಚಲ ಈರ್ನ ಆಶ್ರಮಗಳು ನಡಪುನಂಚಿನ ಒಂದು ಚರ್ಚೆ ಬೇತೆ ಬೇತೆ ಅಭಿಪ್ರಾಯಗಳು ಮೂಲ ಬತ್ತುಂಡು ಈ ಅಭಿಪ್ರಾಯಗಳು ಮಾತ್ರ ದೆತ್ತೊಂದು ಈರೊಂಜೆ ತೀರ್ಮಾನ ಫಲ್ಲೆ ಇತ್ತ ಮಾತ ಈರೇ ಗೊತ್ತುಂಡತ್ತೆ ಈರೇ ರೂಢಿ ಮಲ್ತನ ಧಾನ್ಯೊಳತ್ತೆ ಅಂಚ ಅದು ಈತು ಧಾನ್ಯೊಲಡು ಒಂಜಿ ಬಿಗಿನ ಆಯ್ನ ಎಡ್ಡೆ ಆಯ್ನ ಧಾನ್ಯ ಓ ನೀರು ಪನ್ನಲೇ ಎಂದು ಅಪ್ಪಗ ಗೌತಮಿರು ಪನ್ಪೆರಿಗೆ ಆಲೋಚನೆ ಮಲ್ತದ್ದು ರಾಮದೇವರೇ ಬಹುಶಃ ಎನ್ನ ತೆರಿಯುವ ಮಟ್ಟಿಗೆ ಮುಲ್ಪ ಇತ್ತು ನಂಚಿನ ಮಾತಾ ಧಾನ್ಯೊಳ ಎಡ್ಡೇನೆ ಅಂದು ಆಂಡ್ ಆಯ್ತ ಆಕಾರಡು ಆಯ್ತ ಬಲಿಕೇಡು ಅವು ಬಂಡದು ಗೌತಮಿರು ಬಾಯಿ ಮುಚ್ಚುನ್ನೇ ಸರಿ ಅರಿ ಇಲಕೊಂಡೆಗೆ ಅರಿರಾಯಿ ಛ ಈತ ಮಾತ ಸಬೆಟ್ಟು ಹೊಂತೀನಿ ಗೌತಮೇರು ಆಂಡ ಅಮ್ಯನ ಕೋಪ ಗೌತರ್ನ ಬದಲು ಆ ನರೆ ತರೆ ತಾಯಿ ರಾಗಿ ತಮಿತ್ತು ತಿರುಗಿಂಡು ರಾಗಿನ ಜೋರು ಮಾಡ್ಕ ಶುರು ಮಾಡಿದೆ ಎಂಜಿನ ಬೆಂದು
0: ಏ ನಂಬೆ ನರ ತರ ತಾಯ ಎಂಕಿ ಸಮನಂಬ ರಕ್ಕಸರ ವೈರಿ ತೆರಿದ ಎಂಕ್ಲೆನ ಹೆಚ್ಚಿ ಕಮ್ಮಿನ ಜಾನಕಿ ರಮಣನ ದುಂಬುಡೆ.

0: ಎಂಬೆ ಹೀನ ಕುಲ ತಾಯೆ ಅಹಂಕಾರಡುಗು ಮೆಲಡ ಗತಿಮತಿದ ಅಂತಿನಾಯೆ. ಈ ಗತಿಮತಿದ ಅಂತಿನಾಯೆ ಸುಡು ಸುಡು ಪಿಸಿರೇರ್ದು ಮಾನದೆತ್ತದು ನೆರಿಯೇ.
1: ಇವನ್ ಈ ಭಾಗಡು ಕನಕದಾಸರನ ರಚನೆ ಒಂದು ದಾಯೆ ಬತ್ತಿನ ಬಣ್ಣ ತೂನಗ ಬಹುಶಃ ಆರೇ ನಿಜ ಜೀವನ ಅನುಭವ ಮಾಡ್ತೀನಂಚಿನ

0: ಗೌತಮರೆನು ತೂನಗ ಪಂಡೆರಾರು.
1: ಮಚ್ಚರದ ಪರ್ಕತ್ತಿನ ತಿಗಲಿಡು ಕೂಟುದು. ಪರ್ಕತ್ತಿ ಬಂಡ ನಮ್ಮ ಕೇಯಿ ಕೊಯ್ಯರೈತನ ಜನ ಒಂಜಿ ಕತ್ತಿ ಅವನು ತಿಗಲಿಡು ಕೂಟಿನ ಅಂಜಾವು ಅಂಜ ಒರಿಯ ಗೊರಿ ಮೆಗಲು ತಾಂಟೊಂದುಳ್ಳೇರು ಅವಳ ಎನ್ನ ಸಭೆಟ್ಟು ಉಳಾಡಿದ ಉಳಾಯಿಗೆ ರಾಮಗೆ ತೇಲಿಕೆ ಬತ್ತನಿಗೆ ಮೆಕ್ಕಲಿಗೆ ಸರಿಯಾಯಿನ ಮರ್ದು ಅರಪೋಡು. ಮಚ್ಚರದ ಗಾಯಗೆ ಮರ್ದು ಅರೆಪಡೆ ಈ ಮಚ್ಚರ ಪೋಡು ನರಮಾನ್ಯ ಗಾವಡು ಮೃಗಪಕ್ಕಲೆ ಗಾವಡು ಅಹಂಕಾರ ಬತ್ತಿ ಬೆಟ್ಟಗೆ ಅಯ್ಯ ತಾನು ಏರಿಂದು ಬಂದ್ಬಿಟ್ಟು ಮದಪುವೆ. ಗೌತಮೇರು ಒಂಜಿ ತೀರ್ಮಾನ ಪಂಡಿರಪ್ಪ ಅದು ಪುರುತುಗೆ ಆಯ ಲಕ್ಕೊಡ್ದಿತ್ತಂಡ ಇಂಬೇ ಅಗಲಕಲು ಈ ಸಭೆಟ ಚರ್ಚೆ ಮಾಡ್ಕೊಂಡು ಅಗತ್ಯ ಒವ್ವಿತ್ತುಂಡು ತೀರ್ಮಾನ ನನ್ನಲ್ಲ ಆತಿ ಯಾರು ಬಣ್ಣಕ್ಕೆ ಬುಕ್ಕೊಂಜಿ ಮಗರು ತೀರ್ಮಾನದ ಆಯ್ತಲ್ಲ ಬುಕ್ಕೋರಿ ಫನ್ಪಿ ಆತು ದೆತ್ತೋರ್ನ ತಾಳ್ಮೇಲೆ ಇದ್ದ ಅಂದೆ ಅಹಂಕಾರನ ಮೇಲೆ ಪಾತಿರಿರತ್ತ ಮುಕ್ಕಲೆ ಗೊಂಜಿ ಮರ್ದರ ಪೊಡು ಬಂಡದು ರಾಮೇ ಒಂಜಿ ತೀರ್ಮಾನ ಕೊರ್ಪೇಗೆ ಎಂಚಿನ ತೀರ್ಮಾನವು.
0: ಮೇಲು ತಿಂಗಳು ಮುಟ್ಟ ಅದಗ ಏರು ಮುಕ್ಕುಲೆಡು ಏರು ಬಿರ್ಸೇನ್ ಪಿ ಬಿರ್ಸಾದಿಗೆನು ಮೇಲು ಕೀಳಿನು ನಮ ತೆರೆಯೊಲೀ ಪುರಕು ಪೊದಂಕುಲು ಲೆಪುಡಾವ ಪುರಕು ಪೊದಂಕುಲು ಲೆಪುಡಾವ ನಿಕ್ಲೇನ್ ಆಜಿ ತಿಂಗಳು
1: ಪಕ್ಷ ಪೂಜ್ಯಲೇನು ಮಲ್ಕೊಂಡಂಚಿನ ಸೊತ್ತುಲ ಮುಲ್ಪೋಲ್ಲ ಅಂಡ್ ಅಕ್ಲಿಗೆ ಏರೆಗಳ ಚರ್ಚೆ ಇಚ್ಚಿ ಅರಿಲ ಬಾರಗಲ ಅದಕ್ಕೆ ಮಾತ್ರ ಚರ್ಚೆ ಅತ್ತ ಅಪ್ಪಗಂಡ ಅವೆ ಕೊಂಚ ತೀರ್ಮಾನ ಕುರಿಯರ ಒಂಜಿ ಗಡುದಿಕ ಇತ್ತೇನೆ ಪನಪಿಲಕ ಇಜ್ಜಿ ದಯಪಂಡ ಯಾನು ಸೂಪಿನಿ ಅತ್ತಂಡ ಯಾನು ನಿಕಲ್ನ ವಿಚಾರನು ತೆರಿಪಿನಿ ಇನಿ ಮಾತ್ರ ಇತ್ತೆಗಿತ್ತ ತೀರ್ಮಾನ ಕೊರಿಯರ್ಗಳ ಕೊಂಚ ಆಜಿ ತಿಂಗಳು ಕಾಪು ಇಂಚ ಆ ತಿನೇಟ ನಿಕಲಿನ ಸೆರೆಕ್ಕೆ ಬಾಡುದು ಸಿರೆಕ್ಕೆ ಬಾಡುದು ಪಂಡ ನಿಕಲಿನ ಕರ್ಪಿಲಡು ಬಾಡರು ಉಂಡು ಐಕ್ಕೆ ಜಬದಾರಿ ಏರು ಪಂಡ ಗೌತಮ ಋಷಿಲು ಇರ್ನ ಆಶ್ರಮಡೆ ಒಂಜಿ ಮೇಯ್ಟ್ ಅರಿ ನನೊಂಜಿ ಮೇಯ್ಟ್ ಈ ನರೆ ತರೆತಾಯಿ ರಾಗಿ ಅಕಲು ಕರ್ಪಿಲ್ಡು ಸಿರೆಟು ಉಪ್ಪಡು ಆಜಿ ತಿಂಗಳು ಕರಿ ನೆಡ್ದ ಬುಕ್ಕ ಯಾನ ಅಯೋಧ್ಯೆಗೆ ಹೋಗಿ ನೆಡ್ದಕ್ಕೆ ಅಗಲೇನು ಲೆಪ್ಪ

ರಾಮನ ಆಜ್ಞೆದೆ ತೊಂದು ಪಿತರ್ನಂಚಿನ ಹನುಮಂತೆ ಆ ಭರತನ ನಾಡೊಂದು ಬಂದಾಗ ಭರತೆ ಅಯೋಧ್ಯೆಯ ಇಜ್ಜೆ ಬರ್ಮ ವರ್ತಮಾನ ಆಗ ತಿಕ್ಕಂಡು ದಯಪಂಡ ಅಯೋಧ್ಯ ಪ್ರವೇಶ ಮಲ್ತಿನೇ ಇಜ್ಜೆ.

ಬಿಡದು ಆ ಹನುಮಂತನಲ್ಲಿ ಉಪಚರಿತಾದು ಐದಕ್ಕೆ ತನ್ನ ಮೆಗ್ಗಿಯ ಶತ್ರುಗುಣೇ ಆಯನ ಒಟ್ಟಿಗೆನೇ ಇತ್ತೆ ಆಯನ ಲಿತ್ತ ಬನ್ಪೆಗೆ ಮೆಗ್ಗಿಯ ಆಯ್ನಾದ ಬೇಗ ಈ ನಮ್ಮ ಅಯೋಧ್ಯೆಗೆ ಹೋಡು ಅರಮನೆಗೆ ಅರಮನೆಗೆ ಹೋದು ಅಣ್ಣೆ ಬರ್ಪುರಂಜನ ವರ್ತಮಾನನು ಅಪ್ಪೆಲ್ಲಗೆ ತೆರಿಪಾವಡು ನಮ್ಮ ಅರಮನೆದ ಮಾತ ಪರಿವಾರದಲ್ಲಿ ತೆರಿಪಾವಡು ಮಾತ್ರ ಅಕ್ಕಲಿನ ಪೂರ ಲಿತ್ತೊಂದು ಇಡೇ ಬಲ ನಮ್ಮ ಒಟ್ಟಿಗೆ ಸೇರಿದ ರಾಮನ ಎದ್ಕೊಂಡಿರ ಪೋಯಿ ಎಂದು ಶತ್ರುಗುಣ ಅಣಪನ್ಪೆಗೆ ಬರತಿ ಶತ್ರುಗುಣೆ ಅಂಚನೆ ಭರತನ ಪಾತಿರದಂಚ ಆವುನ್ನು ಪಂಡದು ಹೊತ್ತೊಂದು ಅಯ್ಯ ಅಯೋಧ್ಯೆಗೆ ಬರ್ಪೆ ವಸಿಷ್ಠರು ಅಪ್ಪೆಲ್ಲು ಮಾತ ಪರಿವಾರದಗಳು ಮಾತ ಬಿದ್ದಡ್ದು ನಂದಿಗ್ರಾಮವು ಬತ್ತದು ಅಲ್ಪ ಭರತನಲ್ಲ ಸೇರೊಂದು ಭರದ್ವಾಜ ಆಶ್ರಮದ ಕಡೆಗೆ ರಾಮನ ಎದ್ಕೊಂಡ್ಯಾರ ಅಕ್ಲು ಬರೋಂದುಲ್ಲೇರು ಬೊಕ್ಕ.

ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ, ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.9.

0: ರೇಡಿಯೋ ಸಾರಂಗ್ 107.1
1: ಚಿಕಿತ್ಸಾ ಕೇಂದ್ರ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ರದ್ಧಾ ಅಮಿತ್ ಇವರ ಮಾತುಗಳನ್ನು ಕೇಳೋಣ.
2: ಯಶಮಾಮನವರ ಬಗ್ಗೆ ಮಾತಾಡುವುದು ಒಂದು ರೀತಿಯಲ್ಲಿ ಅತ್ಯಂತ ಸುಲಭದ ಕೆಲಸ, ಆದರೂ ಅಷ್ಟೇ ಕಷ್ಟದ ಕೆಲಸ ಕೂಡ. ಅವರ ಬಗ್ಗಿನ ಮಾತು ಎಲ್ಲಿ ಶುರು ಮಾಡೋದು ಅಂತಲೂ ಕಷ್ಟ ಆಗ್ತದೆ, ಜೊತೆಗೆ ಹೇಗೆ ನಿಲ್ಲಿಸಬೇಕು ಅಂತಲೂ ಯೋಚನೆ ಮಾಡಿದರೆ ಬಹಳ ಕಷ್ಟ ಅನಿಸ್ತದೆ. ಅವರು ನಮ್ಮೆಲ್ಲರ ಮೇಲೆ, ನಮ್ಮ ಮನೆಯವರ ಮೇಲೆ, ನಮ್ಮ ಎಲ್ಲರ ಮೇಲೆ ಒಂದು ಆಕಾಶದ ಹಾಗೆ ಇದ್ದವರು. ತಲೆ ಎತ್ತಿ ನೋಡಬೇಕು ಅಂತಿಲ್ಲ, ಆದರೆ ಅವರು ನಮ್ಮೊಂದಿಗಿರುವ ಅರಿವು, ಅವರ ಪ್ರೀತಿ, ಅವರ ಬೆಂಬಲ ಸದಾ ನಮ್ಮ ಜೊತೆಗಿದೆ ಎನ್ನುವ ದೃಢವಾದ ನಂಬಿಕೆ ನಮಗೆ ಇರ್ತಿತ್ತು. ನಮ್ಮ ಬಾಲ್ಯದ, ನಮ್ಮ ಯೌವನದ ನೆನಪುಗಳಲ್ಲಿ ಅವರದ್ದು ಬಹಳ ಪ್ರಖರವಾದ ನೆನಪು. ಯಾಕೆಂದರೆ ನಾವು ಮೊದಲು ಅಜ್ಜಿ ಮನೆಗೆ ಹೋದಾಗ ಅಥವಾ ಧರ್ಮಸ್ಥಳದಲ್ಲಾಗಲಿ ಅವರ ಮನೆಯಲ್ಲಾಗಲಿ ಮಾಮ ಬಂದರು ಅಂತಂದರೆ ಅದರ ಜೊತೆಗೆ ಸಂಭ್ರಮ, ನಗು, ಮಾತು, ತಮಾಷೆ ಎಲ್ಲವೂ ಜೊತೆಗೆ ಬರ್ತಾ ಇತ್ತು. ಅವರ ಮನೆಗೆ ಹೋದರೆ ಒಂದು ಹೊಸ ರೀತಿಯ ನಮಗೆ ಸ್ವಾಗತ, ಯಾವಾಗಲೂ ನಗುಮುಖದ ಸ್ವಾಗತ. ಅವರ ಮನೆಯ ಮಾಮನವರ ಸಾಧನೆಯ ಪಟ್ಟಿ ಏನು ಕಮ್ಮಿ ಇಲ್ಲ, ಆದರೆ ಅವರು ಇಂದು ಇಷ್ಟೊಂದು ಜನರ ಮನಸ್ಸಿನಲ್ಲಿ ನೆಲೆಸಲು ಕಾರಣ ಅವರ ಸ್ವಭಾವ ಅಂತ ನನಗೆ ಅನ್ನಿಸ್ತದೆ. ಅವರು ಎಂದೂ ಜೋರಾಗಿ ಮಾತಾಡಿದವರಲ್ಲ, ಯಾರಿಗೂ ಬೈದದ್ದನ್ನು ಕೇಳೇ ಇಲ್ಲ, ಆಸ್ವಾದಿಸುವವರು. ಒಂದು ಊಟ ಮಾಡಿ ಎದ್ದೇಳುವಾಗ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು ಅಂತ ಅವರ ಬಾಯಿಂದ ಯಾವತ್ತೂ ಬರದೇ ಇರಲಿಲ್ಲ. ಇವತ್ತಿನ ಚಹಾ ಚೆನ್ನಾಗಿತ್ತು, ಇವತ್ತಿನ ಗಾಳಿ ಚೆನ್ನಾಗಿದೆ, ಇವತ್ತು ಎಲ್ಲ ಪ್ರತಿಯೊಂದು ಕ್ಷಣವನ್ನು ಅವರು ಆನಂದಿಸುವುದನ್ನು ನಾವು ಕಲಿತೆವು ಅವರಿಂದ. ಇಂದು ಅವರನ್ನು ಆರಿಸಿಕೊಂಡು ಬರುವ ಜನ ಬರುವಾಗ ಹೇಳುವುದು ಅದನ್ನೇ, ನಾವು ಯಶೋವರ್ಮ ಸರ್ ಅವರಿಂದ ತುಂಬ ಕಲಿತಿದ್ದೇವೆ, ಅವರ ಮುಖ ನೋಡಿದರೆ, ಅವರ ನಗು ನೋಡಿದರೆ ನಮಗೆ ಸಮಾಧಾನ ಆಗ್ತಾ ಇತ್ತು ಅಂತ. ನಾನು ಕಾಲೇಜಿಗೆ ಸೇರುವಾಗ ಅವರು ಪ್ರಾಂಶುಪಾಲರಾಗಿ ಕೆಲವು ವರ್ಷಗಳಾಗಿತ್ತಷ್ಟೇ, ಅವರ ಚಟುವಟಿಕೆಗಳು ಆಗಷ್ಟೇ ಶುರುವಾಗಿತ್ತು. ಕಾರಿಡಾರ್ನಲ್ಲಿ ಅವ್ರು ನಡ್ಕೊಂಡು ಬಂದರು ಅಂತಂದರೆ ಪೋಟಿಕೋ ಕೆಳಗೆ ಅವರ ಕಾರ್ ನಿಂತು ಅಂತಂದರೆ ಒಂದು ಹೊಸ ಚಂಚಲನ ಆಗ್ತಾ ಇತ್ತು ಕಾಲೇಜ್ನಲ್ಲಿ. ಅವತ್ತು ಯಾವ ಡ್ರೆಸ್ ಹಾಕ್ಕೊಂಡು ಬಂದರು, ಯಾವ ರೀತಿಯ ಟೈ ಹಾಕ್ಕೊಂಡು ಬಂದರು ಅಂತ ನೋಡಲಿಕ್ಕೆ ಮಕ್ಕಳಿಗೆ ಕುತೂಹಲ ಇರ್ತಿತ್ತು. ಎಲ್ಲರಿಗೂ ಅವರದೇ ಮಾತು, ಎಂಥ ತುಂಟ ವಿದ್ಯಾರ್ಥಿಯಾಗಲಿ, ಎಷ್ಟೇ ದೊಡ್ಡ ತಪ್ಪನ್ನು ಮಾಡಲಿ, ಅವರು ಯಾವಾಗಲೂ ಅವನನ್ನು ಕರೆದು ಬುದ್ಧಿವಾದ ಹೇಳಿ ಅವನಿಗೆ ಮತ್ತೊಂದು ಚಾನ್ಸ್ ಕೊಡುವಂತಹ ವ್ಯಕ್ತಿತ್ವ. ಯಾರೇ ಸಿಬ್ಬಂದಿ ಒಂದು ತಪ್ಪು ಮಾಡಲಿ, ಎಷ್ಟೇ ಘೋರ ಅಪರಾಧ ಆಗಲಿ, ಇಲ್ಲ ಅವನು ಮೂಲತಃ ಒಳ್ಳೆಯವನವನು, ಆದರೆ ಏನೂ ಗೊತ್ತಿಲ್ಲದೆ ಅವನಿಂದ ಅಚಾತುರ್ಯ ಆಯಿತು ಅಂತ ಅವನನ್ನು ಕರೆದು ಮತ್ತೆ ಮತ್ತೆ ಬುದ್ಧಿ ಹೇಳಿ ಅವನಿಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟು ಅವನನ್ನು ತಿದ್ದುವಂತಹ ಗುಣ. ಇನ್ನೊಬ್ಬರ ಕಷ್ಟ ಕೇಳುವ ಮೊದಲೇ ಅದನ್ನು ಅರಿತು ಸಹಾಯ ಮಾಡುವ ಗುಣ. ಅವರು ಎಂದು ಅವರು ಮಾಡಿದ್ದನ್ನು ಹೇಳಿಕೊಂಡವರಲ್ಲ. ಅವರು ತೀರಿಕೊಂಡ ಮೇಲೆ ಎಷ್ಟೋ ಜನ ಮನೆಗೆ ಬಂದು ಅವರಿಂದ ನನಗೆ ಈ ರೀತಿಯ ಸಹಾಯ, ಆ ರೀತಿಯ ಸಹಾಯ ಆಗಿದೆ ಅಂತ ಹೇಳುವಾಗಲೇ ನಮಗೆ ಅವರ ಕಾರ್ಯಕ್ಷೇತ್ರದ ಅಗಾಧತೆ ಗೊತ್ತಾಗಿದ್ದು. ಅವರ ಮನೆ ಅಂತಂದರೆ ಒಂದು ಪುಟ್ಟ ಗ್ರಂಥಾಲಯ.

ಪುಸ್ತಕಗಳು ವಾಪಸ್ ಬಂದರೆ ಅದರಲ್ಲಿರೋ ಎಲ್ಲ ಮುಖ್ಯ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಆಗಿರ್ತಿತ್ತು. ಅವರಿಗೆ ಅರ್ಥ ಆಗದ ಪ್ರತಿ ಒಂದು ವಿಷಯವನ್ನು, ಶಬ್ದವನ್ನು ಡಿಕ್ಷನರಿಯಲ್ಲಿ ನೋಡಿ ಅದರ ಪಕ್ಕದಲ್ಲಿ ಅದರ ಅರ್ಥ ಬರೆದಿರ್ತಿತ್ತು. ಹಾಗಾಗಿ ಅವರಿಗೆ ಪುಸ್ತಕ ಕೊಟ್ಟು ಆಮೇಲೆ ಅದನ್ನು ಓದೋದು ನಮಗೆ ಭಾಳ ಸುಲಭ ಅನ್ನಿಸ್ತಾ ಇತ್ತು. ಆದರೆ ಮತ್ತೆ ಮತ್ತೆ ಪುಸ್ತಕ ಕಳಿಸ್ಬೇಕು ಅಂತಂದರೆ ಅದು ಬಹಳ ಕಷ್ಟ ಅನ್ನಿಸ್ತಾ ಇತ್ತು. ಅವರು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಬಗ್ಗೆ ಅವರಿಗೆ ಅಪಾರ ಗೌರವ. ಕೊನೆವರೆಗೂ ನಮ್ಮ ತಂದೆಯ ಫೋನ್ ಬಂದರೆ ಎದ್ದು ನಿಂತೆ ಅವರು ಮಾತಾಡ್ತಾ ಇದ್ದದನ್ನು ನೋಡಿ ನಾವು ಅವರಿಗೆ ತಮಾಷೆ ಮಾಡಿದ್ದಿದೆ. ಅವರು ರೂಮಲ್ಲಿ ಇಲ್ಲ ಇಲ್ಲ, ಬಾಬಾಜಿಯವರ ಫೋನ್ ಬಂದರೆ ಯಾವಾಗಲೂ ಎದ್ದು ನಿಂತೆ ಮಾತಾಡ್ತಾ ಇದ್ದದ್ದು ಅವರು. ಹಾಗೆ ನಮ್ಮ ಅಮ್ಮನವರನ್ನು ಕಂಡರೆ ತುಂಬ ಪ್ರೀತಿ, ನನಗೆ ಓದು ಕಲಿಸಿದವರು ಅವರು ಅಂತ ಹೇಳ್ತಾ ಇದ್ರು. ಒಂದು ಅಕ್ಕ ತಮ್ಮನ ಸಂಬಂಧಕ್ಕಿಂತ ಹೆಚ್ಚಾಗೇ ಇತ್ತು. ಅಮ್ಮನಿಗೂ ಹಾಗೆ, ಉಜಿರೆಯ ಮನೆ ಅಂತಂದರೆ ತವರು ಮನೆ ಹಾಗೆ ಇತ್ತು. ಅಲ್ಲಿ ಮಾಮ ಮಾಮಿಯ ಪ್ರೀತಿಯಲ್ಲಿ ಎಲ್ಲ ಮರೀತಾ ಇದ್ರು. ನನಗೆ ಎಷ್ಟೋ ಸಲ ಫೋನ್ ಮಾಡಿದ್ದಿದೆ, ನನಗೆ ಯಾಕೋ ಇವತ್ತು ಎಷ್ಟು ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಆಸಿಡಿಟಿ ಆಗದ ಹಾಗೆ ಇದೆ, ಇವತ್ತು ಉಜಿರೆಗೆ ಹೋಗ್ತೇನೆ ಅಂತ. ಸಂಜೆಗೆ ಫೋನ್ ಮಾಡಿ ಆರೋಗ್ಯ ಹೇಗಿದೆ ಅಂತ ಹೇಳಿದರೆ ಓ ಹೌದಲ್ಲ ಅಂತ ಅವರಿಗೆ ಕಾಯಿಲೆ ಮರೆತೇ ಹೋಗಿರ್ತಿತ್ತು. ಯಶಮಾಮನಿಗೆ ಬೆಳಗ್ಗೆ ಬೇಗ ಎದ್ದು ಓದುವ ಆಸಕ್ತಿ, ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗ್ತಾ ಇತ್ತು. ಎಚ್ಚರಾಗಿ ಓದು ಶುರು ಮಾಡಿದರೆ ಸಾಧಾರಣ 7 ಗಂಟೆಗೆ ಅವರು 7-8 ಗಂಟೆಗೆ ಟೆನ್ನಿಸ್ ಆಡಲಿಕ್ಕೆ ಹೋಗುವವರೆಗೂ ಅವರು ಓದ್ತಾ ಇದ್ರು. ಜೊತೆಗೆ ಏನಾದರೂ ಒಳ್ಳೆ ವಿಷಯ ಓದಿದರೆ ತಕ್ಷಣ ಅಕ್ಕನಿಗೆ ತಿಳಿಸ್ಬೇಕು, ಫೋನ್ 6 ಗಂಟೆವರೆಗೆ, ಆದರೆ ಅಕ್ಕನಿಗೆ ಹೇಳಬೇಕು ಅಂತಂದರೆ 6 ಗಂಟೆವರೆಗೆ ಕಾಯಬೇಕಲ್ಲ ಅಂತ ಅವರಿಗೆ ಒಂದು ಚಡಪಡಿಕೆ ಆಗ್ತಾ ಇತ್ತು. ಇಬ್ಬರಿಗೂ ಮಾತು ಅಂತಂದರೆ ತುಂಬ ಇಷ್ಟ. ಆದರೆ ನಮಗೆ ಏನು ಕಷ್ಟ ಆಗ್ತಾ ಇತ್ತು ಅಂತಂದರೆ ಇಬ್ಬರಿಗೂ ಯಾವ ರೀತಿಯ ಗಾಸಿಪ್ ಇಷ್ಟ ಇಲ್ಲ. ಅವರ ಇವರ ಮಾತು ಹೇಳಬಾರ್ದು, ಟಿ ವಿಯಲ್ಲಿ ಸೀರಿಯಲ್ಗಳ ವಿಷಯ ಮಾತಾಡಬಾರ್ದು, ಮತ್ತು ನಮ್ಮ ಹತ್ರ ವಿಷಯ ಇರ್ತಿರಲಿಲ್ಲ. ಅಮ್ಮ ಎಷ್ಟೋ ಸಲ ನನಗೆ ಫೋನ್ ಮಾಡಿ 5 ನಿಮಿಷದಲ್ಲಿ ನಿನ್ನ ಹತ್ರ ಏನೂ ಮಾತಿಲ್ಲ, ನಾನು ಇಡ್ತೇನೆ ಯಶನಿಗೆ ಫೋನ್ ಮಾಡ್ತೇನೆ ಅಂತ ಮಾಡಿದ್ದಿದೆ. ಅಮ್ಮನಿಗೆ ಏನೇ ಕಾರ್ಯಕ್ರಮ ಬಂದರೂ ಕೂಡ ಯಶಮಾಮನಿಗೆ ಫೋನ್ ಮಾಡ್ತಾಯಿದ್ರು. ಇವತ್ತು ಜ್ಞಾನ ವಿಕಾಸದ ಸಂಘದವರು ಬರ್ತಾ ಇದ್ದಾರೆ, ಇವತ್ತು ರೂರಲ್ ಡೆವಲಪ್ಮೆಂಟ್ ಚಕಚಕ್ಯತೆಯೂ ಇತ್ತು. ಹಾಗಾಗಿ ಒಂದು 10 ಪಾಯಿಂಟ್ ನಿರರ್ಗಳವಾಗಿ ಹೇಳಿದರೆ ಅಮ್ಮ ಹೇಳ್ತಾ ಇದ್ರು, ಸಾಕು ಮಾರಯ್ಯ, ಮುಂದಿನ ಫಂಕ್ಷನ್ಗೆ ಸ್ವಲ್ಪ ಆಳವಾದ ಅಧ್ಯಯನ ಇತ್ತು.

0: ಯೋಚನೆ ಮಾಡಿ ನಮ್ಮ ನುಡಿಗಳು ತಂತಾನೆ ಮೃದುವಾಗ್ತದೆ. ಎಲ್ಲವೂ ಅವರಿಂದ ಕಲಿತ ನೆನಪು. ಅವರ ಜೊತೆಗೆ ಕಳೆದ ದಿನಗಳು ನಮಗೆ ಅತ್ಯಮೂಲ್ಯವಾದದ್ದು. ಅವರ ಮನೆ ಈಗಲೂ ಹಾಗೆ ಇದೆ. ಮಾಮಿ ಇದ್ದಾರೆ, ಪೂರನ್ ಮತ್ತೆ ಕೆಯೂರು ಅವರ ಪಡಿಯಚ್ಚಿನ ಹಾಗೆ ಇದ್ದಾರೆ. ಅವರ ನೆನಪುಗಳು ಸದಾ ಉಳಿಯುವ ಹಾಗೆ ಆ ಮನೆಯನ್ನು ಅವರು ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಇಷ್ಟು ವರ್ಷ ನಮ್ಮ ಜೊತೆಗೆ ಅವರು ಇದ್ದ ಸಾರ್ಥಕ ಭಾವನೆ ನಮಗಿದೆ.
1: ಈಗ ಆಪ್ನಲ್ಲೂ ಕೂಡ ಲಭ್ಯ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಸ್ತ್ರೀ ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ ಚಂದ್ರಶಯನ ಹಾಗೂ ಪದ್ಮಾವತಿ ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೊದಲನೇ ಕಂತು.

ಒಂದು ತೆರಿದಿನಗಲು ಪರ್ಪಿನಂಚಿನ ಪಾತ್ರ ನಮ್ಮ ಶರೀರ ಪರ್ಪರವು ದೇವಲ್ಯ ಅವಡಿಗೆ ಅಂಚಾಣ ಮಾತ್ರ ಆಯ್ತ ಉಲ ಐತಿನ ಜೀವಾತ್ಮೆ ಪರಮಾತ್ಮೆ ಆಪೆ ಪಂಪಿನಂಚಿನ ಪಾತ್ರ ಏತು ಸತ್ಯ ಸುಳೆ ನಮ್ಮ ತಿನ್ಪುನ ತಿನಸಿಡು ಭಕ್ತಿನ ನಮ್ಮ ಜೋಡಿ ಆಂಡ ಅವು ಪ್ರಸಾದ ಆಪುಡಿಗೆ ಪರ್ಪಿನಂಚಿನ ನೀರಿಗೆ ಭಕ್ತಿನ ಬೇರೆ

ಕ್ಷಾತ್ರ ಅನ್ನ. ಒಂದು ಕಡೆ ಬ್ರಾಹ್ಮ, ನನ್ನೊಂದು ಕಡೆ ಕ್ಷಾತ್ರ. ಒಂದು ರಜ್ಜು ಸೇರಿದ ಪುಟ್ಟಿನ ಯಾನ ವಿಕ್ರಮಾದಿತ್ಯ ಅಂಚ ಪಂಡದು ಎನ್ನ ಅಮ್ಮರೆಗೆ ಯಾನ್ ಉರಿಯ ಮಗೆ ಆತು. ನಾಲ್ಕು ವರ್ಷ ನೋಡಿದ್ರೆ ಆರು ಮದುವೆ ಆತಿರಿಗೆ ವೈಶ್ಯಶ್ರೀ ಮದುವೆ ಆಯರು. ಐಟೊಂಜಿ ಮಗೆ ಪುಟ್ಟಿಯೇ ಕ್ಷತ್ರಿಯಾಣಿನ ಮದುವೆ ಆಯರು. ಐಟು ಯಾನು ಪುಟ್ಟಿಯೇ ಕೊಂಚ ಬ್ರಾಹ್ಮಣ ಸ್ತ್ರೀಗಳ ಮದುವೆ ಆಯರು. ಐಟು ವರ ರುಚಿ ಪಂಪಿನಂಚಿನ ಎನ್ನ ಅಣ್ಣೆ ಪುಟ್ಟಿಯೇ. ಕೊಂಚ ಶೂದ್ರ ಸ್ತ್ರೀಡು ಮದುವೆ ಆಯರು. ಐಟು ಭರ್ತೃಹರಿ ಪಂಪಿನಂಚಿನ ಎನ್ನ ಮೆಗ್ಗಿಯ ಪುಟ್ಟಿಯೇ. ವೈಶ್ಯಸ್ತ್ರೀ ಸಹಯೋಗಡು ಪುಟ್ಟಿನಾಯೇ ಭಟ್ಟಿ ಪನಪಿನಾಯೇ ಎನ್ನ ಒತ್ತುದ ಮೆಗ್ಗಿ. ಅಮ್ಮೆನ್ನ ಕಾಲ ಕರೀಂಡು ಈ ಮಾಳವದ ಸಿಂಹಾಸನ ಏರೆಗಿಂದ ಆಂಡು. ಆ ಪುರ್ತುಡು ಎನ್ನ ಅಣ್ಣೆ ವರರುಚಿ ಸಂಸಾರದ ಬಗ್ಗೆ ಆಸಕ್ತಿ ಇದ್ದಂದಿನಾರು, ಅಧಿಕಾರದ ಬಗ್ಗೆ ವ್ಯಾಮೋಹ ಇದ್ದಂದಿನಾರು. ಪಟ್ಟ ನಿಕ್ಕೆ ಆಣ ಮೆಗ್ಗಿ ಆ ಪಡ್ಡದು ಆರು ಒಂದು ರೀತಿಯ ಸನ್ಯಾಸಿನ ರೂಪಗಳು ಬದುಕನಾರು. ಇನ್ನು ಕಾಲಾಗ ವೈರಾಗ್ಯ ಶತಕನು ಬರೆದು ಬಾರಿಮಲ್ಲ ಪುಗರ್ತೆ ಪಡೆಯನಾರು. ಎನ್ನ ಮೆಗ್ಗಿಯ ಭಟ್ಟಿ ಯಾನು ಪಾಡಿ ಗೆರೆನ ಮೀರುನ ಎತ್ತು ಅಂಚಾದ ಆಯ್ನ ಮಂತ್ರಿ ಬಣ್ಣದು ಯಾನು ದಿವಂಡೆ. ಭರ್ತೃಹರಿ ಅಣ್ಣನ ಸಾಧಿಡೇ ತುಂಬು ಪೋಯಿನಾರು. ಭರ್ತೃಹರಿನ ನೀತಿ ಶತಕ ಬರಿ ಪುಗಾರ್ತೆ ಪಡೆಯನಾರು. ಅಂಚಿತ್ತಿನ ಒಂದು ಯೋಗ್ಯತಾ ಹೊಂದಿರಾಯನ ಜನಕುಲ ನಡುಡು ಪುಟ್ಟಿನಿರ್ದ ಅವರ ಆ ಯೋಗ್ಯತೆ ಒರಿತುರುಡು ಬರ್ಪಣ ಕಾರಣಕ್ಕೂ ಬೋಡಾದು ಎನ್ನಾತಿಗೆ ದಿಂಜ ಪ್ರಯತ್ನ ಯಾನು ಬತ್ತಿನಾಯಿ. ಕಲಿಯುಗೋಡು ಏರು ಶ್ರೇಷ್ಠೆ ಈ ಪುರ್ತಮಾನೋಡು ಬಂಡ ಮಾತೆಲ್ಲ ಬಂದ ಬೇರೆ ವಿಕ್ರಮಾದಿತ್ಯೇ ಬಂಡದು. ಬುಧರ ವಿಕ್ರಮೇ ಆದಿತ್ಯ ಬಂದ್ಬಿಟ ಬುಧರ್ ಬರ್ತನೆಗೆ ದೇವಲೋಕೋಡು. ಒಂಜಿ ಕಾಲೋಡು ದೇವಲೋಕೋಡು ಒಂಜಿ ಪಂತ ನಡತನು. ನಲಿಪು ನಂಚಿನ ಸ್ತ್ರೀಯರು ಉಳ್ಳರು ಇಂದ್ರ ರಂಭಾದಿ ನಾರಿಯರು. ಆಯ್ತು ಎಡ್ಡ ನಲಿಪುನಾಳು ಏರು ಪನಪಿನಂಚಿನ ಒಂದು ಪಂತ ಆಂಡಿಗೆ. ಆ ಪೊಟ್ಟು ರಂಬೆಲ ಊರ್ವಶಿಲ ಮಾತಿರಳ ಗೆಂದುದು ಅಖಿಲಡ ಏರು ಪನಪಿನ ಒಯ್ಯಕಯ್ಯ ಅನಗ ತೀರ್ಮಾನ ಕೊರಿಯರ ದೇವಲೋಕದ ಇಂದ್ರೆ ಎನನ್ಲಿತ್ತೆ. ಅಜ್ಪತ್ತನಾಲು ವಿದ್ಯನ ಕಲ್ತಿನಯ ಯಾನ ಆಯ್ತು ನೃತ್ಯ ಕಲೆಲ್ಲ ಒಂಜಿ. ಆ ರಡ್ಡು ಅಪ್ಸರ ಸ್ತ್ರೀಯರ ಕೈಟ್ಲ ಮಲ್ಲಿಗೆದ ಚೆಂಡನ ಕೊರೆದು ನಲಿಪಾಯ ನಲಿಪಾಡಿಗೆ ಒರಿಯನ ಒರಿ ಬೀಸವನ ಹಾಕ್ಲಾಕ್ಲ ಅಣ್ಣ ಒಂತೆ ಪೊರ್ತು ಗಾನಗನೆ ರಂಬೆನ ಕೈತ ಆ ಮಲ್ಲಿಗೆದ ಚೆಂಡು ಜಾರದುಕೊಂಡು ಅಡಗೆಯನ್ನು ತೀರ್ಮಾನ ಕೋರಿಯ ಗೆಂದಿನಾಳು ಏರು ಬಂಡ ಊರ್ವಶಿ ಮಾಡ್ತೀನ ಹೋಗಿ ವಿಶ್ವಕರ್ಮೇನೇ ರಚನೆ ಮಾಡ್ತೀನಂಚಿನ ಆ ಸಿಂಹಾಸನ ಮಯೂರ ಸಿಂಹಾಸನ ಅಂದ್ರೆ ಈಗ ಬುಧರು ಸನ್ಮಾನ ಮಲ್ತು ಅನ್ನ ಭೂಲೋಕ ಕಡಪುಡಿಯೇ. ಇನ್ನಿ ಕಾಲಾಗ ಉಜ್ಜನಾಪುರಡು ಆ ರಕ್ತಗಜಿತ ವಾಯಿನಂಚಿನ ಸಿಂಗದನ ಏರುದ ಏನು ಒಲಗ ಕೊರ್ಪನವು ವರ್ಸೋಡರ ನಡಪುಡು. ಅವು ಮಾರನೆ ಮಿದ ಪುರ್ತುಗು. ಈ ನಡುವೆ ದೇವಿ ಅಂಬಿಕೆನ ವರಪ್ರಸಾದಗಳ ಹಿಂಗ್ ಕಾಂಡು ಆ ಕಥೆಲ್ಲ ಬಾರಿ ಮಲ್ಲೆ ಉಂಡು. ಮುಂಜಿ ಪುರ್ತುಡು ಓಲಗ ಪ್ರಂಜನ ಪುರ್ತುಡು ಬರೀ ಕಾಪಾಲಿಕೆ ತೂನಗ ಋಷಿನ ಲೆಕ್ಕ ಇತ್ತೆ ಶಾಂತಶೀಲೆಯಿಂದ ಆಯ್ನ ಪುದರು ಕೈತಲ್ದ ಕಾಡು ಹಿಡಿದು ನಡೆದು ಬತ್ತೇರು. ಎನ್ನ ಹೋಮ ಕಾರ್ಯಗೂ ಅಡ್ಡಿಪಡಿಸೇ ಬರಿ ಬ್ರಹ್ಮರಕ್ಕಸೆ ಬೇತಾಳೆ ಆಯ್ದಿಂಗ ರಕ್ಷಣೆ ಕೊರಡು ಪಂಡದು ಕೇಂಡೊಂಡೆ. ಅರಸು ಆಯ್ನಾಯೇ ಗೋಬ್ರಾಹ್ಮಣ ಹಿತರಕ್ಷಣೆ ಮಲ್ಪಡು ಪಂಡದು ಶಾಸ್ತ್ರ ಅಂಚಾದ ಪ್ರಾಣಿರು ಮಲ್ಪಣಂಚಿನ ಅನುಷ್ಠಾನಕ್ಕೂ ಏರು ಅಡ್ಡಿ ಮಲ್ಪೇನ ಹಾಗೆ ಸರಿಯಾದ ಶಿಕ್ಷಕರೊಡು ಮಲ್ಪಣ ಕಾರಣಕ್ಕೂ ಬೋಡಾದು ರಡ್ಡು ಪಾತ್ರ ಪಾತ್ರಲ್ಲದೆ ಆ ಶಾಂತಶೀಲರ ಒಟ್ಟಿಗೆ ಅರಣ್ಯಗೂ ಯಾನು

ಬತ್ತದ ಒಂತೆ ಬರ್ತು ದುಂಬು ಬಂದಾಗ ಐತ ಉಲೈದ ಬೇತಾಳೆ ಪಾತ್ರೆ ಶುರು ಮಾಡ್ತಂಡು. ವಿಕ್ರಮ ಎರಡು ಪತ್ತೊಂದು ಪೋಪನಮಲ್ಲ ವಿಷಯ ಅತ್ತು ಅಂಡ ಈ ಪೋಪನಿಗೆ ಆ ಕತೆನ ಕೇಳಿದ ಕಡೆದ ಪ್ರಶ್ನೆಗೆ ಈ ಉತ್ತರ ಕೊರ್ಜ ಅಂದ ಅಂಡ ನಿನ್ನ ತರೆ ಪುಡದು ಸಾಲೊಂದಿತ್ತೆ ಇನ್ನು ಎಂಜಿನ ಆಚಿರ ಪ್ರತಿ ಸರ್ತಿಲ ಯಾನು ಪೋಪಿನ ಗಿಚ್ಚಾವನ ಯಾನು ಪತ್ತೊಂದು ಬರ್ಪಿನಿ ಆಯ ಕತೆ ಬಂದಿನಿ ಕತೆ ಮುಗಿನಾಡಿಗೆ ಏನ ಉತ್ತರ ಕೇಳಿದ ಆಯ ಪಾದ ಬೋದು ಪೂರ ಇಟ್ಟು ನೇಲುಣ್ಣಿ ಒಂದು ಇಂಚನೆ ನಡತದ ಕಡೆಗೆ ಒಂದು ದಿನ ಇಂಚಾಣ್ಲಂಬಿಯನ್ನು ಪಟ್ಟೋಡು ಬಂದದು ಹೋಯರ ಹುಡಿಯರ ಬಲ್ಲಿ ಬಂದದು ಈ ಸರ್ತಿ ಗಟ್ಟಿ ಮನಸ್ಸು ಬಂದದು ಪತ್ತೊಂದು ಬತ್ತೆ ಆಗ್ಲ ಅಂದಾಜ ಆಂಡದನ್ನ ಈ ಸರ್ತಿ ಬಿಡ್ ಪೂಜೆ ಇದ್ದು ಆಯ್ತು ಕೊಂಚ ಹೊಸ ಕತೆ ಎರಡಕ್ಕೆ ಪಂಡಿ ಮತ್ತೆ ಕತೆ ಬಾರಿ ಮಲ್ಲ ಕತೆ ಆಂಡ ಪಣ್ಣನ ಕತೆ ಉಂಡತಿ ಈಗ ಬಾರಿ ವಿಶೇಷವಾದ ಬುಡೇದಿ ಸಹಿತ ನಂಚಿನ ಒಂಜಿ ಅಮ್ಮೆ ಅಪ್ಪೆ ಸಹಿತ ನಂಚಿ ಮಗೆ ಒಂಜಿ ಕಾಡ ಸಾಧಿಲು ಹೊಂದಿತ್ತೆ

ಅಂಚೆ ಅದು ವಾ ಒಂಜಿ ರೀತಿಯ ಪದ್ಧತಿ ಮೂಲ ಅಡ್ಡ ಬೂರೋಡು ಪನ್ಪಿಣ ಹಿರೇ ತೋಜಾದು ಕೊರಲೇ ಅನಂಚನೆ ಮಾಲ್ ಕೊಲಿಯದು ಸತ್ಯ ಅಂದ ನಂಬಿ ಹೌದಾ ಅಷ್ಟಾಂಗ ನಮಸ್ಕಾರವನ್ನ ಇಂಚದುಲ ಎನ್ಮ ಅಂಗವುಲ ಭೂಮಿಗೆ ತಾಗೋಡು ಪಂಡದು ನೀಟೋ ಅಡ್ಡ ಬೂರಿಯ ಅವೇ ಪೊರ್ತುಗು ಎನ್ನ ಕೈಟೆತ್ತಿನ ಕತ್ತಿನ ಜೆತ್ತದ ಆಯ್ನ ತಲೆ ನೆನಕಡ್ತೆ ಶಾಂತಶೀಲೆ ಸೈತು ಪೋಯೆ ಮಾಯಾವಿ ದುಷ್ಟಾಯ ಕೆಂಗುಡೆ ಸೈತು ಪೋಯ್ ಜನ ಪೊರ್ತುಡು ಕಾಲಿಕಾ ಮಾತೆ ಎನ್ನೆದಿರು ಪ್ರತ್ಯಕ್ಷರಾಯ ಈ ಕಲಿಯುಗೋಡು ದೇವಿನ ದರ್ಶನ ಮಾತ್ರ ಆಯರ ಸಾಧ್ಯ ಉಂಡ ಅಂಚಿತ್ರ ಅಪ್ಪೇನ ತೂದು ಭಾರಿ ಸಂತೋಷಾದಿಯನ್ನು ಸುಗಿತೆ ಆ ಮಹಾತಾಯಿ ಎಂಕ ಅನುಗ್ರಹ ಮಲ್ತೇರು ರಾಜ ವಿಕ್ರಮ ಅನ್ಯಾಯಗಾರ ಅಂಚಿತ್ರ ಈ ಕಾಪಾಲಿಕನ ಕೆರೆದು ಲೋಕಗೂ ಎಡ್ಡೆನು ಉಂಡು ಮಲ್ತ ಐಕಾತ್ರ ಶಾಶ್ವತವಾಯಿತು ಈ ರಾಜ್ಯ ಅಲ್ಲಿರ ಒಡದು 1000 ಆಯುಷ್ಯವನ್ನು ನಿಕ್ಕು ಕೊರತೆ ರಾಜ್ಯಕ್ಕೆ ಬತ್ತಿನ ಪುರ್ತುಡು ಬಾರಿ ಆಚಿರಡು ಎನ್ನ ಮೆಗ್ಗಿಯ ಬಟ್ಟಿ ಕೇಂಡಿದ್ದಾನೆ ಅನ್ನ ಈತ ತಡ ಇನ್ನಿದಾದ ನಿಕ್ಕ 2000 ಬಿಲಕ ಯಾನ ಮಲ್ಪುವೆ ಅವು ಹೆಚ್ಚ 1000 ರಾಜ್ಯನು ಆಳ್ಲ ಬರ್ಪಡತ್ತ ನೀವು ಅನುಗ್ರಹ ನಮಗೊಂಜ ಬೆಲೆ ಮಲ್ಪು ಪ್ರತಿ ಆಜಿ ತಿಂಗಳು ಗೊರ ಲೋಕ ಸಂಚಾರ ಮಲ್ಪು ಆಜಿ ತಿಂಗಳು ಇಡೀ ತಿರುಗುಣಿ ಆಜಿ ತಿಂಗಳು ಸಿಂಹಾಸನಡು ಕುಳ್ಳುಣಿ ಅಡಿ 1 ಆಂಡ ಅಪ್ಪೆಗೊರನ ಆಜಿನ ಸ್ವಲ್ಪ ತಿಕ್ಕಲೇ ಕಾಂಡು ಕೂಡ ಲಂಚನೆ ಆಜಿ ತಿಂಗಳು ಇಡೀ ಊರದ ಪ್ರವಾಸ ಜನಕುಲ ಆದೇಚ ತೂಪಿನಿ ಆಜಿ ತಿಂಗಳು ಸಿಂಹಾಸನಡು ಕೊಲ್ಲುಣಿ ಇಂಚಾನ 1000 ಬಂದು 2000 ಆಪಣದು ಆಯ್ನ ಬುದ್ಧಿಗೆ ಬಂದಿಗೆಗೆ ಆಯ್ನ ಮೆಚ್ಚೆ ಇಂದು ಲೋಕಗಳ ಎಡ್ಡೆ ಆಪಣು ಕುಳ್ಳಿದಿ ಪಟ್ಟಡು ಕುಳ್ಳಿ ನಂಚಿನ ಅರಸು ಲೋಕವು ತಿರ್ಗಿಯರ ಹೋ ಅಂದ ಇತ್ತಂಡ ಆಗ ಲೋಕಾನುಭವ ಉಂಡ ಪೂಜಿ ಐಕತ್ತ ತಿರುಗಿ ನಾಲ್ಕು ಹೊರ್ತೀನಿ ಕೋಶ ಓದು ಲೋಕ ತಿರುಗು ಅಂದು ಹಿಂಗೆ ಭಾರಿ ಪ್ರಯೋಜನಕ್ಕೆ ಬರ್ತಲ್ಲವು ಹಿಂಚ ಒಂಜಿ 1 ತಿರುಗುಣಿ ಒಂಜಿ ಆಜಿ ತಿಂಗಳು ತಿರುಗುಣಿ ಆಜಿ ತಿಂಗಳು ಸಿಂಹಾಸನಡು ಕುಳ್ಳಿ ಈ ರೀತಿಡು ಎನ್ನ ಕಾರ್ಯಭಾರ ನಡೆತೊಂದಿತ್ತಂಡು ಈ ಉಜ್ಜನಾಪುರುಡು ಒಂದು ಸಂಪ್ರದಾಯ ಉಂಡು ಪ್ರತಿ ವರ್ಷ ಮಾರಣ್ಯಮಿದ ಸಮಯಡು ವಿದ್ವತ್ ಗೋಷಿ ನಡಪಾವನಿ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳುಂಡು ಆಯ್ತ ಒಟ್ಟುಗೂ ಎನ್ನ ಆಸ್ಥಾನ ಉಪನಂಚಿನ ನವರತ್ನರು ವರ್ಮಜನ ವಿದ್ವಾಂಸರು ಅಕಲೇನದು ಈ ಒಂದು ವಾಕ್ಯಾರ್ಥ ಗೋಷ್ಠಿ ನಡಪಾವನಂಚಿನ ಒಂಜಿ ಉದ್ದೇಶ ಇನಿ ಅಂಚಿತಿನ ಒಂಜಿ ಸುದಿನ ಆಜಿ ತಿಂಗಳು ಇಡೀ ತಿರುಗದು ಮಾರ್ನಮಿಗಾನಗ ಊರಿಗೂ ಪ್ರವೇಶ ಮಾಡಿದೆ ಯಾನು ವಿಶೇಷವಾಯಿನ ನವರಾತ್ರಿ ಉತ್ಸವ ಉರ್ಬ ದಿನದ ಅಪ್ಪೆನ ಆ ಒಂಜಿ ಪರ್ವ ಭಾರೀ ಪೊರ್ಲು ನಡೆಸದನು ಇನಿ ವಿಜಯ ದಶಮಿದ ಪರ್ವ ದಿನ ಈ ವಿಜಯ ದಶಮಿದ ಅನೇಕ ವಿದ್ಯಾದಶಮಿದಲ ಪುದರು ಅಂಚಾತ್ ವಿದ್ವತ್ತು ಗೋಷ್ಠಿ ನಡಪಡು ಪರಮಣ ಕಾರಣಕ್ಕೆ ಬಡದು ಮಲ್ಲ ಸಭೆ ನೇನು ಸೇರಾದೆ ಎನ್ನ ಒರ್ಂಬ ಜನ ಪುರೋಹಿತ ವರ್ಗದಗಲು ಪಂಡಿತರ ನಕಲು ಸಾಲಗ ಉಂಡಾಸ ಕಟ್ಟದ ಕೊಳ್ಳುದೇರು ಅಕಲ ಪಿರಾವುಡಿ ಇನಿ ಊರದ ಜನಕುಲೇ ಸೇರಿದೇರು ಇಂಚಿನ ಸಭೆಟ್ಟು ವಿಶೇಷವಾಗಿ ಒಂದು ಪ್ರಶ್ನೆ ಪಾಡೋಡು ಪಂಡಿತ ಮನಸ್ಸಾದಳು ಓ ದೇವ ಬ್ರಾಹ್ಮಣರೇ

0: ಎನ್ನ ಓಲಗ ಶಾರದ ಕುಳ್ಳಿನ ಅಂಚಿನ ಎಮ್ಮ ಜನ ಪಂಡಿತರ ನಕಲೇಗಳು ಸ್ವಾಮಿ ತೋಲೋಯಿತ್ತದಂಗಳಿಗೆ ಸ್ವಲ್ಪ ಮೇಸನ್ ನಾವೊಂದುಲ್ಲೆ ಜಾತಿಡ ನೂಲು ಪಾಟ ಬಿರಣಿರ ನಿಕ್ಕಳು ಏಕಲಂಚಿನ ಕ್ಷತ್ರಿಯರು ಬಿರಣಿರ ದೇವರಿಗೆ ಸಮ ಅಂದು ದೀಪ ಇಂಗಳು ಮಂಜಿ ಪಾತ್ರ ಉಂಡತ್ತಿ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೇವತಾ ತನ್ ಮಂತ್ರಂ ನಡು ಪುಟ್ಟಿನಂಚಿನ ನಿಕಲಿಗೆ ಶ್ರದ್ಧಾವಂತೆ ಆಯಿನಂಚಿನ ಯಾನ ಯಾಪಲ ಗೌರವ ಸಂದಾಯ ಮಲ್ಪುವೆ
1: ಸರಿ
0: ಯಾಪಲ ವಿಶೇಷವಾಗಿನ ಚರ್ಚೆ ನಿಕಲು ಮಲ್ಕು ನಕಲು ನಿಕಲು ನಿಕಲಾತಿಗೆ ಬಿಡುದು ಯಾನ ಕೊಂಡೆ ಕಬ್ಬಿ ಮಾಡೋದು ಏನು ನೀ
1: ಚರ್ಚೆ ಇದ್ದಂದ್ರೆ ಜೀವನದ
0: ಅಂದಪ್ಪ ಅದು ಚರ್ಚೆ ಎಡ್ಡೆ ಚರ್ಚೆ ಅನ್ನಕ್ಕೆ ಏನಿರಲ್ಲ ಖುಷಿ ಆಗ್ಬೋದು
1: ಸುಳಿತು ಸುಳಿತದೆ ನೀ ಬರ್ಪು ಲೆಕ್ಕ ವಿಷಯಗಳು ಅಂಚನೆ ಬರೋಳು ಚರ್ಚೆ ಮಲ್ತದೆ
0: ಅಲ್ಲ ಅಂದ್ರೆ ನಮ್ಮ ಈ ನಿಖಿಲ್ ವರ್ಮ ಜನ ಉಂಡತ್ತೆ ಪಾತ್ರೆಲ್ಲ ಸುರು ಮಲ್ತಂಡ ದಾಸಿಬಿ ಬುಂಡಲ ಶಬ್ದ ಅವು ಅಂಚಿತ್ತಿನ ಸಭೆ ಅಜಪ್ಪ ಅದಕ್ಕೇನು ದುಪ್ಪನಂಚಿನ ರೀತಿ
1: ಪೂರ ಕಾಶಿ ಇಡುವುದು ನಕ್ಕಳ
0: ಅತ್ತ ಸ್ವಾಮಿ ಅಂಡ್ ಇನಿ ವಿಶೇಷವಾಗಿನ ಒಂದು ಸಂಗತಿ ನಿಖಿಲಡಕ್ಕೆ ಕೇನು ಉಡೋದುಂಡು
1: ದಾದವು
0: ಈ ನರಮಾನ್ಯ ಕೊಂಚ ಗ್ರಹಚಾರದ ಉಂಡಿಗೆ ಅತ್ತ
1: ಅಂದ್ರೆ
0: ಪ್ರತಿ ಒರಿಲ ಪುಟ್ಟಿನಂಚಿನ ನರಮಾನಿ ಈ ಗ್ರಹಗತಿದ ಅನುಸಾರವಾದ ಬೇತೆ ಬೇತೆ ಫಲನು ಅನುಭವ ಮಲ್ಪಿ ಅಂತೀನಿ ಅದಕ್ಕೇಂದೆ
1: ಅಂದ್ರೆ
0: ನಮ್ಮ ಹಿರಿಯಕ್ಕೆಲ್ಲ ಪಡ್ತೇರು ನಂಕಲ ಅನುಭವ ಬರ್ತಂಡು
1: ಸರಿ
0: ಜನ್ಮ ರಾಶಿಡು ಈ ಗ್ರಹ ಸಂಚಾರ ಆಪಿನಂಚಿನ ಪುರ್ತುಡು ಎರ್ತೆ ತಗ್ಗು ಬಂದ್ರೆ ಆ ಜೀವನೋಡು ಆಪುಂಡು ಒಂದು ಅಪಗಡೆ ಎನ್ನ ಮನಸ್ಸು ಗೊಂಜಾಡು ಕೂದಾರಿಗೆ ಒರುಂಬ ಗ್ರಹಗಳು ಉಂಟತ್ತೆ
1: ನವಗ್ರಹಗಳು
0: ಸೂರ್ಯನ ಸುರುವಾಣ ಕೇರಿ ಮುಟ್ಟ ಅತ್ತ
1: ಅಂದ
0: ರಾಹು ಕೇತು ಮುಟ್ಟ
1: ಅತ್ತ
0: ಅಂದ ಈ ಒರುಂಬ ಗ್ರಹಗಳ ಫಲ ಅತನ ಪರಿಣಾಮ ಆ ಒಂಜೇ ಲೆಕ್ಕ ಉಪ್ಪುಂಡ ಅತ್ತ ಈಗ ದಾನೆ ಎಲ್ಲ ಎತ್ವಾಸಿ ಉಪ್ಪುಂಡ ಮಾತ್ರ ಆತು ನೆಟ್ ಒಂತೆ ಪ್ರಧಾನ ಬುಕ್ಕ ಒಂತೆ ಮಧ್ಯಮ ಅಂದ್ಕೊಂಡು ಅಲ್ಲ ಉಂಡ ಒರುಂಬ ಗ್ರಹಗಳು ಶ್ರೇಷ್ಠವಾಯಿನ ಒಂದು ರಾಜಗ್ರಹ ಅಂದಿತ್ತು ನಾವು ಏರು ರಾಜಗ್ರಹ ಅಂದ್ರೆ ತೋಜಿನ ಮಟ್ಟಕ್ಕೆ ನಮ್ಮ ಸೂರ್ಯನ ಬಲ್ಪ ಆಂಡ ಮಹಿಮೇಡು ಮಹಾತ್ಮೇಡು ಪರಿಣಾಮಡು ಶ್ರೇಷ್ಠ ಪಡೆದು ತೋಜಾಯಿನ ಏರು ಅತ ಏರ್ನ ಪ್ರಭಾವಡು ನರಮಾನೆಗೆ ಕಷ್ಟ ಕೋಟರಲ್ಲಿ ಬತ್ತದು ಕಡೆಗಾಗಿ ಸುಖ ತಿಕ್ಕುನಂಚಿನ ಒಂದು ಪರಿಸ್ಥಿತಿ ಉಂಡೋ ಆಯ್ಕೆ ಸರ್ವ ಸೌಭಾಗ್ಯನೂ ಕೊರ್ಪುರಂಚಿನ ಒಂದು ವ್ಯಕ್ತಿತ್ವ ಉಂಡೋ ಅಂಚಿತ್ತಿನ ಗ್ರಹೇರು ಪನ್ಪೇನ ತೆರೆಯೋಡು ನಿಂಗೆ ಆಸೆ ಮಾತರ ಒಂಜೆ ಲೆಕ್ಕ ಉಪ್ಪಿನ ಸಾಧ್ಯ ಜತೆ
1: ನಮ್ಮ
0: ನಮ್ಮ ಕೈ ತಿತ್ತಿನ ಬೇರೆ ಲೆಕ್ಕ ಅತ ಉದ್ದೆ ಉದ್ದೆ ಉಪ್ಪುಡಿ
1: ಒಂಜೆ ಲೆಕ್ಕಿತ್ತಿನ ಪ್ರಯೋಜನ
0: ಅರ್ಥ ಅಂಚಾತಿ ಹೆಚ್ಚಿಗೆ ಕಮ್ಮಿ ಖಂಡಿತ ಉಪ್ಪುಡು
1: ಉಂಡೆ ಉಂಡು
0: ಪ್ರಧಾನವಾಯಿನಂಚನೆ ಏನು ಕಮ್ಮಿ ಇದು ಬಿಡ್ಜಿ ಅಂಡ ಪ್ರಧಾನವಾಯಿನ ಗ್ರಹವು
2: ರಾಜ

ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಈ ವಿಚಾರದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಸುಕನ್ಯಾ, ಮಕ್ಕಳ ತಜ್ಞರು. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
3: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

रेडियो सारंग 107.8 FM

रेडियो सारंग 107.8 FM।